ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರೇ, ಇಂದು 2026 ಇಸ್ವಿಯ ಜೂನ್ ತಿಂಗಳ 18 ತಾರೀಕು ಗುರುವಾರ. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 28 ದಿನ. ಶ್ರೋತೃ ಬಂದವರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಪರಮೇಶನ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:58:55 ಆಗಿದ್ದು ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಕೇಳುಗರೆ, ಇಂದು ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರುವುದು. 6:30 ಡಾಕ್ಟರ್ ಕೋರನ್ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನಾ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ ಕಾರ್ಯಕ್ರಮದಲ್ಲಿ ಈಶ್ವರ್ ಕಮ್ಮಾರ್ ಅವರ ರಚಿತ ದೇಶಭಕ್ತಿಗೀತೆ ಮೂಡಿಬರಲಿದೆ ವೃಂದಗಾನದಲ್ಲಿ. 6:40 ಅಮರೇಶ್ ಆಸಿಯಾಳ್ ಅವರಿಂದ ರೈತರಿಗೆ ಸಲಹೆ ಮೂಡಿಬರುವುದು. 6:45 ಜನಪದ ಗೀತೆಗಳಲ್ಲಿ ಹುಲಿ ಹೈದರ್ ಗ್ರಾಮದ ದುರ್ಗಮ್ಮ ಮತ್ತು ಸಂಗಡಕರಿಂದ ಸಂಪ್ರದಾಯದ ಪದಗಳು ಮೂಡಿಬರಲಿವೆ. 7:15 ಮತ್ತು 9:05 ನಮ್ಮ ನಿಲಯದಿಂದ ಭಾವಗೀತೆಗಳು ಮೂಡಿಬರುವವು. 7:45 ಕನ್ನಡ ಚಿತ್ರಗೀತೆಗಳು. 8:30 ಯೋಗದ ಮಹತ್ವ, ಈ ವಿಷಯ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನವಿದೆ. ಇವರನ್ನು ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 9:00 ಪ್ರಕಟಣೆಗಳು. 9:30 ನಿಮ್ಮ ನೆಚ್ಚಿನ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೇಘ ಸಂದೇಶ ಮೂಡಿಬರುವುದು. ಇನ್ನು 10:32 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳಿವೆ. 12:05 ಮಹಿಳೆಯರ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಎಂ ಕೆ ಶಿವಕುಮಾರ್. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರಲಿದೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ ಮೂಡಿಬರುವುದು. ಇವತ್ತಿನ ವಿಷಯ ಪ್ರಧಾನಮಂತ್ರಿ ಕುಸುಮ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಯೋಗೇಶ್ ಎಂಎನ್. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ವಾಚನಕಾರರು ಎಚ್ ಆರ್ ಕೇಶವಮೂರ್ತಿ, ವ್ಯಾಖ್ಯಾನಕಾರರು ಮಾರ್ಕಂಡಯ್ಯ ಅವಧಾನಿ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 2:40 ಕಾರ್ಯಕ್ರಮ ಸ್ನೇಹ ಭಾರತಿ ಮೂಡಿಬರುವುದು. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವವು. ನಿಲಯದ ಇವತ್ತಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 5:30 ಯುವವಾಣಿಯಲ್ಲಿ ಯುವ ವೈವಿಧ್ಯ ಮಾಹಿತಿ ಮನೋರಂಜನಾ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಾಣೆ ವೆಂಕಟೇಶ್ ಬೇವಿನಬಿಂಚಿ. 6:10 ಪ್ರಕಟಣೆಗಳು. 6:15 ವಚನ ಗಾಯನ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇತಿ ಬಚಾವೋ ಅಭಿಯಾನದ ಕುರಿತು ಮಾತುಕತೆ, ಭಾಗವಹಿಸುತ್ತಾರೆ ಅಮರೇಶ್ ಆಸಿಹಾಳ್ ಮತ್ತು ವೆಂಕಟೇಶ್ ಹೂಗಾರ್, ನಿರ್ವಾಣೆ ವೆಂಕಟೇಶ್ ಬೇವಿನಬಿಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೊನೆಯಲ್ಲಿ ಪೇಟೆ ದಾಣೆ ಮೂಡಿಬರುವುದು. 7:20 ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಎನ್ ತಿಮ್ಮಪ್ಪ ನಾಯಕ್ ಮತ್ತು ಸಂಘಟಕರಿಂದ ತತ್ವ ಪದಗಳು ಮೂಡಿಬರಲಿವೆ. 7:45 ಹಿಂದಿ ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರಿನ ಕಾಳಿದಾಸನಗರದ ನರಸಪ್ಪ ಮತ್ತು ಸಂಘಟಕರಿಂದ ಭಜನಾ ಪದಗಳಿವೆ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೂಡಿಬರಲಿದೆ. ಆಕಾಶವಾಣಿ ಸಾಹಿತ್ಯ ಡಾಕ್ಟರ್ ಬಸವರಾಜ್ ಸಾದರ್, ಆಕಾಶವಾಣಿ ಸಂಗೀತ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕ ಮತ್ತು ಕೇಳುಗರು ಡಾಕ್ಟರ್ ಎಂ ಎಸ್ ವಿದ್ಯಾ. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಡಿ ರಾಮನಾಥನ್ ಅವರ ಹಾಡುಗಾರಿಕೆ ಧ್ವನಿ ಮುದ್ರಿಕೆ ಮೂಡಿಬರಲಿದೆ. 10:30 ಬೆಂಗಳೂರು ಕೇಂದ್ರದಿಂದ ಎನ್ ಡಿ ಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಇವತ್ತಿನ ವಿಷಯ ವಿರಾಸತ್. ಕೆಳಗುರೆ, ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi arrived in Paris last night for the final leg of his visit to France. Upon his arrival in the French capital, Mr. Modi received a warm welcome from members of the Indian community gathered at his hotel. In Paris, PM Modi will attend the Viva Tech 2026 alongside French President Emmanuel Macron. The Viva Tech Summit is Europe's largest technology and startup event, where Mr. Modi is expected to highlight India's growing innovation ecosystem and technological advancements. The Prime Minister is also scheduled to address members of the Indian community during a special diaspora event. Earlier, Prime Minister Narendra Modi called for a safe, inclusive and human-centric approach to artificial intelligence, stressing that the true measure of AI lies not in the power of machines, but in how effectively it empowers ordinary people. Addressing the session on ensuring a safe, rapid and efficient rollout of AI during the G7 summit in Evian, Mr. Modi said, "Artificial intelligence has the potential to transform every aspect of human life." Highlighting the need to protect children in the digital age, the Prime Minister cautioned that while AI can enhance learning and creativity, it can also expose young users to misinformation, deepfakes and exploitation if proper safeguards are not put in place. The G7 leaders adopted three key declarations aimed at promoting balanced, durable and resilient growth, securing critical mineral supply chains and creating a safer digital space for miners, with several partner countries extending support to the initiatives. During the G7 summit in Evian, France, the leaders issued a statement on balanced and resilient growth, stressing the need for stable energy markets, secure supply chains, and reforms in global economic institutions. They emphasized the importance of restoring safe navigation through the Strait of Hormuz, avoiding arbitrary export restrictions, and addressing widening global economic imbalances. India and United Kingdom have announced that the Comprehensive Economic and Trade Agreement will come into force on 15th of July this year. Ministry of Commerce and Industry informed that the Agreement on Social Security, also referred to as the Double Contribution Convention, will come into effect on the same day. The ministry also noted that the period of exemption under Double Contribution Convention has been increased from 3 years to 5 years, marking a major gain for India's temporary workers. Hailing the agreement as a triumph of economic statecraft, Union Minister for Commerce and Industry Piyush Goyal stated that the simultaneous enforcement of the Comprehensive Economic and Trade Agreement and the Double Contribution Convention will open up significant new opportunities for India's exports, as India has secured immediate duty-free access on 99% of tariff lines. He said this will allow textiles, leather, engineering, marine and processed food sectors to compete with no disadvantage and supply their world-class products. Prime Minister Modi has also said that the India-UK Comprehensive Economic and Trade Agreement will significantly boost the bilateral trade and investment between India and the United Kingdom. In a social media post, Mr. Modi said that the agreement will also unlock numerous opportunities for Indian farmers, workers, MSMEs, startups and innovators, and contribute meaningfully to the realization of Viksit Bharat 2047. In Jharkhand, voting for two Rajya Sabha seats will be held today, with Jharkhand Mukti Morcha, JMM's Baidyanath Ram, Congress candidate Pranav Jha and independent candidate Parimal Nathwani contesting the election. Polling will take place in the Jharkhand Legislative Assembly from 9 a.m. to 4 p.m, while counting of votes will begin at 5 p.m. and the results will be declared after that. In ICC Women's T20 World Cup, India defeated Netherlands by 95 runs in a Group A match at Headingley in Leeds last night. Batting first, India posted a formidable 209 for 5 in 20 overs, powered by Smriti Mandhana's 74 and Shefali Verma's 55. Smriti Mandhana was adjudged player of the match. In FIFA World Cup, England opened their Group L campaign with a 4-2 victory over Croatia at Dallas Stadium in Arlington, USA. England captain Harry Kane struck twice from the penalty spot in the 12th and 42nd minutes. And that is the end of this news bulletin.
0: Akashavani Raichuru FM Kendra FM Kampananga 107.1 MHz galu. ಶ್ರೋತೃ ಬಂಧವರೇ, ಸಮಯ ಸರಿಯಾಗಿ 6:10. ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಆರಂಭದಲ್ಲಿ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ರಚನೆಯನ್ನು

ಶ್ರೋತೃ ಬಂದವರ ಇದುವರೆಗೆ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದರೆ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಿಂತನ ಮೂಡಿಬರಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ

0: ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
1: ಈ ಜಗತ್ತನ್ನು ಕಣ್ಣು ತೆರೆದು ನೋಡಿದಾಗ ಎಲ್ಲವೂ ಸಂಪತ್ಭರಿತ ಸಂಪನ್ಮೂಲಗಳಾಗಿ ನಮಗೆ ಕಾಣುತ್ತದೆ. ಮನುಷ್ಯನ ಅಗತ್ಯಗಳನ್ನು ಪೂರೈಸಲು ಪರಿಸರದಲ್ಲಿ ಲಭ್ಯವಾಗುವ ಪ್ರತಿಯೊಂದು ವಸ್ತುವನ್ನು ಸಂಪನ್ಮೂಲ ಎಂದು ಕರೆಯಲಾಗಿದೆ. ಇದು ನೈಸರ್ಗಿಕವಾಗಿ ದೊರೆಯಬಹುದು ಅಥವಾ ಮಾನವನ ಸೃಷ್ಟಿಯೂ ಆಗಿರಬಹುದು. ಇವನ್ನು ಹೊರತುಪಡಿಸಿ ಕಾಣುವ ಕೇಳುವ ಎಲ್ಲವೂ ಸಂಪನ್ಮೂಲಗಳಾಗುತ್ತವೆ. ಶಬ್ದಗಳು, ಮಾತುಗಳು, ಪುಸ್ತಕಗಳು, ಹಿರಿಯರ ಅನುಭವಗಳು ಎಲ್ಲವೂ ಸಂಪನ್ಮೂಲಗಳೆಂದೇ ಪರಿಗಣಿಸಬಹುದಾಗಿದೆ. ಸಾಮಾನ್ಯವಾಗಿ ನಾವು ಪ್ರಕೃತಿಯಿಂದ ನೇರವಾಗಿ ಪಡೆದು ಯಾವುದೇ ರೀತಿಯಲ್ಲಿ ಅದನ್ನು ಸಂಸ್ಕರಿಸದೆ ಬಳಸುವ ಸಂಪನ್ಮೂಲಗಳನ್ನು ಸ್ವಾಭಾವಿಕ ಸಂಪನ್ಮೂಲಗಳೆಂದು ಪರಿಗಣಿಸುತ್ತೇವೆ. ಗಾಳಿ, ಬೆಳಕು, ನೀರು, ಅರಣ್ಯ, ಖನಿಜಗಳು, ಹೀಗೆ ಇವು ಅಪಾರವಾಗಿ ನಮಗೆ ದೊರಕುತ್ತದೆ. ಕೆಲವು ಬಳಸಿದಷ್ಟು ಹೇರಳವಾಗಿ ಪ್ರಕೃತಿಯಲ್ಲಿ ಮತ್ತೆ ಮತ್ತೆ ಉತ್ಪತ್ತಿಯಾಗುತ್ತದೆ. ಇನ್ನು ಕೆಲವು ಸಂಪನ್ಮೂಲಗಳು ಪ್ರಮಾಣದಲ್ಲಿ ಸೀಮಿತವಾಗಿರುತ್ತದೆ. ಇವುಗಳನ್ನು ಒಮ್ಮೆ ಬಳಸಿದರೆ ಮರಳಿ ಪಡೆಯಲು ಅಥವಾ ಸೃಷ್ಟಿಯಾಗಲು ಲಕ್ಷಾಂತರ ವರ್ಷಗಳು ಬೇಕಾಗುತ್ತದೆ. ಪೆಟ್ರೋಲಿಯಂ ಮೊದಲಾದವನ್ನು ಇಲ್ಲಿ ಗಮನಿಸಬಹುದು. ಮಾನವ ಸಂಪನ್ಮೂಲಗಳು ನಮ್ಮಲ್ಲಿ ಬಹಳಷ್ಟಿದೆ. ವ್ಯಕ್ತಿಗಳ ಜ್ಞಾನ, ಕೌಶಲ್ಯ, ಪ್ರತಿಭೆ, ಪದವಿ, ಅವರ ವೃತ್ತಿ ಅನುಭವಗಳು, ಜೀವನಾನುಭವಗಳು, ಬುದ್ಧಿವಂತಿಕೆಗಳು ಅಮೂಲ್ಯವಾದ ಸಂಪನ್ಮೂಲಗಳು. ಏಕೆಂದರೆ ಮಾನವರು ತಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ಕೊಡುಗೆಯಾಗುತ್ತಾರೆ. ಮನುಷ್ಯರು ತಮ್ಮ ಆವಿಷ್ಕಾರ ಮತ್ತು ಸಂಶೋಧನೆಗಳಿಂದ ಬದುಕನ್ನು ಸುಲಭವಾಗಿ ನಿರ್ವಹಿಸುವಲ್ಲಿ ಕೊಡುಗೆ ನೀಡಿರುತ್ತಾರೆ. ಗ್ರಂಥಾಲಯಗಳು, ಬೋಧಕರು, ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಸಂಪತ್ತಾಗುತ್ತದೆ. ಭೂಮಿ, ಕಾರ್ಮಿಕರು, ರೈತರು, ಬಂಡವಾಳ, ಉದ್ಯಮಶೀಲತೆ, ಇವು ಆರ್ಥಿಕ ಸಂಪನ್ಮೂಲಗಳಾಗುತ್ತವೆ. ಇದರಿಂದ ಉತ್ಪಾದನೆ ಹೆಚ್ಚುತ್ತದೆ, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತವೆ, ದೇಶದ ಆರ್ಥಿಕ ಬೆಳವಣಿಗೆ ಉತ್ತಮವಾಗುತ್ತದೆ. ಕಲೆ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ತಂತ್ರಜ್ಞಾನ, ಸಂಶೋಧನೆಗಳು, ಪ್ರಯೋಗಗಳು ಎಲ್ಲವೂ ಸಂಪನ್ಮೂಲಗಳಾಗುವ ಈ ಹೊತ್ತಿಗೆ ಅವೆಲ್ಲವುಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸುವ ವಿವೇಚನೆಯು ನಮ್ಮದಾಗಬೇಕು. ಅದು ಸ್ವಾಭಾವಿಕವಾಗಿರಬಹುದು ಅಥವಾ ಮಾನವ ನಿರ್ಮಿತವಾಗಬಹುದು. ನಮ್ಮೆಲ್ಲ ಸಂಪತ್ತುಗಳು ಇಂದಿನ ಅಗತ್ಯಗಳನ್ನು ಮಿತಿಯಲ್ಲಿ ಪೂರೈಸಿಕೊಳ್ಳುವುದರ ಜೊತೆಗೆ ಭವಿಷ್ಯದ ಪೀಳಿಗೆಗೂ ಉಳಿಸುವ ಗುರುತರ ಜವಾಬ್ದಾರಿ ಎಲ್ಲರ ಮೇಲಿದೆ. ಅತಿಯಾದ ಬಳಕೆ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹಾಗೆ ನೋಡುವುದಾದರೆ ಪ್ಲಾಸ್ಟಿಕ್, ಕಾಗದ ಮತ್ತು ಗಾಜಿನ ವಸ್ತುಗಳನ್ನು ಮರುಬಳಕೆ ಮಾಡುವ ಮೂಲಕ ಕಚ್ಚಾ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ವಿದ್ಯುತ್, ನೀರು ಮತ್ತು ಇಂಧನಗಳ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡುವುದು, ಮಳೆ ಕೊಯ್ಲು, ಹನಿ ನೀರಾವರಿ ಪದ್ಧತಿ ಮುಖಾಂತರ ನೀರಿನ ಮಿತಬಳಕೆ ಮಾಡುವುದು, ಅರಣ್ಯನಾಶ ಕಡಿಮೆ ಮಾಡುವುದು, ಗಿಡಗಳನ್ನು ನೆಡುವುದು, ಕಲ್ಲಿದ್ದಲು ಮತ್ತು ಪೆಟ್ರೋಲ್ನಂತಹ ಇಂಧನಗಳನ್ನು ಉಳಿಸಲು ಸೌರಶಕ್ತಿ, ವಾಯುಶಕ್ತಿಯಂತಹ ಪರ್ಯಾಯ ನವೀಕರಿಸಬಹುದಾದ ಇಂಧನಗಳ ಬಳಕೆ ಮಾಡಬೇಕು. ಸಂಪನ್ಮೂಲಗಳ ವಿವೇಚನಾತ್ಮಕ ಬಳಕೆಯಿಂದ ಮಾಲಿನ್ಯವನ್ನು ತಡೆಗಟ್ಟಬಹುದು. ಪರಿಸರಕ್ಕೆ ಹಾನಿಕಾರಕವಾದ ಪದಾರ್ಥಗಳು ಅಥವಾ ಶಕ್ತಿಗಳು ಸೇರಿ ಜೀವಿಗಳ ಆರೋಗ್ಯ ಮತ್ತು ಪ್ರಕೃತಿಗೆ ಹಾನಿ ಮಾಡುವ ಸ್ಥಿತಿ ಮಾಲಿನ್ಯವಾಗುತ್ತದೆ. ವಾಹನಗಳು, ಕಾರ್ಖಾನೆಗಳು ಹೊರಸೂಸುವ ಹೊಗೆ ವಾಯುಮಾಲಿನ್ಯವನ್ನುಂಟು ಮಾಡಿದರೆ ನದಿಗಳು, ಕೆರೆಗಳು, ಸಮುದ್ರಗಳಿಗೆ ತ್ಯಾಜ್ಯಗಳು, ರಾಸಾಯನಿಕಗಳು ಸೇರಿ ಜಲಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ, ಅತಿಯಾದ ಕಟ್ಟಡಗಳ ನಿರ್ಮಾಣದಿಂದ ಮಣ್ಣು ಮಾಲಿನ್ಯಗೊಳ್ಳುತ್ತಿದೆ. ಕರ್ಕಶವಾದ ಶಬ್ದಗಳು ಶಬ್ದ ಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಅಣುಶಕ್ತಿಗಳಿಂದ ವಿಕಿರಣ ಮಾಲಿನ್ಯ ಉಂಟಾಗಿ ಆರೋಗ್ಯ ಸಮಸ್ಯೆಗಳು, ಪರಿಸರ ಹಾನಿ, ಪ್ರಾಣಿ ಮತ್ತು ಸಸ್ಯಗಳ ನಾಶ ಉಂಟಾಗುತ್ತದೆ. ಹವಾಮಾನ ಬದಲಾವಣೆ ಉಂಟಾಗುತ್ತದೆ. ಪ್ರಕೃತಿಯು ನಮ್ಮ ಎಲ್ಲಾ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತದೆಂದು ನಮಗೆಲ್ಲರಿಗೂ ಗೊತ್ತು. ಆದರೆ ನಾವು ಅದನ್ನು ಅತಿಯಾಗಿ ದುರುಪಯೋಗಪಡಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿ ಶೋಷಣೆ ಮಾಡುತ್ತಿದ್ದರೆ ಭವಿಷ್ಯದಲ್ಲಿ ಯಾವುದೇ ಸಂಪನ್ಮೂಲಗಳು ಲಭ್ಯವಿರುವುದಿಲ್ಲ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳ, ಮಾನವ ಸಂಪನ್ಮೂಲಗಳ, ಆರ್ಥಿಕ ಸಂಪನ್ಮೂಲಗಳ, ಶೈಕ್ಷಣಿಕ ಸಂಪನ್ಮೂಲಗಳ ಸುಸ್ಥಿರ ಮತ್ತು ವ್ಯವಸ್ಥಿತ ನಿರ್ವಹಣೆಯಿಂದ ವರ್ತಮಾನ ಮತ್ತು ಭವಿಷ್ಯ ಎರಡೂ ಸುಂದರವಾಗಿರುತ್ತದೆ.
0: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರೇ, ಸಮಯ ಸರಿಯಾಗಿ 6:35 ದೇಶಭಕ್ತಿ ಗೀತೆ ಕಾರ್ಯಕ್ರಮ ಕೇಳೋಣ. ಈಶ್ವರ್ ಕಮ್ಮಾರ್ ಅವರ ರಚಿತ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿಯೇ

0: ಈಶ್ವರ್ ಕಮ್ಮಾರ್ ಅವರ ರಚಿತ ದೇಶಭಕ್ತಿ ಗೀತೆಯನ್ನು ಕೇಳಿದ್ರೆ ವೃಂದಗಾನದಲ್ಲಿ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಕೇಳುಗರೆ, ಸಮಯ ಈಗ ಆಗುತ್ತಲಿದೆ 6:40. ಕೇಳೋಣ ಅಮರೇಶ್ ಆಸಿಯಾಳ್ ಅವರಿಂದ ರೈತರಿಗೆ ಸಲಹೆಯನ್ನು.
1: ಹೆಸರು ಬೇಳೆ ಉತ್ತರ ಕರ್ನಾಟಕದ ಮುಖ್ಯ ಮುಂಗಾರು ಹಂಗಾಮಿನ ದ್ವಿದಳ ಧಾನ್ಯದ ಬೆಳೆಯಾಗಿದ್ದು ವಿವಿಧ ಮಣ್ಣು ಮತ್ತು ಹವಾಮಾನದಲ್ಲಿ ಇದನ್ನು ಬೆಳೆಯಲಾಗ್ತದೆ. ಈ ಬೆಳೆಯು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಬೇರಿನಲ್ಲಿರುವ ಗಂಟುಗಳಲ್ಲಿ ಸ್ವೀಕರಿಸಿ ಭೂ ಫಲವತ್ತತೆಯನ್ನು ಹೆಚ್ಚಿಸ್ತದೆ. ವಲಯ 1 ಮತ್ತು 2 ಸರದಿ ಬೆಳೆ ಪದ್ಧತಿಯಲ್ಲಿ ಈ ಬೆಳೆಯನ್ನು ಉತ್ತಮ ಕಾಲುಗೈ ಬೆಳೆಯಾಗಿ ಹಾಗೂ ಮುಂಗಾರು ಹಂಗಾಮಿನಲ್ಲಿ ಪ್ರಮುಖ ಬೆಳೆಗಳಲ್ಲಿ ತೊಗರಿ, ಶೇಂಗಾ ಹಾಗೂ ಇತರ ಬೆಳೆಗಳಲ್ಲಿ ಅಂತರ್ ಬೆಳೆಯಾಗಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಸಾವಯವ ಕೃಷಿಯಲ್ಲಿ ಬೆಳೆದ ಈ ಬೆಳೆಗೆ ಹೆಚ್ಚಿನ ಬೇಡಿಕೆಯೂ ಕೂಡ ಇದೆ. ಇನ್ನು ಈ ಹೆಸರಿನ ತಳಿಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಸೆಲೆಕ್ಷನ್ 4 ಇದನ್ನು ಜೂನ್ ಮತ್ತು ಜುಲೈ ಮಧ್ಯಮದವರೆಗೆ ಬಳಕೋಬಹುದು. 65-70 ದಿನಗಳಲ್ಲಿ ಇದು ಕಟಾವಿಗೆ ಬರ್ತದೆ. ಇದು ಕಾಳು ಸುಡಿಯುವುದಿಲ್ಲ. ಇನ್ನು ಚೈನಾ ಮೂಂಗ್ ಇದನ್ನು ಕೂಡ ಜೂನ್ ಮತ್ತು ಜುಲೈ ತಿಂಗಳ ಮಧ್ಯಭಾಗದವರೆಗೆ ಬಿತ್ತಬಹುದು. 65-70 ದಿನಗಳಲ್ಲಿ ಈ ಬೆಳೆ ಕಟಾವಿಗೆ ಬರ್ತದೆ. ಇನ್ನು BGS 9 ಇದನ್ನು ಕೂಡ ಜೂನ್ ಮತ್ತು ಜುಲೈ ತಿಂಗಳ ಮಧ್ಯದವರೆಗೆ ಇದನ್ನು ಬೆಳಕೋಬಹುದು. 65-70 ದಿನಗಳವರೆಗೆ ಇದು ಕಟಾವಿಗೆ ಬರುವುದರಿಂದ ಅಧಿಕ ಇಳುವರಿಯನ್ನು ಕೊಡುವಂತಹ ಬೆಳೆ BGS 9 ಆಗಿರ್ತದೆ. ಹೆಸರಿನಲ್ಲಿ ಬಿತ್ತನೆಗೆ ಬೇಕಾಗುವ ಸಾಮಗ್ರಿಗಳ ಕುರಿತು ಹೇಳೋದಾದರೆ, ಪ್ರತಿ ಹೆಕ್ಟರ್ಗೆ 12-15 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಸಾವಯವ ಗೊಬ್ಬರಗಳು ಕೂಡ ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಪ್ರತಿ ಹೆಕ್ಟರ್ಗೆ 7.1 ಟನ್ ಕಾಂಪೋಸ್ಟ್ ಗೊಬ್ಬರ, ಜೊತೆಗೆ ಎರೆಹುಳು ಗೊಬ್ಬರ 2.8 ಟನ್, ಹಸಿರೆಲೆ ಗೊಬ್ಬರ 1 ಟನ್, ಶಿಲಾರಂಜಕ 200 ಕಿಲೋಗ್ರಾಂನಷ್ಟು ಹಾಕಬೇಕಾಗ್ತದೆ. ಇನ್ನು ಜೀವಾಮೃತದ ದ್ರಾವಣ 500 ಲೀಟರ್, ಜೈವಿಕ ಗೊಬ್ಬರಗಳನ್ನು ಕೂಡ ಹಾಕಬೇಕಾಗ್ತದೆ. ರೈಸೋಬಿಯಂ 500 ಗ್ರಾಂ, ಜೊತೆಗೆ ಟ್ರೈಕೋಡರ್ಮಾ, ಬೇವಿನ ಹಿಂಡಿ ಇವುಗಳನ್ನು ಕೂಡ ಹೆಸರು ಬೆಳೆಯಲ್ಲಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಭೂಮಿಯನ್ನು ಚೆನ್ನಾಗಿ ಹದ ಮಾಡಿದ ನಂತರ ಬಿತ್ತನೆಗೆ 10-15 ದಿನಗಳ ಪೂರ್ವದಲ್ಲಿ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರವನ್ನು ಭೂಮಿಗೆ ಸೇರಿಸಬೇಕು. ಎರೆಹುಳು ಗೊಬ್ಬರ ಮತ್ತು ಶಿಲಾರಂಜಕವನ್ನು ಉಪಯೋಗಿಸುವುದಿದ್ದಲ್ಲಿ ಬಿತ್ತನೆ ಸಮಯದಲ್ಲಿ ಸಾಲುಗಳಲ್ಲಿ ಬೇವಿನ ಹಿಂಡಿಯ ಜೊತೆಗೆ ಹಾಕಿ ವಿವಿಧ ಮೂಲದ ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ ಪೋಷಕಾಂಶಗಳ ಉಪಯೋಗದ ದಕ್ಷತೆಯು ಹೆಚ್ಚಾಗಿ ಬೆಳೆಯು ಸಮೃದ್ಧವಾಗಿ ಬೆಳೆಯಲು ಅನುಕೂಲ ಆಗ್ತದೆ. ಬಿತ್ತನೆಯನ್ನು ಸಾಧ್ಯವಾದಷ್ಟು ಬೇಗನೆ, ಅಂತಂದರೆ ಜೂನ್ 1 ಪಕ್ಷದಲ್ಲಿ ಇದನ್ನು ಮಾಡುವುದರಿಂದ ಕೀಟ ಮತ್ತು ರೋಗಗಳ ಬಾಧೆಯಿಂದ ಬೆಳೆಯನ್ನು ರಕ್ಷಿಸಬಹುದು, ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಕೂಡ ಪಡ್ಕೋಬಹುದಾಗಿದೆ. ಬಿತ್ತನೆ ಸಮಯದಲ್ಲಿ ಬೀಜವನ್ನು ಟ್ರೈಕೋಡರ್ಮಾ ಮತ್ತು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರವನ್ನು ಮಾಡಿ 30 ಸೆಂಟಿಮೀಟರ್

0: ಅಥವಾ ಸಸ್ಯಜನ್ಯ ಪೀಡನಾಶಕಗಳ ದ್ರಾವಣವನ್ನು ಬಳಸಿ ಶೇಕಡ 10% ಪ್ರಮಾಣದಲ್ಲಿ ಎಲೆ ತಿನ್ನುವ ಹುಳುಗಳ ಹತೋಟಿಗಾಗಿ ಸಿಂಪರಣೆಯನ್ನು ಮಾಡಬಹುದು. ಕಾಯಿ ಕೊರಕದ ಹುಳುವಿನ ಸಮೀಕ್ಷೆಗಾಗಿ ಹೆಕ್ಟರ್ಗೆ 5 ಮೋಹಕ ಬಲೆಗಳನ್ನು ಹಾಕಬೇಕು. ಶೇಕಡ 5 ಬೇವಿನ ಬೀಜದ ಕಷಾಯದ ಜೊತೆಯಲ್ಲಿ ಶೇಕಡ 5 ಆಕಳ ಗಂಜಲವನ್ನು ಸಿಂಪರಣೆ ಮಾಡಬಹುದು. ಅವಶ್ಯವೆನಿಸಿದ್ದಲ್ಲಿ 2ನೇ ಬಾರಿಯೂ ಕೂಡ ಸಿಂಪರಣೆಯನ್ನು ಕೈಗೊಳ್ಳಬಹುದು. ಎಲೆಗಳ ಮೇಲೆ ಬೂದು ರೋಗದ ಬಾಧೆ ಕಂಡು ಬಂದಲ್ಲಿ 5% ಜೈವಿಕ ಶಿಲೀಂದ್ರನಾಶಕಗಳನ್ನು ಮುಖ್ಯವಾಗಿ ಸೋಡೋಮೊನಾಸ್ ಫ್ಲೋರೋಸಿಸ್ಸನ್ನು ಸಿಂಪಡಣೆ ಮಾಡಬಹುದು. ಒಟ್ಟಿನಲ್ಲಿ ದ್ವಿದಳ ಧಾನ್ಯವಾದಂತಹ ಈ ಹೆಸರು ಬೆಳೆಯನ್ನು ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಲಾಭವನ್ನು ಪಡ್ಕೋಬಹುದು.
1: ಅಮರೇಶ್ ಆಸಿಯಾಳ್ ಅವರಿಂದ ಆಲಿಸಿದರೆ ರೈತರಿಗೆ ಸಲಹೆಯನ್ನು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ 6:45:25 ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಹುಲಿ ಹೈದರ್ ಗ್ರಾಮದ ದುರ್ಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು.

0: ಒಟ್ಟ ಬಂಜರ ಬಂದ ನಿಂತರ ಕೊಟ್ಟೆ ನಂದಳ ಉಪನಗೊಳೆ
1: ಬಂಜರ ಬಂದ ನಿಂತರ ಕೊಟ್ಟೆ.

0: ಏಳು ಗಂಟೆ ಎರಡು ನಿಮಿಷ ಹದಿನೆಂಟು ಸೆಕೆಂಡುಗಳು. ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳು. ಏಳು ಗಂಟೆ ಐದು ನಿಮಿಷಕ್ಕೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು.

0: ಗಿರಿಶಣ್ಣ, ಇಲ್ಲಿ ನೋಡು ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ ಒಂದೊಂದು 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದ್ಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9 ಸಂಜೆ 4 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ. ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಮಾಹಿತಿ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಇಂದು ನಡೆಯಲಿದೆ. ಬೆಳಿಗ್ಗೆ 9 ಸಂಜೆ 4 ಮತದಾನ ನಡೆಯಲಿದ್ದು, ಸಂಜೆ 5 ಮತಗಣಿಕೆ ಕಾರ್ಯ ಆರಂಭವಾಗಲಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಸ್ಪರ್ಧಿಸಿದ್ದರೆ ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೈಗೆಟಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ದೊರೆಯುವಂತೆ ಮಾಡಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿ ದರ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದ ಉತ್ತಮ ಆರೋಗ್ಯ ಸೇವೆಗಳ ಸೌಲಭ್ಯ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಿಸುವ ಸರ್ಕಾರದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ಆಡಳಿತವನ್ನು ಬೆಂಗಳೂರಿನಿಂದ ವಿಕೇಂದ್ರೀಕರಣಗೊಳಿಸಿ ಮೈಸೂರು ಮತ್ತು ಕಲಬುರಗಿ ಆಸ್ಪತ್ರೆಗಳಿಗೆ

0: ಸ್ವಾಯತ್ತತೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲಾಗುವುದು ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಬೆಂಗಳೂರು ಮೈಸೂರಿಗೆ 10 ಮತ್ತು ಕಲಬುರಗಿಗೆ 6 ಕಾರ್ಡಿಯಾಲಜಿಸ್ಟ್ ಸೇರಿದಂತೆ ಹಲವು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇಡೀ ರಾಜ್ಯದಲ್ಲಿ 56,000 ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಿಸಿ ಯುವಜನರನ್ನು ಮಾದಕ ವಸ್ತು ಬಳಕೆಯ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ನಡೆಸಿದ ಸಂಘಟಿತ ಮಾದಕ ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ 2 ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21-23 ಸುಪ್ರೀಂ ಕೋರ್ಟ್ ಹಮ್ಮಿಕೊಂಡಿರುವ ಸಮಾಧಾನ ಸಮಾರೋಹ ವಿಶೇಷ ಲೋಕಅದಾಲತ್ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಭಿಪ್ರಾಯಿಸಿದ್ದಾರೆ. ವಿಶೇಷ ಲೋಕಅದಾಲತ್ ಕುರಿತಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಮುಖಾಮುಖಿಯಾಗಿ ಬಗೆಹರಿಸಿಕೊಳ್ಳಲು ಮುಂದಾಗಬೇಕು. ಲೋಕ ಅದಾಲತ್ನಲ್ಲಿ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳ ಕುರಿತು ಇಲಾಖಾ ಮಟ್ಟದಲ್ಲಿ ಕೂಲಂಕಷವಾಗಿ ಚರ್ಚಿಸಿ ಬಹಳ ವರ್ಷಗಳಿಂದ ಬಗೆಹರಿಯದ ಪ್ರಕರಣಗಳಿಗೆ ಮುಕ್ತಿ ನೀಡಬೇಕು ಎಂದರು. ಸುಪ್ರೀಂ ಕೋರ್ಟ್ ಸಹ ಈಗಾಗಲೇ ಬಗೆಹರಿಸಬಹುದಾದ ಪ್ರಕರಣಗಳ ಪಟ್ಟಿ ಮಾಡಿದ್ದು, ಪಟ್ಟಿ ಮಾಡಲಾದ ವಿಷಯಗಳನ್ನು ಬಿಟ್ಟು ಉಳಿದ ಪ್ರಕರಣಗಳಿದ್ದಲ್ಲಿ ಸಹ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಸಂಬಂಧಿಸಿದ ವಕೀಲರೊಂದಿಗೆ ಚರ್ಚೆ ನಡೆಸುವಂತೆ ಅವರು ಸೂಚನೆ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 21 ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲು ಸರ್ವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ದೈಹಿಕ ಶೈಕ್ಷಕರ ನೇತೃತ್ವದಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಯೋಗ ಪ್ರದರ್ಶನ ನಡೆಸಲಾಗುತ್ತಿದೆ. 21 ಸುವರ್ಣ ವಿಧಾನಸೌಧದ ಎದುರು ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ನಿಮಿತ್ತ ಇದೇ 19 ಬೆಳಗಾವಿ ನಗರದಲ್ಲಿ ಯೋಗ ನಡಿಗೆ ಬೃಹತ್ ಜಾಥಾ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡಬೇಕಂತಂದ್ಬಿಟ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಒಂದು ಆ ಘೋಷವಾಕ್ಯವನ್ನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 19ನೇ ತಾರೀಕಿಗೆ ಬೆಳಗ್ಗೆ 9:00 ಒಂದು ಯೋಗ ನಡಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಿಂದ ಬೊಗಾರೇಶ್ವರವರೆಗೂ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ June 21 ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಗ್ಗೆ 6:00 to 8:00 ಸಂಭ್ರಮದಿಂದ ಆಚರಿಸಲು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ.
0: ವಿವಿಧ ಇಲಾಖೆಗಳಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಪ್ರಯೋಜನವನ್ನು ಅಲ್ಪಸಂಖ್ಯಾತ ಸಮುದಾಯದ ಜನತೆಗೆ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು

0: ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು, ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು, ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು, ಕಳೆದ 10 ವರ್ಷಗಳ ವಿದ್ಯಾರ್ಥಿಗಳ ದಾಖಲಾತಿ, ಶಾಲೆ ಬಿಟ್ಟವರ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದವರ ವಿವರಗಳನ್ನೊಳಗೊಂಡ ವರದಿಯನ್ನು 10 ದಿನಗಳಲ್ಲಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದರು. ಪೌರ ಕಾರ್ಮಿಕರ ಕುಟುಂಬಗಳ ಆರೋಗ್ಯಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ ಆರೋಗ್ಯ ವಿಮೆ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಇದಕ್ಕಾಗಿ 5 ಲಕ್ಷ ಮೌಲ್ಯದ ವಿಶೇಷ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಮೂಲಕ ತುರ್ತು ಸಂದರ್ಭದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿನ ನೀರು ಸಂಗ್ರಹ ಮತ್ತು ನೀರಿನ ಮೂಲಗಳ ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಹೆಚ್ಚಿರುತ್ತದೆ, ಹಾಗಾಗಿ ನೀರಿನ ಮೂಲಗಳ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ, ಬೆಳಿಗ್ಗೆ 9:00 ಸಂಜೆ 4:00 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರೇ, ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಜಿ ಪುಷ್ಪಲತಾ ಅವರ ಸ್ವರಗಳಲ್ಲಿ ಗಣೇಶ್ ಕೂತ್ಯಾಡಿ ವಿರಚಿತ ಭಾವಗೀತೆಯನ್ನು

ಶ್ರೋತೃ ಬಂಧುವರು, ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದಿಂದ

0: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ. ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ. ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಮತ್ತು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲೆಂಡ್ಸ್ ವಿರುದ್ಧ ಭಾರತಕ್ಕೆ 95 ರನ್ ಜಯ. ವಾರ್ತೆಗಳ ವಿವರ. G7 ಶೃಂಗಸಭೆಯನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಫ್ರಾನ್ಸ್ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ತಡರಾತ್ರಿ ಪ್ಯಾರಿಸ್ ತಲುಪಿದ್ದಾರೆ. ಪ್ಯಾರಿಸ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಸ್ವಾಗತಿಸಿತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಸಮಾವೇಶವಾದ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ಈ ಬಾರಿಯ ಶೃಂಗಸಭೆಯಲ್ಲಿ ಭಾರತವು ಅತಿದೊಡ್ಡ ಮಳಿಗೆಯನ್ನು ಹೊಂದಿದ್ದು ಇದು ಭಾರತ ಮತ್ತು ಯುರೋಪ್ ನಡುವಿನ ತಾಂತ್ರಿಕ ಸಹಭಾಗಿತ್ವದ ಬಲವಾದ ಸಂಕೇತವಾಗಿದೆ. ಇಲ್ಲಿ ಪ್ರಧಾನಿಯವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ಜಾಗತಿಕ ತಾಂತ್ರಿಕ ಪ್ರಗತಿಯ ಕುರಿತು ಭಾಷಣ ಮಾಡಲಿದ್ದಾರೆ. ಇನ್ನು ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ಜಾಗತಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದರು. ಜಾಗತಿಕ ಏಳಿಗೆಗಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅಲ್ಲದೆ ವೆಸ್ಟ್ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಭಿವೃದ್ಧಿಶೀಲ ರಾಷ್ಟಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು G7 ದೇಶಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಸಾಮರ್ಥ್ಯವನ್ನು ಜೋಡಿಸುವ ಮೂಲಕ ವ್ಯಾಪಾರ ಹಾಗೂ ಸಂಪರ್ಕವನ್ನು ವೃದ್ಧಿಸುವ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್, ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗಿನ ಭೇಟಿಯಲ್ಲಿ ಇರಾನ್ ಜೊತೆಗಿನ ವಾಷಿಂಗ್ಟನ್ ಶಾಂತಿ ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಭಾರತೀಯ ನಾವಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ಪೂರಕವಾದ 3 ಪ್ರಮುಖ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಾಗಿದೆ. ಸಮತೋಲಿತ ಆರ್ಥಿಕ ಪ್ರಗತಿ, ಸ್ಥಿರ ಇಂಧನ ಮಾರುಕಟ್ಟೆ ಹಾಗೂ ಪೂರೈಕೆ ಸರಪಳಿಯ ಬಲವರ್ಧನೆಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗಿದ್ದು ಜಾಗತಿಕ ಆರ್ಥಿಕ ಸಂಸ್ಥೆಗಳ ಸುಧಾರಣೆಗೆ ಕರೆ ನೀಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ನೌಕಾಯಾನ ಮರುಸ್ಥಾಪನೆ ಹಾಗೂ ಅನಿಯಂತ್ರಿತ ರಫ್ತು ನಿರ್ಬಂಧಗಳ ನಿವಾರಣೆಗೆ ಆಗ್ರಹಿಸಿರುವ ನಾಯಕರು ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಿದ್ದತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ವಯಸ್ಕರಿಗೆ ಸುರಕ್ಷಿತ ಡಿಜಿಟಲ್ ಜಾಗವನ್ನು ನಿರ್ಮಿಸುವ G7 ಘೋಷಣೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ. ಡಿಜಿಟಲ್ ವೇದಿಕೆಗಳಲ್ಲಿ ಕಟ್ಟುನಿಟ್ಟಿನ ವಯಸ್ಸಿನ ದೃಢೀಕರಣ, ಪೋಷಕರ ನಿಯಂತ್ರಣ ಹಾಗೂ ಡೀಪ್ ಫೇಕ್ ಮತ್ತು ಕೃತಕ ಬುದ್ದಿಮತ್ತೆಯ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವ ಕ್ರಮಗಳಿಗೆ G7 ಕರೆ ನೀಡಿದೆ. ಆನ್ಲೈನ್ನಲ್ಲಿ ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಒಕ್ಕೂಟವು ಪುನರುಚ್ಚರಿಸಿದೆ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇದೇ ವರ್ಷದ July 15 ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಉಭಯ ದೇಶಗಳು ಜಂಟಿಯಾಗಿ ಘೋಷಿಸಿವೆ. ಇದರ ಜೊತೆಗೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ DCC ಒಪ್ಪಂದವೂ ಸಹ ಏಕಕಾಲದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ವಿನಾಯಿತಿ ಅವಧಿಯನ್ನು 3-5 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು ಇದು ಯುಕೆಯಲ್ಲಿರುವ ಭಾರತದ ತಾತ್ಕಾಲಿಕ ಉದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಿದೆ. ಈ ಜಂಟಿ ಒಪ್ಪಂದವನ್ನು ಆರ್ಥಿಕ ರಾಜತಾಂತ್ರಿಕತೆಯ ಮಹತ್ವದ ವಿಜಯ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ಈ ಮೈತ್ರಿಯಿಂದಾಗಿ ಭಾರತ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡ 99% ಸುಂಕದ ಶ್ರೇಣಿಗಳ ಮೇಲೆ ತಕ್ಷಣದ ಸುಂಕ ಮುಕ್ತ ಪ್ರವೇಶವನ್ನು ಪಡೆದುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನ ಎರಡು ರಾಜ್ಯಸಭಾ ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ಚುನಾವಣಾ ಕಣದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಜೆಎಂಎಂ ಪಕ್ಷದ ಅಭ್ಯರ್ಥಿ ಬೈದ್ಯನಾಥ್ ರಾಮ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಮತ್ತು ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾನಿ ಸ್ಪರ್ಧೆಯಲ್ಲಿದ್ದಾರೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ಪ್ರಕ್ರಿಯೆ ಜರುಗಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆ ಪೂರ್ಣಗೊಂಡ ತಕ್ಷಣ ಫಲಿತಾಂಶ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7 ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಮೊದಲ ದಿನದಂದು ರಾಷ್ಟಪತಿ ಮಧ್ಯಪ್ರದೇಶದ ಬೆತುಲ್ನಲ್ಲಿ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2 ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯ್ ರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21 ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ ತತ್ವಗಳೊಂದಿಗೆ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಕೇಂದ್ರ ಸರ್ಕಾರದ ಸಮನ್ವಯ ಮತ್ತು ಬಹುಮುಖ್ಯ ಕಾರ್ಯತಂತ್ರ ದೇಶವನ್ನು ನಕ್ಸಲಿಸಂ ಮತ್ತು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಟ್ಟುನಿಟ್ಟಿನ ಭದ್ರತಾ ಕಾರ್ಯಾಚರಣೆ, ಆರ್ಥಿಕ ಸಂಪನ್ಮೂಲಗಳ ತಡೆ ಹಾಗೂ ತ್ವರಿತ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಈ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್, ಆಪರೇಷನ್ ಥಂಡರ್ ಸ್ಟಾಮ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್ನಂತಹ ಅನೇಕ ಕಾರ್ಯಾಚರಣೆಗಳು ಮಾವೋವಾದಿಗಳನ್ನು ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಲೀಡ್ಸ್ ಎಡಿಂಗ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತೀಯ ವನಿತಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು 95 ರನ್ಗಳಿಂದ ಮಣಿಸಿದೆ. ಸ್ಮೃತಿ ಮಂದಾನಾ ಅವರ 74 ಹಾಗೂ ಶೆಫಾಲಿ ವರ್ಮಾ ಅವರ 55 ರನ್ಗಳ ನೆರವಿನೊಂದಿಗೆ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. 210 ರನ್ಗಳ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಮೃತಿ ಮಂದಾನಾಗೆ ಪಂದ್ಯಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. ಲಕ್ನೋನಲ್ಲಿ ನಿನ್ನೆ

0: ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲ್ಯಾಂಡ್ಸ್ ವಿರುದ್ದ ಭಾರತಕ್ಕೆ 95 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರ ಈಗ ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಸಿ ಅಶ್ವಥ್ ಅವರ ಸ್ವರಗಳಲ್ಲಿ ಕಾಮನಬಿಲ್ಲು ಸಿನಿಮಾದ ಗೀತೆ. ಕುವೆಂಪು ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಉಪೇಂದ್ರ ಕುಮಾರ್.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕಸ್ತೂರಿ ಶಂಕರ್ ಅವರ ಸ್ವರಗಳಲ್ಲಿ ಕೇಳೋಣ ಸದಾನಂದ ಸಿನಿಮಾದ ಗೀತೆಯನ್ನು. ರುದ್ರಮೂರ್ತಿ ಶಾಸ್ತ್ರಿ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ವಿಜಯ್ ಭಾಸ್ಕರ್.

ಶ್ರೋತೃ ಬಾಂಧವರೇ, ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿಯೇ

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರ ಈಗ ಸಮಯ ಸರಿಯಾಗಿ 8:30. ಈಗ ಕೇಳೋಣ ಯೋಗದ ಮಹತ್ವ. ಈ ವಿಷಯ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನವನ್ನು. ಸಂದರ್ಶಕರು ರಮಾ ಕುಲಕರ್ಣಿ.
1: ಆತ್ಮೀಯ ಶ್ರೋತೃ ಬಂಧುವರಿಗೆ ನಮಸ್ಕಾರ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21 ಭಾರತ ಸೇರಿದಂತೆ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ಪ್ರಾಚೀನ ಭಾರತದ ಸಂಪ್ರದಾಯವಾದ ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2014 ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗ ದಿನದ ಆಚರಣೆಯನ್ನು ಪ್ರಸ್ತಾಪ ಮಾಡಿದರು. ವಿಶ್ವಸಂಸ್ಥೆಯು 2014 ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಣೆಯನ್ನು ಮಾಡಿತು. 2015 ಅಧಿಕೃತವಾಗಿ ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಜೂನ್ 21 ದಿನವನ್ನು ಆಯ್ಕೆ ಮಾಡೋದಕ್ಕೆ ಕಾರಣ, ಆ ದಿನವು ಉತ್ತರಾರ್ಧಗೋಳದಲ್ಲಿ ವಿಶ್ವದ ಅತಿ ಉದ್ದದ ದಿನವಾಗಿದ್ದು ವಿಶೇಷ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅನ್ನುವಂಥ ಕಾರಣಕ್ಕೆ ಆ ದಿನವನ್ನು ಆಯ್ಕೆ ಮಾಡಲಾಯಿತು. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದುವುದು ಇದರ ಮೂಲ ಉದ್ದೇಶ. ಕೇಳುಗರೆ, ಈ ಯೋಗದ ಮಹತ್ವದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನನ್ನೊಂದಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ರಾಯಚೂರು ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕದಿಂದ ಡಾಕ್ಟರ್ ಪೂಜಾ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಮಾಡೋಣ ಅಂತ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಳ್ರಿ ಪೂಜಾ ಮೇಡಮ್ ಅವರೇ, ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನಾವು ಜೂನ್ 21 ಆಚರಣೆಯನ್ನ ಮಾಡ್ತೀವಿ. ಈ ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹೇಳಿ.
2: ಮೊದಲನೇದಾಗಿ ಈ ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್ಲಿ ನಾವು ಈ ಸಲ ಸೆಲೆಬ್ರೇಷನ್ ಮಾಡ್ತಿರೋದು 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2026 ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು 12 ದಿನಾಚರಣೆ ಅಂದರೆ ಆಲ್ರೆಡಿ ನಮಗೆ 11 ಯೋಗ ದಿನಾಚರಣೆ ಬಗ್ಗೆ ನಮಗೆ ಒಂದು ಬೇಸಿಕ್ ನಾಲೆಜ್ ಅಂತೂ ಇರುತ್ತೆ. ವೈ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ವರ್ಲ್ಡ್ ವೈಡ್ ಅಂತ. ಮೊದಲಿಂದಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಈ ಸೆಲೆಬ್ರೇಷನ್ ಮಾಡಬೇಕಂತ ಪ್ರಪೋಸಲ್ ತಂದಿರೋದೇ ನಮ್ಮ ಪ್ರಧಾನ ಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು 2014 ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪ್ರಪೋಸಲ್ನ ಇಡ್ತಾರೆ. ಆವಾಗ 177 ನೇಷನ್ಸ್ ಇದಕ್ಕೆ ಸಪೋರ್ಟ್ ಮಾಡಿ ಓಕೆ, ನಾವು ಸಹ ವರ್ಲ್ಡ್ ವೈಡಲ್ಲಿ ಇದನ್ನ ಜೂನ್ 21 ಯೋಗ ಡೇ ಆಗಿ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ಅಪ್ರಲ್ ಕೊಟ್ಟ ಮೇಲೆ 2015 ಹಿಡಿದು ಇಲ್ಲಿವರೆಗೂ ನಾವು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದೀವಿ. ಇದು ಇಂಪಾರ್ಟೆನ್ಸ್ ಹೆಂಗೆ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಡೆವಲಪ್ ಆಯಿತು, ಹೆಂಗೆ ಒರಿಜಿನ್ ಆಯಿತು ಅನ್ನೋದು ದಿಸ್ ಇಸ್ ದ ಇಂಟ್ರೊಡಕ್ಷನ್. ಮತ್ತು ಯಾಕೆ ನಾವು ಜೂನ್ 21 ನಾವು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡಬೇಕಂತ ಯಾಕೆ ಡೇನ ಚೂಸ್ ಮಾಡಿದ್ರೆ ಅಂದರೆ, ಆಲ್ರೆಡಿ ಮೇಡಮ್ ಮೆನ್ಷನ್ ಮಾಡಿರೋ ಹಾಗೆ ದಟ್ ಈಸ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್. ದಟ್ ಇಂಡಿಕೇಟ್ಸ್ ಸಿಂಬಲೈಸಿಂಗ್ ದ ಲೈಟ್ ಎನರ್ಜಿ ಟೈಮ್ ಆಫ್ ದ ಕಾನ್ಷಿಯಸ್ ಗ್ರೋತ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದರೆ ಇದು ಬೆಳಕು, ಶಕ್ತಿ, ಸೈದ್ಧಾಂತಿಕ ಬೆಳವಣಿಗೆಯ ಸಂಕೇತವಾಗಿರೋದ್ರಿಂದ ನಾವು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆವತ್ತಿನ ದಿನದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ.
1: ಮನಸ್ಸು, ದೇಹ ಮತ್ತು ಬುದ್ಧಿಗೆ ಪೂರಕವಾಗಿರುವಂತಹದ್ದು ಯೋಗ ಅಂತ ನಾವು ಹೇಳ್ತೀವಿ. ಯೋಗವನ್ನು ಮಾಡಬೇಕಾದ್ರೆ ಅಂತ ಹೇಳ್ತೀವಿ. ಮಕ್ಕಳಿಗೂ ಬೇಕು, ದೊಡ್ಡವರಿಗೂ ಬೇಕು, ಯುವಕರಿಗೂ ಬೇಕು, ಎಲ್ಲರಿಗೂ ಬೇಕು. ಯಾಕಂದರೆ ಈ ಒಂದು ಟೆನ್ಷನ್ ಲೈಫಲ್ಲಿ ಈ ಯೋಗದ ಮಹತ್ವ ಬಹಳ ಇದೆ ಅಂತನ್ನುವಂಥ ಮಾತುಗಳನ್ನ ನಾವು ಎಲ್ಲ ಕಡೆ ಕೇಳ್ತೀವಿ. ಇದರ ಪ್ರಯೋಜನಗಳು ಇರೋ ಏನು ಹೇಳ್ತೀರಾ ನೀವು?
2: ನೀವು ಹೇಳಿರೋ ಹಾಗೆ ಯೋಗ ಸ್ಪೆಸಿಫಿಕ್ ಆಗಿ ಇಂಥ ಏಜ್ ಕೆಟಗರಿ ಅವ್ರು ಮಾಡಬೇಕು, ಇಂಥವರೇ ಮಾಡಬೇಕು, ಈ ಜೆಂಡರ್ ಗ್ರೂಪ್ ಅವರೇ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೆ ಯೋಗದ್ರಲ್ಲಿ ಇತಿಹಾಸ ಇದೆ. 5000 ಯೋಗ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಅಂತ ಇತಿಹಾಸ ಇದೆ. ಏನಂದ್ರೆ ದೇವಾನ ದೇವತೆಗಳಿಂದ ಋಷಿ ಮಹರ್ಷಿಗಳೆಲ್ಲ ಇದನ್ನ ಅಭ್ಯಾಸವನ್ನು ಮಾಡಿ ಈಗ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಸಹ ಇದನ್ನ ಫಾಲೋ ಮಾಡ್ತಾ ಬಂದಿದ್ದೀವಿ. ಫಸ್ಟ್ ಇದನ್ನ ನಾವು ಯೋಗದ ಪಿತಾಮ ಅಂತ ಮಹರ್ಷಿ ಪತಂಜಲಿ ಅವ್ರನ್ನ ಕರಿತೀವಿ. ಅವ್ರ ಮುಖಾಂತರ ಇದು ಜಗತ್ತಿಗೆ ಇಂಟ್ರೊಡ್ಯೂಸ್ ಆಯ್ತು. ಅವರು 1000 ಸೂತ್ರಗಳನ್ನ, ಯೋಗ ಸೂತ್ರಗಳನ್ನ ಬರೆದು ಯಾವ್ಯಾವ ಆಸನಗಳಿಗೆ ಯಾವ್ಯಾವ ನೇಮ್ಗಳನ್ನ ಕೊಟ್ಟರು, ಯಾವ ರೀತಿಯಾಗಿ ಮಾಡಬೇಕು, ಅದ್ರ ಪ್ರಯೋಜನಗಳೇನಂತ ಅಲ್ಲಿಂದ ಅವ್ರು ಬರೆದಿರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈಗ ನೀವು ಬೆನಿಫಿಟ್ಸ್ ಆಫ್ ಯೋಗ ಕೇಳಿದ್ರಿ, ಯೋಗ ಫಾರ್ ಆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನೋಡಿರಂಗೆ 3 ಮೇಲ್ಪಟ್ಟಿಯಿಂದ ಹಿಡಿದವರು ಹಂಡ್ರೆಡ್ ಪ್ಲಸ್ ಇಯರ್ಸ್ ವಯಸ್ಸಾದವರು ಸಹ ಇದನ್ನ ಯೋಗನ ಮಾಡಿ ಅದರ ಸದುಪಯೋಗಗಳನ್ನ ಪಡ್ಕೊಳ್ಬಹುದು. ನೀವು ಹೇಳೋ ಹಾಗೆ ಇತ್ತೀಚಿನ ಮಾಡರ್ನ್ ಲೈಫಲ್ಲಿ ಎಷ್ಟು ಸ್ಟ್ರೆಸ್ಫುಲ್ ಅಂತಂದರೆ, ನಮಗೆ 15 ಅಥವಾ 20 ನಿಮಿಷ ಟೈಮ್ ಕೊಟ್ಟು ಊಟ ಮಾಡಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಅಂಥದ್ರಲ್ಲಿ ಜನಗಳು 30-45 ನಿಮಿಷ ಟೈಮ್ ಕೊಟ್ಟು ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಿರಿ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅದನ್ನು ಖಂಡಿತವಾಗಿ ಒಪ್ಕೊಳ್ಳಲ್ಲ. ಆದರೆ ಇನ್ಸ್ಟೆಡ್ ಆಫ್ ದಟ್ ಪ್ರಾಕ್ಟೀಸ್ ದೆ ಕ್ಯಾನ್ ಯೂಸ್ ಮೊಬೈಲ್ಸ್. ರೆಗ್ಯುಲರ್ ಆಗಿ ಮೊಬೈಲ್ಸ್ನ ಯೂಸ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ, ಬೇರೆ ಬೇರೆ ಥರದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅವರು ಟೈಮ್ನ ಇನ್ವೆಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಹೆಲ್ತಿಗಂತ ಅವರು ಕಾನ್ಸಂಟ್ರೇಟ್ ಮಾಡಿ ಅದ್ರ ಉಪಯೋಗನ ಪಡೆದುಕೊಳ್ಳಂಗಿಲ್ಲ. ಯೋಗದ್ರದ್ದು ಬೆನಿಫಿಟ್ಸ್ ಏನಂದರೆ, ಯೋಗ ಫಾರ್ ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಪ್ರತಿಯೊಂದಕ್ಕೂ ಯೋಗ ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಫಿಸಿಕಲ್ ಹೆಲ್ತ್ಗೆ ಬೇಕು, ಮೆಂಟಲ್ ಹೆಲ್ತ್ಗೆ ಬೇಕು, ಸ್ಪಿರಿಚುವಲ್ ಹೆಲ್ತ್ಗೂ ಸಹ ಯೋಗದ್ರದ್ದು ಪ್ರಾಮುಖ್ಯತೆ ಬಹಳ ಇದೆ. ಫಿಸಿಕಲ್ ಹೆಲ್ತ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನವ ಡೇಸ್ ವಿ ಆರ್ ಫೇಸಿಂಗ್ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್, ಅಂದರೆ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇರೋದ್ರಿಂದ ಬರೋವಂಥ ಡಿಸೀಸ್ಗಳು. ಹೈಪರ್ ಟೆನ್ಷನ್ ಆಯಿತು, ಡಯಾಬಿಟೀಸ್ ಆಯಿತು, ಥೈರಾಯ್ಡ್ ಆಯಿತು, ಹೆಣ್ಮಕ್ಳಲ್ಲಿ ತುಂಬ ಕಾಣಿಸ್ತಿರುವಂಥ ಡಿಸೀಸ್ ಆದಂಥ PCOD PCOS ಇಂಥ ಡಿಸೀಸ್ಗಳು ತುಂಬ ಲೈಫ್ ಸ್ಟೈಲ್ ಮ್ಯಾನೇಜ್ನ ನಾವು ಸರಿಯಾಗಿ ಮಾಡದೇ ಇರೋ ರೀಸನ್ನಿಂದ ಈ ಒಂದು ರೋಗಗಳು ಬರ್ತಾ ಇದ್ದಾವೆ. ಮೊದಲೆಲ್ಲ ಈ ಥರ ಡಿಸೀಸ್ಗಳೇ ಇದ್ದಿಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಯಾವ ಟೈಮಲ್ಲಿ ನಾವು ಮಲ್ಕೊಳ್ಬೇಕು, ಯಾವ ಟೈಮಲ್ಲಿ ಎದ್ದೇಳಬೇಕು, ಯಾವ ಥರದ ಫುಡ್ನ ನಾವು ಕನ್ಸ್ಯೂಮ್ ಮಾಡಬೇಕು ಅಂತ ಎಲ್ಲ ಗೊತ್ತಿತ್ತು. ಅದನ್ನು ಫಾಲೋ ಮಾಡೋದ್ರಿಂದ ಮತ್ತು ಫುಡ್ ಅಡಲ್ಟ್ರೇಷನ್ ಆವಾಗ ಇದ್ದಿಲ್ಲ. ಈಗ ಪ್ರತಿಯೊಂದರಲ್ಲೂ ನಾವು ಫುಡ್ ಒರಿಜಿನಿಟಿ ಕ್ವಾಲಿಟಿ ಏನು ಇಲ್ಲ, ಪ್ರತಿಯೊಂದರಲ್ಲೂ ಫೇಕ್ ಇದೆ ಫುಡ್ಡಲ್ಲಿ. ಅಡಲ್ಟ್ರೇಷನ್ ಯೂಸ್ ಮಾಡೋದಾಯಿತು, ಬೇರೆ ಬೇರೆ ಪ್ರಾಡಕ್ಟ್ಸ್ನ ಬೇರೆ ಬೇರೆ ಬ್ರ್ಯಾಂಡ್ಗಳು ತೆಗೆದು, ಒರಿಜಿನಾಲಿಟಿ ಕ್ವಾಲಿಟಿ ತೆಗೆದು ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ತೆಗೆದು ಕ್ವಾಲಿಟಿ ಇಲ್ಲದೇ ಇರೋ ಫುಡ್ನ ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅದನ್ನು ನಾವು ಕನ್ಸ್ಯೂಮ್ ಮಾಡಿ ಸೋ ಮೆನಿ ಡಿಸೀಸ್ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ.
3: ಅನಿವಾರ್ಯನೂ ಆಗಿದೆ.
2: ಎಸ್
3: ಅನಿವಾರ್ಯ ಅಂದರೆ, ನಾವು ಎಲ್ಲೋ ಒಂದು ಹಸುವಿನ ಹಾಲೇ ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅದನ್ನ ನಾವು ತಗೊಳ್ಳಿಕ್ಕೆ ಆಗಲ್ಲ ಇವಾಗ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತೀವಿ ನಾವು, ಅದು ಎಲ್ಲೋ ಇರುತ್ತೆ, ಅದಾಗದೇ ಇಲ್ಲ ಇವಾಗ ನಾವು. ಹಂಗಾಗಿ ಅದಕ್ಕೆ ಡಿಪೆಂಡ್ ಆಗೋದು ಅನಿವಾರ್ಯ ಆಗ್ಬಿಡುತ್ತೆ. ಜನಗಳದ್ದೇನು ವಲಸೆ ಹೋಗೋದು ಅಥವಾ ಬೇರೆ ಕಡೆ ಹೋಗಿ ವಾಸ ಮಾಡೋದು, ಇದು ಸಹಿತ ಒಂದು ಅತಿಯಾದ ಜನಸಂಖ್ಯೆ ಸಹಿತ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ನಾವು.
2: ಅದು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಪ್ಯಾಕೆಟ್ ಅಲ್ಲ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳು ಆ ಒಂದು ಏಜ್ ಇರುತ್ತೆ ಮೆನಾರ್ಕ್ ಆಗೋದು, ಅಂದರೆ ಋತುಸ್ರಾವ ಸ್ಟಾರ್ಟ್ ಆಗೋದಂತ ಏನು ಕರಿತೀವಲ್ಲ, ಅದು ಇತ್ತೀಚಿನ ಮಕ್ಕಳಲ್ಲಿ 3ನೇ ತರಗತಿ 4ನೇ ತರಗತಿ ಮಕ್ಕಳಿಂದನೇ ಅದು ಮೆನಾರ್ಕ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಇದರಿಂದ ಏನಾಗ್ತಂದ್ರೆ ಮೆನೋಪಾಸ್ ಬೇಗ ಆಗೋದು, ಬೇರೆ ಬೇರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂಥ ಬೇರೆ ಬೇರೆ ರೋಗಗಳ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ತಾ ಇದ್ದಾವೆ. ಅದರಿಂದ ತುಂಬ ಫೇಸ್ ಮಾಡಬೇಕಾಗತ್ತೆ ನಾವು. ಅಂದರೆ 50-60 ವರ್ಷ ಮೇಲ್ಪಟ್ಟು ಬರುವಂಥ ರೋಗಗಳು ಈಗ ಕಡಿಮೆ ವಯಸ್ಸಲ್ಲಿ ಬರ್ತಾ ಇದೆ.
3: 20-30 ವರ್ಷದೊಳಗೆ
2: ಬಂದಿದೆ. ಸೊ ಅದಕ್ಕೆ ಏನಂತಂದ್ರೆ, ಆದಷ್ಟು ಆತರ ತಿಂಗ್ಸಿಗೆ ನಾವು ಒಳಗೊಡ್ದೇನೆ ಆದಷ್ಟು ನೈಸರ್ಗಿಕವಾಗಿ ಏನ್ ಸಿಗ್ತಾ ಇದೆ ಸುತ್ತಮುತ್ತ ಅದನ್ನ ಕನ್ಸ್ಯೂಮ್ ಮಾಡೋದು ಇಟ್ಸ್ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಒಂದು ಫ್ಯಾನ್ಸಿ ಇದೆ, ಲೈಕ್ 7 ಡೇಸ್ ಅಂತಂದ್ರೆ 6 ಡೇಸ್ ವರ್ಕ್ ಮಾಡಬೇಕು, 6th ಡೇ ನಾವು ಮನೆಯಲ್ಲಿ ಊಟ ಮಾಡಂಗಿಲ್ಲ, ಹೊರಗಡೆ ರೆಸ್ಟೋರೆಂಟ್ಗೆ ಹೋಗೋದು, ಹೊರಗಡೆದು ಫುಡ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ನಾವು ಅದಕ್ಕೆ ಬಹಳ ಜನ ಅಡಿಕ್ಟ್ ಆಗಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟಿನ್ ಸಿಟೀಸ್ ಅಲ್ಲಿ ಎವ್ರಿ ಸಂಡೇ ಸಾಟರ್ಡೆ ವೀಕೆಂಡ್ ಅಲ್ಲಿ ಅವರು ಹೊರಗಡೆ ಫುಡ್ನ ಕನ್ಸ್ಯೂಮ್ ಮಾಡಕತ್ತಾರ. ಅಂದ್ರೆ ಒಂದೊಂದು ವೀಕಲ್ಲಿ ಒಂದೊಂದು ಪ್ಲಾನ್ ಮಾಡಿಕೊಂಡು ಒಂದೊಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಒಂದೊಂದು ಫುಡ್ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ನಿಜ, ಬಟ್ ಹೊರಗಡೆ ಫುಡ್ ನಮ್ಗೆ ಗೊತ್ತಿರೋ ಹಾಗೆ ನಾವು ಮನೇಲಿ ಬಳಸುವಂತ ಪದಾರ್ಥಗಳು ಹೊರಗಡೆ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಬಳಸುವಂತ ಪದಾರ್ಥಗಳು ಮೇಜರ್ ಡಿಫ್ರೆನ್ಸ್ ಇರ್ತದೆ. ನಾವು ಪ್ಯೂರಿಫೈಡ್ ಆಯಿಲ್ ಯೂಸ್ ಮಾಡಿದ್ರೆ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ನಾವು ಹೋಗಿ ಪ್ರತಿ ಸಲ ಕ್ವೆಶನ್ ಮಾಡಕ್ ಆಗಂಗಿಲ್ಲ ನೀವು ಯಾವ ತರ ಕ್ವಾಲಿಫೈಡ್ ಐಟಮ್ಸ್ ಅನ್ನ ಯೂಸ್ ಮಾಡಿ ಈ ತರ ಪ್ರಾಡಕ್ಟ್ನ ನೀವು ಮಾಡಕತ್ತೀರ ಅಂತ. ಸೊ ಅದನ್ನ ಬೆಟರ್ ಎಷ್ಟಾಗತ್ತಷ್ಟು ಕಡಿಮೆ ಮಾಡಿ ಮನೆಯಲ್ಲೇ ನೀವು ಆರೋಗ್ಯಕರ ಮತ್ತೆ ರುಚಿಕರವಾದಂತ ಫುಡ್ನ ನೀವು ಮನೇಲಿ ಕನ್ಸ್ಯೂಮ್ ಮಾಡಬಹುದು.
3: ಪೂಜಾ ಮೇಡಮ್ ಅವರೇ, ಈಗ ಎಷ್ಟೋ ಒಂದು ಸಮಸ್ಯೆಗಳಿಗೆ ಡಾಕ್ಟರ್ ಮೊದಲು ಹೇಳೋದು ಏನು ಅಂತ ಹೇಳಿದ್ರೆ, ಮನೆಯ ಆಹಾರ ಊಟ ಮಾಡಿ ಅಂತ ಹೇಳ್ತಾರೆ. ಇದು ಮನೆಯ ಆಹಾರ ಅನ್ನೋದು ನಮಗೆ ಅಪರಿಚಿತ ಆಗುವಷ್ಟರ ಮಟ್ಟಿಗೆ ಬಂದು ನಿಂತು ಬಿಟ್ಟಿವಿ ನಾವು. ಇದು ಎಷ್ಟು ಪರಿಣಾಮ ಬೀರುತ್ತದೆ ಅನ್ನುವಂತ ವಿಷಯವನ್ನ ನೀವು ಇವಾಗ ಸುಮ್ಮನೆ ಒಂದು ಉದಾಹರಣೆ, ಹಾಲಿನ ಪಾಕೆಟ್ ಇಂದ ಶುರು ಮಾಡಿದ್ರಿ. ಬಟ್ ನಮ್ಮ ಜೀವನ ಬೆಳಗಿನ ಹಾಲಿನ ಪಾಕೆಟ್ ಅಂದ್ರೆ ರಾತ್ರಿ ಮಲಗುವವರೆಗೂ ನಾವು ಪಾಕೆಟ್ಗಳಲ್ಲೇ ನಾವು ಜೀವನ ಮಾಡ್ತಾ ಇದೀವಿ.
2: ಫಿಸಿಕಲ್ ಹೆಲ್ತ್ಗೋಸ್ಕರ ಅಂದ್ರೆ ಇಷ್ಟೊತ್ತು ಹೇಳಿದ್ನಲ್ಲ, ಈ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇಲ್ಲದೇ ಇರೋ ಬರುವಂತ ಡಿಸೀಸ್ಗಳನ್ನ ನಾನು ಮೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಎಮೋಷನಲ್ ಸ್ಟೆಬಿಲಿಟಿನ ಯಾರಿಗೂ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಸ್ಪೆಷಲಿ ಮಕ್ಕಳು. ನಮ್ಗೆ 10 ಸೆಕೆಂಡ್ಸ್ ರೀಲ್ ನೋಡಕ್ಕೆ ನಮ್ಗೆ ಪೇಷನ್ಸ್ ಇರಲ್ಲ, 5 ಸೆಕೆಂಡ್ ಆಗಿರಲ್ಲ, ಅವಾಗ ನಾವು ಸ್ಕ್ರೋಲ್ ಮಾಡ್ತೀವಿ. ಸೊ ಅಂದ್ರೆ ನಮ್ದು ಮೆಂಟಲ್ ಎಮೋಷನಲ್ ಸ್ಟೆಬಿಲಿಟಿನ ನಾವು ಬರ್ತಾ ಬರ್ತಾ ಜನರೇಷನ್ ಇಂಪ್ರೂವೈಸ್

0: ಆಗ್ತಾ ಅದನ್ನ ಕಳ್ಕೊಳ್ತಾ ಇದೀವಿ. ಮೊದ್ಲಿನ ಕಾಲದಲ್ಲಿ ನಮ್ಗೆ ಟಿವಿ ಸಹ ಇದ್ದಿಲ್ಲ ನೋಡ್ಲಿಕ್ಕೆ, ಇನ್ನ ಫೋನ್ ಅಂತರೂ ದೂರದ ಮಾತು. ಅವಾಗ ಬರೀ ಮಾತಾಡ್ತಾ ನ್ಯೂಸ್ ಪೇಪರ್ ಓದ್ತಾ ಅಥವಾ ಬುಕ್ಗಳಲ್ಲಿ ಓದ್ತಾ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದ್ವಿ. ಇವಾಗ ಕೈಯಲ್ಲಿ ಫೋನ್ ಬಂದಿರೋದ್ರಿಂದ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ದಟ್ ಈಸ್ ಪ್ಲಸ್ ಪಾಯಿಂಟ್ ಅಂದ್ರೆ ಅದ್ರ ಜೊತೆ ಜೊತೆಗೇನೆ ಅದ್ರದ್ದು ಮೈನಸ್ ಪಾಯಿಂಟ್ಸ್ ಸಹ ಇರುತ್ತೆ. ಸೊ ಅಂದ್ರೆ ನಮ್ದು ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ.
1: ಆಮೇಲೆ ಬೇರೆಯವರೊಂದಿಗೆ ಬೆರೆಯುವಂತಹ ಇದು ಇದೆ ಏನಿದಲ್ಲ,
0: ಆಂಟಿ ಸೋಷಿಯಲ್ ಆಗ್ತಾ ಇದ್ದಾರೆ,
1: ಪೂರ್ತಿ ಕಡಿಮೆ ಆಗಿದೆ. ಈಗ ನೀವು ಪಕ್ಕದಲ್ಲಿ ಯಾರಾದ್ರೂ ಬಂದ್ರೆ, ನಿಮ್ಮ ಮನೆಗೆ ಒಬ್ರು ಯಾರು ಗೆಸ್ಟ್ ಬಂದ್ರೆ, ನೀವು ಮಾತಾಡಿಸದೇ ಇರುವ ಒಂದು ಬದಲಾವಣೆ ಮಕ್ಕಳಲ್ಲಿ ಬಂದ್ಬಿಟ್ಟದೆ.
0: ಹೌದೌದು,
1: ಆ ಥರದ್ದು ಬೆಳವಣಿಗೆ ಅದೇನು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ಇವಾಗ ಬಂದದ ಆ ಪರಿಸ್ಥಿತಿಗೆ ನಾವು ಬಂದೀವಿ. ಇವು ಎಷ್ಟೋ ನಮ್ಮ ಹೆಲ್ತ್ ಮೇಲೆ ಪ್ರಾಬ್ಲಮ್ ಬರ್ತಾವ ಅನ್ನೋದಕ್ಕೆ ಇವಾಗ ನಾವೇ ಉದಾಹರಣೆ ಆಗ್ತಾ ಇದೀವಿ. ಇವಾಗ
0: ಅದೇ ನವೇಡೇಸ್ ನಾವು ಟಿವಿಲಿ ನೋಡ್ತಾ ಇರ್ತೀವಿ ಎಷ್ಟೊಂದು ನ್ಯೂಸ್, ಫೋನ್ ಯೂಸ್ ಮಾಡಿ ಫೋನಿಗೆ ಅಡಿಕ್ಟ್ ಆಗಿ ಆನ್ಲೈನ್ ಗೇಮಿಂಗ್ ಎಲ್ಲ ಅಡಿಕ್ಟ್ ಆಗಿ. ರೀಸೆಂಟ್ ಆಗಿ ಒಂದು ಸ್ಟೋರಿ ಕೇಳಿದೆ, ಒಂದು ಹುಡುಗ ಆನ್ಲೈನ್ ಗೇಮಿಂಗ್ ಗೆ ಅಡಿಕ್ಟ್ ಆಗಿ ಅದನ್ನ ಪೇರೆಂಟ್ಸ್ ಅಪೋಸ್ ಮಾಡಿದಾರೆ ಅಂತಂದು ಪೇರೆಂಟ್ಸ್ ಮೇಲೆ ಅವನು
1: ಮಾಡಿದ್ದಾನೆ,
0: ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಈ ತರ ಎಲ್ಲ ಆಗ್ತಾ ಇದೆ. ಅಂದ್ರೆ ಅವರು ಅಡಿಕ್ಟ್
1: ಆಗಿರೋದ್ರಿಂದ ಅವರು ಅದ್ರ ಮೇಲೆ ಡಿಪೆಂಡ್ ಆಗ್ಯಾರ. ಆಮೇಲೆ ಅದನ್ನ ಬೇಡ ಅಂತ ಹೇಳಿದ್ದವರನ್ನ ಅವರು ಕೊಲ್ಲುವ ಮಟ್ಟಿಗೆ ಅವರು ಮನಸ್ಸು.
0: ಸ್ಕೂಲ್ ಸ್ಟೂಡೆಂಟ್ ಈ ತರ ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ ದೊಡ್ಡವರು ಯುವಕರು ಬೇರೆ ಯಾವುದೇ ರೀತಿಯಾದಂತ ಅಟೆಂಪ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಎಮೋಷನಲ್ ಸ್ಟೆಬಿಲಿಟಿ ಕಡಿಮೆ ಆಗಿದ್ರಿಂದಾನೆ ಇತ್ತೀಚಿನ ದಿನಗಳಲ್ಲಿ ಯಾವ ಫೇಲ್ಯೂರ್ಸ್ ನ ತಗೊಳಕ್ಕೂ ರೆಡಿ ಇರಲ್ಲ. ಕಡಿಮೆ ಮಾರ್ಕ್ಸ್ ಬಂದ್ರೂ ಸೂಸೈಡ್ ಅಟೆಂಪ್ಟ್ ಮಾಡುದು, ಬೇರೆ ಬೇರೆ ರೀತಿಯಾದಂತ ಅಟೆಂಪ್ಟ್ ಮಾಡುದು, ಅಂದ್ರೆ ಅವ್ರಿಗೆ ಆಲೋಚನಾ ಶಕ್ತಿ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಯಾವ್ದು ರೈಟ್, ಯಾವ್ದು ಬ್ಯಾಡ್, ಯಾವ್ದು ಗುಡ್, ಡಿಸಿಷನ್ ಮೇಕಿಂಗ್ ಕಡಿಮೆ ಆಗ್ತಾ ಇದೆ, ಗೈಡೆನ್ಸ್ ಕಡಿಮೆ ಆಗ್ತಿದೆ. ಪೇರೆಂಟ್ಸ್ ಏನಾದ್ರು ಹೇಳಕ್ ಹೋದ್ರೆ ಅದನ್ನ ಕೇಳಂಗೇ ಇಲ್ಲ. ಶಾಲೆಯಲ್ಲಿ ಟೀಚರ್ಸ್ ಒಡಿಯಂಗಿಲ್ಲ, ಫಸ್ಟ್ ಆಫ್ ಆಲ್ ಬಾಯಿ ಮಾತ್ಲ ಹೇಳಿದ್ರೆ ಕೇಳಂಗಿಲ್ಲ. ಇವಾಗ ಏನಂದ್ರೆ ಟೀಚರ್ಸ್ ಒಡಿಬಾರ್ದು ಆ ತರ ರೂಲ್ಸ್ ಎಲ್ಲ ಬಂದಿರೋದ್ರಿಂದ ಸೊ ಅದು ಬರೀ ಬಾಯಿ ಮಾತ್ಲ ಎಷ್ಟಂತ ಹೇಳಕ್ಕಾಗತ್ತೆ ಟೀಚರ್ಸ್ ಹೇಳಕ್ಕಾಗಂಗಿಲ್ಲ. ತೀರಾ ಹೇಳಕ್ ಹೋದ್ರೆ ಮಕ್ಳು ಹೋಗಿ ಪೇರೆಂಟ್ಸ್ ಗೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಬಂದು ಸ್ಕೂಲ್ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಇದೊಂದು ಜನರೇಷನ್ ಫಾರ್ವರ್ಡ್ ಆಗ್ತಾ ಅದು ಏನಂದ್ರೆ ಕೆಲವೊಂದು ಬ್ಯಾರಿಯರ್ಸ್ ನ ಬ್ರೇಕ್ ಮಾಡ್ತಾ ಇದೆ. ಆ ಬ್ರೇಕ್ ಮಾಡೋದ್ರಿಂದ ಏನಂದ್ರೆ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗಂಗಿಲ್ಲ. ನಾವು ಒಂದು ಗಾದೆ ಮಾತಿದೆಯಲ್ಲ, ಬೈಯೋರೆಲ್ಲ ಕೆಟ್ಟದ್ಕೆಲ್ಲ ಅಂತ ಹೇಳ್ತೀವಲ್ಲ, ಬೈಬೇಕು, ಬೈಸ್ಕೋಬೇಕು ನಾವು. ಅವಾಗ ನಾವು ಒಳ್ಳೇದನ್ನ ನಾವು ಅಳವಡಿಸ್ಕೊಳಕಾಗದು ಜೀವನದಲ್ಲಿ. ಸೊ ಏನಾಗಲ್ಲ ಇದು ಇವತ್ತೇನಂತಂದ್ರೆ ಎಲ್ಲ ಪೇರೆಂಟ್ಸ್ ಯಾರ್ಯಾರು ನನ್ನ ಮಾತನ್ನ ಕೇಳಿಸ್ಕೊಳಕತ್ತೀರಿ ಅಥವಾ ಎಲ್ಲೇ ಯಾರೇ ಆಗ್ಲಿ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಾರೆ, ಎನಿ ಡಾಕ್ಟರ್ಸ್ ಆಯ್ತು, ಎನಿ ವೆಲ್ ಟ್ರೈನ್ಡ್ ಇರ್ತಾರಲ್ವಾ, ಅದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ನಾವು ಏನಂತಂದ್ರೆ ಹ್ಯೂಮನ್ ಅನಾಟಮಿ, ಫಿಸಿಯೋಲಜಿ, ಬಯೋಕೆಮಿಸ್ಟ್ರಿ ಎಲ್ಲಾನು ಸ್ಟಡಿ ಮಾಡಿರೋದ್ರಿಂದ ನಾವು ಏನೇನು ಮಾಡೋದ್ರಿಂದ ಬಾಡಿ ಒಳಗಡೆ ಯಾವ ತರ ಇಂಪ್ಯಾಕ್ಟ್ ಆಗ್ತದೆ ಆ ಚೇಂಜಸ್ ನೋಡಿನ ಇವತ್ತು ಅದು ಆಗ್ಬಾರ್ದಂತ ನಾವು ಇವತ್ತು ಬಂದು ಇಲ್ಲಿ ಒಂದು ಪ್ರೋಗ್ರಾಮ್ನ ಕೊಡ್ತಿದ್ದೀವಿ. ಸೊ ದಯವಿಟ್ಟು ಪೇರೆಂಟ್ಸ್ ಆಯಿತು, ಟೀಚರ್ಸ್ ಆಯಿತು, ಎನಿ ಒನ್ ಯಾರ್ಯಾರು ಅವ್ರ ಅಂಡರಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ಯಾರ್ಯಾರು ಬರ್ತಾರೆ, ಆಸ್ ಮಚ್ ಆಸ್ ಪಾಸಿಬಲ್ ಸೋಷಿಯಲ್ ಮೀಡಿಯಾ ಅಥವಾ ಫೋನ್ಗಳು ಯೂಸ್ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಮೇಲೆ ಯಾವ ಥರ ಪರಿಣಾಮ ಬೀರ್ತದೆ ಅದನ್ನು ಮಕ್ಕಳಿಗೆ ತಿಳಿಸ್ಕೊಡಿ. ಕಡಿಮೆ ಯೂಸ್ ಮಾಡ್ಕೊಳ್ಳೋಕೆ ನೀವೊಂದು ಪ್ರೋತ್ಸಾಹ ಮಾಡಿ, ನಿಮ್ಮ ಶಾಲೆಗಳಿಗೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ನ ಕರೆಸಿ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಅದ್ರ ಜೊತೆ
1: ವೃದ್ಧರಿಗಾಗಿ ಯೋಗ ಅಂದರೆ ಅವರು ಆರೋಗ್ಯವಾಗಿ ಇರಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ ಹುಟ್ಟಿದಾಗ ಅಂತ್ಯದವರೆಗೆ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಅಂತೂ ಒಂದು ಸಾಧ್ಯ ಅನ್ನುವಂತ ಒಂದು ಉದ್ದೇಶ ಅದೇ ಅದ. ಈ ಸಲದ ಒಂದು ಒಂದು ಥೀಮ್ ಅಂತ ಹೇಳಿದ್ರೆ ವಯೋವೃದ್ಧರಿಗಾಗಿ ಯೋಗ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು? ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಎಲ್ಲರೂ ಅವರಿಗೆ ಯೋಗ ಬೇಕು ಅಂತ ಅನ್ನುವಂಥದ್ದು, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ?
0: ಎಸ್, ಎಕ್ಸಾಕ್ಟ್ಲಿ. ಪ್ರತಿ ವರ್ಷದಂತೆ ಈ ವರ್ಷ ಘೋಷವಾಕ್ಯ ಏನಂತಂದ್ರೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅಂತ ಕರಿತೀವಿ. ಆರೋಗ್ಯಕರ ವಯೋವೃದ್ಧಿಗಾಗಿ ಅಂದರೆ ವಯಸ್ಸಾಗುತ್ತೆ, ನಾವು ನಿಲ್ಸೋಕ್ಕಾಗಂಗಿಲ್ಲ, ನಾವು ಆರೋಗ್ಯದ ರೀತಿಯಲ್ಲಿ ನಾವು ವಯಸ್ಸನ್ನ ಆಗೋದನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 50 ಆದ್ಮೇಲೆ ಈ ಡಿಸೀಸ್ ಬರಬೇಕು, ಈ ರೋಗ ಬರ್ಬೇಕು, ಈ ರೋಗದ ಲಕ್ಷಣ ಕಾಣಿಸ್ಕೊಳ್ಬೇಕಂತ ನಾಟ್ ಅಟ್ ಆಲ್ ಕಂಪಲ್ಸರಿ. ಲೈಫ್ ಎಂಡ್ ವರೆಗೂ ನಾವು ನಮ್ಮ ಹೆಲ್ತ್ ನ ನಾವು ಕಾಪಾಡ್ಕೊಳ್ಬಹುದು, ಅದು ನಮ್ಮ ಕೈಯಲ್ಲಿದೆ. ಕೆಲವೊಂದನ್ನ ನಾವು ಮೇಂಟೈನ್ ಮಾಡಬಹುದು, ಕೆಲವೊಂದು ನಮ್ಮ ಕೈಲೇ ಇಲ್ಲದೆ ಇರೋದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ.
1: ಒಂದು 50-55 ವಯಸ್ಸು ಅಂತ ಹೇಳಿದ್ರೆ ಅವ್ರಿಗೆ ಸುಮಾರು ತುಂಬಾ ವೆಯ್ಟ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗಾದ್ರೆ ಅವ್ರಿಗೆ ಮುಟ್ಟು ಹೋಗಿರ್ತದೆ, ಅದಕ್ಕೆ ನಿಮ್ಗೆ ವೆಯ್ಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಹಂಗಾಗ್ಲೂ ಅವ್ರಿಗೆ ಅವ್ರದ್ದೇ ದೇಹ ಭಾರ ಅನ್ಸುವಂತ ಒಂದು ಫೀಲಿಂಗ್ ಅವ್ರಿಗೆ ಆಗ್ತದೆ ಆ ಸಂದರ್ಭದೊಳಗೆ ಅಂತವ್ರಿಗೆಲ್ಲ ಏನು ಹೇಳ್ತೀರಾ ನೀವು?
0: ಈ ಸಲ ಥೀಮ್ ನನಗೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಏನಂದ್ರೆ ಏಜ್ ಆಗ್ತಾ ಆಗ್ತಾ ಎಷ್ಟೋ ಜನ ಪೇರೆಂಟ್ಸು ನಾವು ಇತ್ತೀಚೆಗೆ ನ್ಯೂಸ್ ಕೇಳ್ತಾ ಇದೀವಿ, ಮನೇಲಿ ಮಕ್ಕಳು ಅವ್ರನ್ನ ಇಟ್ಕೊಳ್ಳದೆ ಇರೋ ಅನಾಥ ಆಶ್ರಮದಲ್ಲಿ ಇರೋವಂಥದ್ದು. ಬೇಸಿಕ್ಕಾಗಿ ಅವ್ರಿಗೆ ಏನೇನು ಸಿಗಬೇಕು ಆ ಏಜ್ ಇದರಲ್ಲಿ ಸಿಗೋಂಗಿಲ್ಲ. ಬಿಕಾಸ್ ಅವ್ರಿಗೆ ಇಂಪಾರ್ಟೆಂಟ್ಲಿ ನನಗನ್ಸಿದ ಮಟ್ಟಿಗೆ ಅಂದ್ರೆ ಏನು ಬೇಕಂದ್ರೆ ಎಮೋಷ್ನಲ್ ಸಪೋರ್ಟ್ ಬೇಕು. ಏಜ್ ಆಗ್ತಾ

0: ಏನಿಲ್ಲ, ಡೇ ಟು ಡೇ ಲೈಫಲ್ಲಿ ನಮಗೆ ಮ್ಯಾನೇಜ್ ಆಗುವಂಥ, ನಾನು ಹೇಳಿದ್ನಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಯಿತು, ಲೈಫ್ ಸ್ಟೈಲ್ ಮ್ಯಾನೇಜಿಂಗ್ ಡಿಸಾರ್ಡರ್ಸ್ ಬರದೇ ಇರೋಂಗೆ ನಾವು ಬೇಸಿಕ್ ಸಿಂಪಲ್ ಆಸನಾಸ್ ಮಾಡ್ಬೋದು, ಪ್ರಾಣಾಯಾಮಗಳನ್ನ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಎಷ್ಟೊಂದು ಸಿಂಪ್ಟಮ್ಸ್ನ ನಾವು ಕಡಿಮೆ ಮಾಡ್ಬೋದು. ತಲೆನೋವು ಇದೆ ಅನ್ನೋರು ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಕಾನ್ಸ್ಟಿಪೇಷನ್ ಇರುವಂಥವ್ರು ಕೆಲವೊಂದು ಅಬ್ಡೋಮಿನಲ್ ಆಸನಗಳು ಬರುತ್ತೆ, ಆ ಥರದನ್ನ ಮಾಡ್ಕೋಬೋದು. ನೀ ಜಾಯಿಂಟ್ ಎಕ್ಸಸೈಸ್ ಇದ್ದಾವೆ, ಆಸನಗಳಿದ್ದಾವೆ, ಅದನ್ನು ಮಾಡೋದ್ರಿಂದ ಆಸ್ಟಿಯೋ ಆರ್ಥರೈಟಿಸ್ ಮತ್ತು ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ನಾವು ಏನು ಏಜ್ ಆದ್ಮೇಲೆ ನಾವು ಸಫರ್ ಮಾಡ್ತಾರಲ್ಲ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಏಜ್ ಆಗ್ತಾ ಬರೋಂತ ಡಿಸೀಸ್ಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಹಾಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ 20+ ಇರೋರೇ ಬಂದು ಆತರ ಕಂಪ್ಲೇಂಟ್ಸ್ ಮಾಡ್ತಿದ್ದಾರೆ, ನೀ ಜಾಯಿಂಟ್ ಪೇನ್ ಬರ್ತಾ ಇದೆ, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. ಇದೇನಂತಂದ್ರೆ ನಮಗೆ ಕರೆಕ್ಟ್ ಆಗಿ ಬಾಡಿಗೆ ನಾವು ನ್ಯೂಟ್ರಿಷನ್ ಯಾವ ರೀತಿಯಾಗಿ ಆಹಾರ ತೆಗೆದುಕೊಳ್ಳುವ ಮುಖಾಂತರ ನಾವು ಹಿಂಗ ಸಪ್ಲೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬಾಡಿ ಆಕ್ಟಿವಿಟಿ ಸಹ ಬೇಕು. ಪ್ರತಿಯೊಂದು ಮೂವ್ಮೆಂಟ್ ಆಗಬೇಕು, ಅಬ್ಸಾರ್ಪ್ಷನ್ ಆಗಬೇಕು, ಚೆನ್ನಾಗಿ ಎಕ್ಸ್ಕ್ರಿಷನ್ ಆಗಬೇಕು, ಅಸಿಮಿಲೇಷನ್ ಆಗಬೇಕು. ನಾವು ತಗೊಂಡಿರೋದೆಲ್ಲ ಅಂತಂದ್ರೆ ಅದಕ್ಕೊಂದು ಆಕ್ಟಿವಿಟಿ ಬೇಕೇ ಬೇಕು, ಅದಕ್ಕೆ ಒಂದು 10 ಹೆಜ್ಜೆ ನಡಿಬೇಕು ಅಂತ ಹೇಳೇ ಹೇಳ್ತೀವಲ್ಲ. ಸೊ ಅದೇ ರೀತಿಯಾಗಿ ನಾವು ಏನಂದ್ರೆ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ 1 ಅವರ್ ನಮ್ಮ ಆರೋಗ್ಯಕ್ಕೆ ನಾವು ಕೊಟ್ರೆ ಏನ್ ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ನೀವು ವಾಕ್ ಆದ್ರೂ ಮಾಡಿ, ಯೋಗ ಆದ್ರೂ ಮಾಡಿ, ಜಾಗಿಂಗ್ ಆದ್ರೂ ಮಾಡಿ, ಯಾವುದೇ ರೀತಿಯಾದಂತ ಒಂದು ಫಿಸಿಕಲ್ ಆಕ್ಟಿವಿಟಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವಯಸ್ಕರಿಗೆ ಅಂತಂದ್ರೆ ಸಿಂಪಲ್, ಜಾಸ್ತಿ ಡಿಫಿಕಲ್ಟ್ ಇರೋದೇನ್ ಬೇಕಾಗಿಲ್ಲ. 2-3 ಆಸನಗಳು, ಪ್ರಾಣಾಯಾಮಗಳನ್ನ ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಆದಂತ ಒಂದು ಸ್ಟ್ರೆಂತ್ ಸಿಗುತ್ತೆ, ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಅವಾಗ ಹೇಳಿದ್ನಲ್ಲ ಮೆಂಟಲ್ ಸ್ಟೆಬಿಲಿಟಿ ಕಡಿಮೆ ಆಗ್ತಿದೆ ಅಂತ. ಅಂದ್ರೆ ಯೋಗ ಅನ್ನೋದು ನಾಟ್ ಓನ್ಲಿ ನಮ್ಗೆ ಫಿಸಿಕಲ್ ಮತ್ತೆ ಮೆಂಟಲ್ ನ ಸ್ಟ್ರಕ್ಚರ್ ನ ಬ್ಯಾಲೆನ್ಸ್ ಮಾಡೋದಲ್ದೇನೆ ಒಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ನಮಗೆ ಕಲ್ಸ್ಕೊಡ್ತದ, ಮತ್ತೆ ಸಿನ್ಸಿಯರಿಟಿ ಕಲ್ಸ್ಕೊಡ್ತದ, ನಾವು ಹೆಂಗೆ ಯಾವುದು ಡಿಸಿಷನ್ ಮೇಕಿಂಗ್ನ ಕಲ್ಸ್ಕೊಡ್ತ, ಪ್ರತಿಯೊಂದನ್ನು ನಾವು ಒಳ್ಳೆ ರೀತಿಯಾಗಿ ಹೆಂಗೆ ನಾವು ಲೈಫ್ನ ಲೀಡ್ ಮಾಡ್ಬೇಕನ್ನೋದನ್ನು ನಾವು ಪ್ರತಿಯೊಂದನ್ನು ಕಲ್ತ್ಕೋಬೇಕಾಗುತ್ತೆ. ಬಿಕಾಸ್ ಯೋಗ ಆ್ಯಸ್ ಯೂಶ್ವಲಿ ನಾವು ಬೆಳಿಗ್ಗೆ ಮಾಡ್ತೀವಿ, ಅದಕ್ಕೆ ಅದೊಂದು ಪ್ರೋಟೋಕಾಲ್ ಇರುತ್ತೆ, ಸಿಸ್ಟಮೆಟಿಕ್. ಅಂದರೆ ನಮ್ದು ಲೈಫ್ನ ನಾವು ಹೆಂಗೋ ಕಳಿಯೋದು ಬದಲು ಸಿಸ್ಟಮೆಟಿಕ್ ವೇಯಿಂದ ನಾವು ಲೈಫ್ ಲೀಡ್ ಮಾಡೋದ್ರಿಂದ ಭಾಳಷ್ಟು ನಾವು ಕಲಿಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಬೆಟರ್ ಫಾರ್ ಆಲ್, ಫಿಸಿಕಲ್ ಹೆಲ್ತ್ ಆಯಿತು, ಮೆಂಟಲ್ ಹೆಲ್ತ್ ಆಯಿತು, ಸ್ಪಿರಿಚುವಲ್ ವೆಲ್ ಬೀಯಿಂಗ್ಗೆ ಭಾಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದನ್ನು ಸದುಪಯೋಗ ಪಡ್ಕೋಬೇಕಂತ ನಾನು ಹೇಳಿ.
1: ಈಗಿನ ಪರಿಸ್ಥಿತಿ ಒಳಗೆ ಎಲ್ಲರಿಗೂ ಯೋಗ ಬೇಕು, ಯಾಕಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ಎಲ್ಲರಿಗೂ ಯೋಗ ಬೇಕು. ಆದರೂ ಒಂದು ಸರ್ಟನ್ ಏಜ್ 50-55 ಇದ್ದವ್ರಿಗೆ ಮಾತ್ರ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಅನ್ನುವಂಥ ವಿಷಯವನ್ನು ನೀವು ಹೇಳಿದ್ರಿ. ಈಗ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಜನತೆಗೆ ನಿಮ್ಮ ಇಲಾಖೆಯಿಂದ ಏನೇನು ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಏನು ಯೋಗವನ್ನು ಎಲ್ಲರೂ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ನೀವೆಲ್ಲರೂ ಪ್ರತಿ ನಾಗರಿಕರಿಗೆ ಮುಟ್ಲಿ ಅನ್ನುವಂಥ ಒಂದು ಏನಾದರೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಏನು ಮಾಡಿದ್ದೀರಾ?
0: ಫಸ್ಟಿಗೆ ನಮ್ಮ ಜಿಲ್ಲೆ ಬಿಟ್ಟು ಒಂದು ಕೇಂದ್ರ ಸರ್ಕಾರ ಏನು ಡಿಸಿಷನ್ ಮಾಡಿದೆ ಅದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇನು, ಆಯುಷ್ ಸಚಿವಾಲಯ ಉಪಕ್ರಮಗಳನ್ನ ನಮಗೆ ಕೊಟ್ಟಿದೆ. ಏನಂದ್ರೆ 2-3 ಪ್ರೋಟೋಕಾಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಯೋಗ 365 ಅಂತ. ಅಂದ್ರೆ ನಾವು ಬರೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಷನ್ ಮಾಡಬೇಕಾದ್ರಷ್ಟೇ ಕೆಲವೊಂದು ದಿನಗಳು ಕೆಲವಷ್ಟು ತಿಂಗಳುಗಳು ಪ್ರಾಕ್ಟೀಸ್ ಮಾಡಿ ಅವತ್ತು ಸೆಲೆಬ್ರೇಷನ್ ಮಾಡಿ ಕ್ಲೋಸ್ ಮಾಡ್ದೇನೆ 365 ದಿನಗಳು ಸಹ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು, ಮಾಡಿಕೊಂಡು ಅದರದ್ದು ಬೆನಿಫಿಟ್ಸ್ ತೊಗೊಳ್ಳೋಣ, ಹೆಲ್ತ್ ಬೆನಿಫಿಟ್ಸ್ ತೊಗೊಳ್ಳೋಣ ಅಂತ ಅದೊಂದು ಪ್ರೋಗ್ರಾಮ್ ಮಾಡಿದೆ. ಅದಾದ ನಂತರ ಯೋಗ ಸಮಾವೇಶ ಅಂತ. ನಾವು ಯೋಗ ಸಮಾವೇಶ ಅಂದರೆ ಎಷ್ಟೆಷ್ಟು ಸಮಾವೇಶಗಳನ್ನ ನೋಡ್ತೀವಿ ಬೇರೆ ಬೇರೆ ರೀತಿಯಾದಂಥ, ಅದೇ ರೀತಿಯಾಗಿ ಯೋಗ ಸಮಾವೇಶ ಅಂತ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದೆ. ಇದು ಕೇಂದ್ರ ಸಚಿವಾಲಯದಿಂದ, ಆಯುಷ್ ಸಚಿವಾಲಯದಿಂದ ಬಂದಿರೋದು. ನೀವು ಕೇಳಿರೋ ಕ್ವಶನ್ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂದರೆ, ನಾವು 11 ದಿನಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ ಸಾರ್ವಜನಿಕರಿಗೆ. ಇದು ಸ್ಥಳ ಬಂದ್ಬಿಟ್ಟು ಜಿಲ್ಲಾ ಆಸ್ಪತ್ರೆ, ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ, ಏಕ್ಮಿನಾರ್ ರಸ್ತೆ, DHO ಆಫೀಸ್ ಪಕ್ಕದಲ್ಲಿ ಇದೆ. 11 ದಿನಗಳು ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿ ಇಟ್ಸ್ ಆಗಿದೆ. ಇನ್ನು ಯಾರ್ಯಾರು ಕ್ಲಾಸಸ್ಗೆ ಅಟೆಂಡ್ ಮಾಡಿಲ್ಲ, ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಬರ್ಬೋದು ತೊಂದರೆ ಇಲ್ಲ, ಬಂದು ಕ್ಲಾಸಿಗೆ ಜಾಯ್ನ್ ಆಗಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ನ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಯೋಗ ಕಾಂಪಿಟೇಷನ್ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಸಹ ನಾವು ಇಟ್ಕೊಂಡಿದ್ದೀವಿ. 18 ಬೆಳಗ್ಗೆ 4 ಏಜ್ ಕ್ಯಾಟಗರಿ ಮಾಡಿದ್ದೀವಿ. ಬೆಳಗ್ಗೆ ಯೋಗ ಸ್ಪರ್ಧೆ ಇರುತ್ತೆ, ಮಹಿಳೆಯರಿಗೆ ಸಪ್ರೇಟ್ ಮತ್ತು ಪುರುಷರಿಗೆ ಸಪ್ರೇಟ್ ಇರುತ್ತೆ ಬೆಳಗ್ಗೆ. ಮಧ್ಯಾಹ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಇರುತ್ತೆ. ಪ್ರಬಂಧ ಸ್ಪರ್ಧೆಯ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ, ಅದೇ ಥೀಮ್ದೇ ಟಾಪಿಕ್ ಇಟ್ಕೊಂಡು ಮಕ್ಕಳು ಪ್ರಬಂಧ ಸ್ಪರ್ಧೆ.
1: ಈ ವರ್ಷದ ಏನು
0: ಥೀಮ್ ಇದೆ,
1: ಘೋಷವಾಕ್ಯದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಎಸ್ ಎ ಕಾಂಪಿಟೇಷನ್
0: ಇಟ್ಕೊಂಡಿದ್ದೀವಿ.
1: ಬರೀ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತಾರೆ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ.
0: ಅದಾದ ನಂತರ 19 ರಾಯಚೂರು ಜಿಲ್ಲೆಯಲ್ಲಿ ಆಸ್ ಯೂಶುವಲ್ ಪ್ರತಿ ವರ್ಷದಂತೆ ಯೋಗ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದು ಸ್ಟಾರ್ಟ್ ಆಗೋದು ಬೆಳಗ್ಗೆ 7 ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಿಂದ ಬಸವೇಶ್ವರ ವೃತ್ತ, ಗಾಂಧಿ ಸರ್ಕಲ್, ಅದಾದ್ಮೇಲೆ ಮಹಾವೀರ್ ಸರ್ಕಲ್, ಮತ್ತು ನಮ್ಮ ಜಿಲ್ಲಾ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಏಕ್ಮಿನಾರ್, ಅಲ್ಲಿ ಆಸ್ಪತ್ರೆ

0: ಎಂಡಾಗತ್ತೆ. ಆ ಜಾಥಾದಲ್ಲಿ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಆ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಲಾಸ್ಟ್ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಜೂನ್ 21 ಸಂಡೇ ಇಂಟರ್ನ್ಯಾಷನಲ್ ಯೋಗ ಡೇನ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದ್ವಿ. ಆ ದಿನಾಚರಣೆಯನ್ನು ಸಹ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಸಹ ಇದರಲ್ಲಿ ಎಲ್ಲರ ಜವಾಬ್ದಾರಿ. ಇದು ಆಯುಷ್ ಡಿಪಾರ್ಟ್ಮೆಂಟ್ ಅಷ್ಟೇ ಕೊಟ್ಟಿದೆ ಅಂದಿದ ತಕ್ಷಣ ನಾವೇ ನಿಂತ್ಕೊಂಡು ಮಾಡ್ಬೇಕಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಕೋಆಪರೇಟ್ ಮಾಡಿದ್ದಾರೆ. ಇವತ್ತು DC ಮೀಟಿಂಗ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇಂದ ಅಫಿಷಿಯಲ್ಸ್ ಬಂದಿದ್ರು, ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರದೇ ಆದಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅದ್ರ ಜೊತೆ ಜೊತೆಗೇನೆ ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಸಹ ಇದು ಆಗಿರುತ್ತೆ. ಈ ಸೆಲೆಬ್ರೇಷನ್ಗೆ ಫೋಟೋಸ್ಗೆ ಅಂತಲ್ಲ, ಇದು ಇದು ಒಂದು ಅವೇರ್ನೆಸ್. ಅವತ್ತಿನ ದಿನ ಮಾಡೋದ್ರಿಂದ ಜನರಿಗೆ ಗೊತ್ತಾಗ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅದನ್ನ ತಮ್ಮ ಜೀವನದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ
1: 365 ದಿನಗಳು ನೀವು ಯೋಗ ಮಾಡಿ ಅನ್ನುವಂತ ಒಂದು ಉದ್ದೇಶವನ್ನ ನೀವು ಎಲ್ಲ ಜನಗಳಿಗೆ
0: ಕೊಟ್ಟಿದ್ದೀರಿ.
1: ಒಂದು ಮುಟ್ಟಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಬರೀ ಒಂದು ದಿನ ಮಾಡಿ ಫೋಟೋ ತಕೊಂಡು ಹೋಗಿಲ್ಲ, ನಮ್ದು ಆರೋಗ್ಯ ಏನು ಸರಿಯಾಗಲ್ಲ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 365 ದಿವಸ ಪ್ರತಿ ದಿವಸನೂ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಅಂತ.
0: ಅಟ್ ಲೀಸ್ಟ್ ಪ್ರತಿದಿನ ಎಲ್ರಿಗೂ ಆಗಲ್ಲ, ಎಷ್ಟೊಂದು ರೀಸನ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ಬೇಕಾಗತ್ತೆ, ಏನೇನೋ ರೀಸನ್ಸ್ ಇರುತ್ತೆ. ಏನಂದ್ರೆ ಅಟ್ ಲೀಸ್ಟ್ ವಾರದಲ್ಲಿ 3 ಹಿಡಿದು 4 ದಿನಗಳು ನೀವು ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರೋಗಗಳು, ರೋಗದ ಲಕ್ಷಣಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು, ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಎಷ್ಟೊಂದು ಡಿಸೀಸ್ ಯಾವ ಏಜ್ ಅಲ್ಲಿ ಬರುವಂತ ಡಿಸೀಸ್ ಗಳನ್ನ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಅಲ್ಲಿ ನಾವು ಸಫರ್ ಮಾಡ್ತಿದೀವಿ. ಸೊ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಬ್ಬರು ಇದನ್ನ ಪ್ರಾಕ್ಟೀಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾನು ಆಸ್ ಎ ಡಾಕ್ಟರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಲೈನ್ ಏನ್ ಹೇಳ್ತೀನಿ ಅಂದ್ರೆ, ಯೋಗ ಬಂದ್ಬಿಟ್ಟು ನಮ್ಮ ದೇಶದ ಒಂದು ಆಸ್ತಿ ಹೇಳ್ಬೇಕಂದ್ರೆ, ನಾವು ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವಾಗ ಏನಾಗಿದೆ ಅಂದ್ರೆ, ನಾವೇ ಬಿಟ್ಟು ಹೊರ ರಾಷ್ಟ್ರದವರು
1: ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾರೆ, ಬಿಟ್ಟು ಕೂತಿದೀವಿ.
0: ಅದನ್ನ ಸದುಪಯೋಗನ ಪಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದರಿಂದ ಏನೇನ್ ಮಾಡ್ಬೇಕು, ಅರ್ನ್ ಮಾಡ್ತಿದ್ದಾರೆ, ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ತಿದ್ದಾರೆ, ಎಲ್ಲಾ ರೀತಿಯಾದಂತ ಅದರಿಂದ ಏನೇನ್ ಸಿಗ್ಬೇಕು ಎಲ್ಲ ತಗೊಳ್ತಾ ಇದ್ದಾರೆ, ನಾವೇ ಮಾಡ್ತಿಲ್ಲ. ನಂದು ಒಂದು ಲಾಸ್ಟ್ ಲೈನ್ ಏನಂದ್ರೆ, ಯೋಗ ಬೆಳಿಬೇಕು, ಉಳಿಸ್ಬೇಕು. ಫಸ್ಟ್ ಉಳಿಸ್ಬೇಕು. ಉಳಿಸ್ಬೇಕು ಅಂತಂದ್ರೆ ನಾನ್ ಮಾಡ್ಬೇಕು, ನಾನ್ ಮಾಡ್ಬೇಕು. ಬೆಳಿಬೇಕಂದ್ರೆ ನಾನ್ 4 ಜನಕ್ಕೆ ಹೇಳಿದಾಗ ಅದು ಬೆಳೀತದೆ, ಅವರು ಸಹ ಮಾಡ್ಬೇಕು. ಬೇರೆಯವ್ರು ಮಾಡ್ಲಿಕ್ಕೆ ನಾನು ಏನ್ ಪ್ರೇರೇಪಣೆ ಕೊಡ್ತೀನಿ ಅಥವಾ ಸಪೋರ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಿ ಅಲ್ಲ, ಅದು ಬೆಳೀತದೆ. ನಾನ್ ಮಾಡೋದ್ರಿಂದ ಉಳಿತದೆ, ಬೇರೆಯವ್ರ ಮಾಡೋದ್ರಿಂದ ಬೆಳೆಯುತ್ತೆ.
1: ಸೊ ಮಾಡೋದ್ರಿಂದ ನನ್ನ ಹೆಲ್ತ್ ಕಾಪಾಡುತ್ತೆ, ನಾನು ಇನ್ನೊಬ್ರಿಗೆ ಹೇಳೋದ್ರಿಂದ ಇನ್ನೊಬ್ರಿಗೂ ಸಹಿತ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಅನ್ನುವಂಥ
0: ಇದನ್ ಮಾಡಿ ಬೆನಿಫಿಟ್ಸ್ ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಕೇಳುಗರೆ ಕೇಳಿದ್ರಲ್ಲ, ಯೋಗ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅನ್ನುವಂಥ ವಿಷಯವನ್ನು ಡಾಕ್ಟರ್ ಪೂಜಾ ಮೇಡಮ್ ಅವರು ಇದುವರೆಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನು ನಾವು ನಮ್ಮದಾಗಿಸಿಕೊಳ್ಳೋಣ, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋಣ, ನಮಗಾಗಿ ಯೋಗವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ. ನಮಸ್ಕಾರ ಮೇಡಮ್.
0: ಧನ್ಯವಾದಗಳು. ನಮಸ್ಕಾರ.
2: ಶ್ರೋತೃ ಬಂದವರೇ, ಇದುವರೆಗೆ ಯೋಗದ ಮಹತ್ವ ಈ ವಿಷಯ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನವನ್ನು ಆಲಿಸಿದರೆ, ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಾಣೆ ವೆಂಕಟೇಶ್ ಬೇವಿನ ಬೆಂಚಿ. ಶ್ರೋತೃ ಬಂದವರೇ, ಈಗ ಕೇಳೋಣ ಒಂದು ಭಾವಗೀತೆಯನ್ನು. ಹಾಡಿದ್ದಾರೆ ಸಿ ಅಶ್ವಥ್, ರಚನೆ BR ಲಕ್ಷ್ಮಣ್ ರಾವ್ ಅವರದು.

0: ಶ್ರೋತೃ ಬಂಧುವರೇ, ಭಾವಗೀತೆಯನ್ನು ಆಲಿಸಿದರೆ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9 ಗಂಟೆ. ಪ್ರಕಟಣೆಗಳು.
1: ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ

0: ಕವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಇದುವರೆಗೆ ಪ್ರಕಟಣೆಗಳನ್ನು ಆಲಿಸಿದರೆ ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಗ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ ಈಗ ಸಮಯ ಸರಿಯಾಗಿ 9:05 ಕೇಳೋಣ ವಿವಿಧ ಕಲಾವಿದರ ಸ್ವರಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು
1: ಕಾಲವನರಿತು.

ನೇಮವ ಮಾಡಲಿಲ್ಲ. ವಚನಕಾರರು ಅರಿವಿನ ಮಾರಿ ತಂದೆ. ರಾಗ ಜೋಗ್, ತಾಳ ಆದಿತಾಳ. ಗಾಯಕರು ಡಾಕ್ಟರ್ ರೋಹಿಣಿ ಮೋಹನ್. ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ. ವಚನಕಾರರು ಅಮುಗೆ ರಾಯಮ್ಮ, ರಾಗ ಮೋಹನ, ತಾಳ ಆದಿತಾಳ, ಗಾಯಕರು ಚೈತ್ರ ಎಚ್ ಜಿ, ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಜಗದಗಲದ ಗಗನದ ಆನೆ. ವಚನಕಾರರು ಅಲ್ಲಮ ಪ್ರಭು. ರಾಗ ಮೇಘ್ ಮಧ್ಯಮ ಆಧಾರಿತ. ತಾಳ ಏಕತಾಳ. ಗಾಯಕರು ರವಿ ಮೂರೂರು. ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಕಟೆದ ಕಲ್ಲು ಲಿಂಗವೆಂದೆನಿಸಿತು, ಕಟೆಯದ ಕಲ್ಲು ಕಲ್ಲೆನಿಸಿತ್ತು. ವಚನಕಾರರು ಸಿದ್ಧರಾಮೇಶ್ವರ, ರಾಗ ನಂದ, ತಾಳ ಭಜನ್ ಠೇಕ, ಗಾಯಕರು ದೀಪಕ್ ಪಿ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ದೇವ ದೇವ ಶರಣು ಶರಣಾರ್ಥಿ. ವಚನಕಾರರು ಮುಕ್ತಾಯಕ್ಕ. ರಾಗ ಭಾಗ್ಯಶ್ರೀ ಮತ್ತು ರಾಗೇಶ್ರೀ. ತಾಳ ತ್ರಿಪುಟ. ಗಾಯಕರು ಚೈತ್ರ ಎಚ್ ಜಿ. ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಮನವ ನಿರ್ಮಲವ ಮಾಡಿಹೇನೆಂದು. ವಚನಕಾರರು: ಹಡಪದ ಅಪ್ಪಣ್ಣನ ಪುಣ್ಯಸ್ತ್ರೀ ಲಿಂಗಮ್ಮ. ರಾಗ: ಕಲಾವತಿ. ತಾಳ: ಆದಿತಾಳ. ಗಾಯಕರು: ಎಂ.ಡಿ. ಪಲ್ಲವಿ. ಸಂಗೀತ ನಿರ್ದೇಶನ: ವೈ.ಕೆ. ಮುದ್ದುಕೃಷ್ಣ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಗ 102.1 ಮೆಗಾಹರ್ಟ್ಸ್ಗಳು ಕೇಳುಗರಿಗೆ ಸಮಯ ಸರಿಯಾಗಿ 9:30. ಈಗ ಮೂಡಿಬರಲಿದೆ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೇಘ ಸಂದೇಶ.

ನಿಮ್ಮ ನೆಚ್ಚಿನ ಕೋರಿಕೆಯ ಚಿತ್ರಗೀತೆಗಳ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮೇಘ ಸಂದೇಶಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಶ್ರೋತೃ ಬಾಂಧವರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಲಿಸಬೇಕಾದರೆ ವಾಟ್ಸಪ್ ಮೂಲಕ ನಮ್ಮ ದೂರವಾಣಿ ಸಂಖ್ಯೆ 0853 2 2 2 3 3 6 5 ಈ ಸಂಖ್ಯೆಗೆ ಕಳಿಸಿದರೆ ನಾವು ನಿಮ್ಮ ಸಂದೇಶವನ್ನು ಓದಿ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಪ್ರತಿ ವಾರ ಕೂಡ ಒಂದು ವಿಷಯದ ಜೊತೆಗೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಮಾನವನ ದೇಹ ಅನೇಕ ಅಂಗಾಂಗಗಳಿಂದ ಕೂಡಿರುತ್ತೆ. ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಆ ಅಂಗಾಂಗಗಳ ಆರೈಕೆ ಮಾಡೋದು ಭಾಳ ಪ್ರಮುಖವಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅನೇಕ ಅಂಗಾಂಗಗಳು ಯಂತ್ರಗಳಂತೆ ಕಾರ್ಯನಿರ್ವಹಿಸ್ತಾ ಇರ್ತವೆ ನಮ್ಮ ದೇಹದ ಒಳಗೆ. ಆ ಅಂಗಾಂಗಗಳನ್ನು ಯಾವೆಲ್ಲ ಆಹಾರಗಳನ್ನು ಬಳಸಿ ನಾವು ಅವುಗಳ ಆರೈಕೆ ಮಾಡ್ಬೋದು ಅಥವಾ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂತಕ್ಕಂಥ ಒಂದು ವಿಷಯದ ಮೂಲಕ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಾ ನೆಚ್ಚಿನ ಗೀತೆಯನ್ನು ಕೇಳೋಣ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವನ ಅಂಗಾಂಗಗಳ ಆರೈಕೆ ಯಾವೆಲ್ಲ ಆಹಾರಗಳನ್ನು ಸೇವಿಸೋದ್ರ ಮೂಲಕ ಮಾಡ್ಕೋಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಷಯದ ಕುರಿತಾಗಿ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಮೊದಲಿಗೆ ಒಂದು ಸಂದೇಶವನ್ನು ಓದ್ಬಿಡೋಣಂತೆ. ಕಾರ್ಯಕ್ರಮದ ಮೊದಲ ಸಂದೇಶವನ್ನು ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಅವರು ಕಳಿಸಿದ್ದಾರೆ. ನೆಚ್ಚಿನ ರಾಯಚೂರು ಆಕಾಶವಾಣಿಯ ನಿರೂಪಕರಿಗೆ ಬೆಳಗಿನ ಶುಭೋದಯ ಅಂತಕ್ಕಂಥದ್ದನ್ನು ಕಳಿಸಿದ್ದಾರೆ. ತಮಗೂ ಕೂಡ ಬೆಳಗಿನ ಶುಭೋದಯ ಮೇಡಮ್. ನಮಗೋಸ್ಕರ ಅಂಬರೀಷ ಚಿತ್ರದಿಂದ ಪೂಜಾಯ ರಾಘವೇಂದ್ರ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೋರಿಕೆಯನ್ನು ಅವರು ಮುಂದಿಟ್ಟಿದ್ದಾರೆ. ಖಂಡಿತವಾಗಿಯೂ ನೇತ್ರಾ ನಟರಾಜ್ ಅವರೇ ತಮ್ಮ ಕೋರಿಕೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ಮತ್ತೋರ್ವ ಚಿತ್ರದುರ್ಗದ ಕೇಳುಗರಾಗಿರ್ತಕ್ಕಂಥ ಸೋನು ಅವರು ಕೂಡ ಅಂಬರೀಷ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೋರಿದ್ದಾರೆ. ತಾವು ಕೋರಿರ್ತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಕೇಳಿ. ಈಗ ಪ್ರಶ್ನೆ ಕೇಳುವಂತಹ ಸಮಯ. ಮೊದಲ ಪ್ರಶ್ನೆ, ಹೃದಯದ ಆರೋಗ್ಯವನ್ನು ಅಥವಾ ಉತ್ತಮವಾಗಿ ಆರೈಕೆಯನ್ನು ಮಾಡಿಕೊಳ್ಳಿಕ್ಕೆ ಯಾವೆಲ್ಲ ಆಹಾರಗಳು ಸೇವಿಸಿದರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ಬಳಸಬೇಕಾಗಿರ್ತಕ್ಕಂಥ ಆಹಾರಗಳು ಔಷಧಿಗಳು ಯಾವ್ಯಾವು ಅಂತಕ್ಕಂಥ ಕುರಿತಾಗಿ ಬೇಗ ಬೇಗ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ. ಮೊದಲಿಗೆ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಅಂಬರೀಷ ಚಿತ್ರದಿಂದ. ಗಾಯಕರು ಮಧು ಬಾಲಕೃಷ್ಣ, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಹರಿಕೃಷ್ಣ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಶ್ರೋತೃ ಬಾಂಧವರೇ, ಗುರುವಾರದ ಈ ಶುಭ ದಿನದಂದು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸುವಂತಹ ಗೀತೆಯನ್ನು ಕೇಳಿ ಬಂದ್ವಿ. ಈಗಾಗಲೇ ನಾನು ಪ್ರಶ್ನೆಯನ್ನು ಕೇಳಿದೆ, ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಯಾವೆಲ್ಲ ಆಹಾರಗಳು ಅಥವಾ ಪದಾರ್ಥಗಳನ್ನು ಸೇವಿಸಿದರೆ ಉತ್ತಮ ಅಂತಕ್ಕಂಥ ಪ್ರಶ್ನೆಗೆ ಅನೇಕ ಸ್ನೇಹಿತರು ಸಂದೇಶಗಳನ್ನು ಕಳಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ YB ಚಳ್ಳಮರದವರು, ತಾಜಾ ಹಣ್ಣುಗಳು, ಹಸಿರೆಲೆ, ಹಸಿ ಸೊಪ್ಪುಗಳು, ತರಕಾರಿಗಳು, ದ್ವಿದಳ ಧಾನ್ಯಗಳು, ಈ ಎಲ್ಲ ಆಹಾರಗಳನ್ನು ಸೇವಿಸಿದರೆ ಹೃದಯದ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಬೋದು ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಿಜಯಪುರದ ಸುದರ್ಶನ್, ಭರತ್ ಕುಮಾರ್, ಬಂದೇನವಾಸ್ ಅವರು ಕೂಡ ಮೀನುಗಳನ್ನು ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಸೇವಿಸಿದರೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಮೃತ ರಮೇಶ್ ಅವರು ಬೆಳ್ಳುಳ್ಳಿ, ಸೇಬು, ಕ್ಯಾರೆಟ್, ಕೊಬ್ಬಿನ ಅಂಶ ಕಡಿಮೆ ಇರತಕ್ಕಂಥ ಪದಾರ್ಥಗಳನ್ನು ಸೇವಿಸಿದರೆ ಹಾರ್ಟ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೋದು ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ ಕೂಡ ಮೀನುಗಳು, ಡ್ರೈ ಫ್ರೂಟ್ಸ್ಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸಿದರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ಸಂದೇಶ ಕಳಿಸಿದ್ದಾರೆ. ಹಾಗೆ ಉಮೇಶ್ ಸಿರಿಗೇರಿ ಅವರು ಕೊಲೆಸ್ಟ್ರಾಲ್ ಇಲ್ಲದ ಹಣ್ಣು ಹಂಪಲಗಳನ್ನು, ಹಸಿರು ತರಕಾರಿಗಳನ್ನು ಮತ್ತು ಸೊಪ್ಪು ಬೇಳೆ ಪದಾರ್ಥಗಳಿಂದ ತಯಾರಿಸಿರ್ತಕ್ಕಂಥ ಯಾವುದೇ ಆಹಾರ ಆರೋಗ್ಯದ ಸಂರಕ್ಷಣೆಗೆ ಸಹಾಯ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶಗಳನ್ನು ಕಳಿಸಿದ್ದಾರೆ. ತುಂಬ ಸರಿಯಾಗಿರ್ತಕ್ಕಂಥ ಹಾಗೆ ಉತ್ತಮವಾಗಿರ್ತಕ್ಕಂಥ ಸಂದೇಶಗಳನ್ನು ಕಳಿಸಿದರೆ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಹೃದಯ ನಮ್ಮ ದೇಹದ ಪ್ರಮುಖವಾಗಿರ್ತಕ್ಕಂಥ ಅಂಗ. ಅಶುದ್ಧವಾಗಿರ್ತಕ್ಕಂಥ ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಗ ಅಂತಕ್ಕಂಥದ್ದನ್ನು ಹೇಳ್ಬೋದು. ಹಾಗೆ ನಮಸ್ಕಾರಗಳು, ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ಹೃದಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾಗಿರ್ತಕ್ಕಂಥ ಅಂಶವನ್ನು ಹೇಳಿದ್ರಿ. ಎಲ್ಲ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ದಿನನಿತ್ಯ ಸೇವಿಸೋದ್ರ ಮೂಲಕ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ಬೋದು. ಬನ್ನಿ ನಮ್ಮ ಮುಂದಿನ ಕೋರಿಕೆಯ ಗೀತೆಗೆ ಯಾರು ಸಂದೇಶ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ನಮಗೋಸ್ಕರ ಪಾವನಗಂಗಾ ಚಿತ್ರದಿಂದ ಆಕಾಶ ದೀಪವು ನೀನು ಎಂಬುವ ಗೀತೆಯನ್ನು ಪ್ರಸಾರ ಮಾಡಿ ಅಂತಕ್ಕಂಥದ್ದು ಜಗಳೂರು ತಾಲೂಕಿನಿಂದ ಕೃಷ್ಣ KM ಕಮಂಡಲಗೊಂದಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗಿಯೂ ನೀವು ಕೋರಿರ್ತಕ್ಕಂಥ ಪಾವನಗಂಗಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿ ಅವರ ಸ್ವರಗಳಲ್ಲಿದೆ. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್ ಅವರದ್ದಾಗಿದೆ. ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ, ಮಾನವನ ಮತ್ತೊಂದು ಪ್ರಮುಖವಾಗಿರತಕ್ಕಂಥ ಅಂಗ ಎಂದರೆ ಅವು ಮೂತ್ರಪಿಂಡಗಳು. ರಕ್ತದಲ್ಲಿನ ಕಲ್ಮಶಗಳನ್ನು ಹೊರಹಾಕುವಲ್ಲಿ ಈ ಮೂತ್ರಪಿಂಡಗಳ ಪಾತ್ರ ಪ್ರಮುಖವಾಗಿರತಕ್ಕಂಥದ್ದು. ಕಿಡ್ನಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಈ ನಿಟ್ಟಿನಲ್ಲಿ ಈ ಮೂತ್ರಪಿಂಡ ಅಥವಾ ಕಿಡ್ನಿಗಳ ಸುರಕ್ಷತೆಗೆ ಯಾವೆಲ್ಲ ಆಹಾರವನ್ನು ಸೇವಿಸಿದರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ 0853222336 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಪಾವನಗಂಗಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳಿ ಆನಂದಿಸಿ.

0: आर्थिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-doj.in से प्राप्त कर सकते हैं।
1: ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವನ ಅಂಗಾಂಗಗಳ ರಕ್ಷಣೆಗೆ ಯಾವೆಲ್ಲ ಆಹಾರಗಳನ್ನು ಸೇವಿಸಿದರೆ ಉತ್ತಮ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ತಾ ಇದ್ದರೆ, ಮೂತ್ರಪಿಂಡಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಯಾವೆಲ್ಲ ಆಹಾರ ಸೇವಿಸಿದರೆ ಉತ್ತಮ ಅಂತಕ್ಕಂಥ ಅಂಶಕ್ಕೆ ಅನೇಕರು ಸಂದೇಶವನ್ನು ಕಳಿಸಿದ್ದಾರೆ. ಮೊದಲ ಸಂದೇಶವನ್ನು ಕಿಕ್ಕೇರಿ ಹೋಬಳಿ ಮಂಡ್ಯ ಜಿಲ್ಲೆ ಗಂಗೇನಹಳ್ಳಿ ಮಂಜು ಅವರು ಕಳಿಸಿದ್ದಾರೆ. ಇದು ಮಾವಿನ ಹಣ್ಣಿನ ಕಾಲ, ಮಾವಿನ ಹಣ್ಣುಗಳು ಹೆಚ್ಚಾಗಿ ಸೇವಿಸಿದರೆ ಕಣ್ಣುಗಳ ದೃಷ್ಟಿ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕು ಇವರು ಬೇರು ಹಣ್ಣುಗಳು ಮತ್ತು ಮೊಟ್ಟೆ ದ್ರಾಕ್ಷಿ ಹಣ್ಣುಗಳು ಇವುಗಳನ್ನು ಸೇವಿಸಿದರೆ ನಮ್ಮ ಕಿಡ್ನಿಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಬಹುದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗೆ ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ಹೂಕೋಸು, ಬೇರು ಹಣ್ಣುಗಳು, ಮೊಟ್ಟೆ, ಬೆಳ್ಳುಳ್ಳಿ, ದ್ರಾಕ್ಷಿ ಈ ಎಲ್ಲ ಪದಾರ್ಥಗಳನ್ನು ಸೇವಿಸಿದರೆ ನಮ್ಮ ಕಿಡ್ನಿಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬಹುದು ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉಮೇಶ್ ಸಿರಿಗಿರಿಯವರು ಕಿಡ್ನಿ ಸಂರಕ್ಷಣೆಗೆ ಮೊದಲು ಮದ್ಯಪಾನವನ್ನು ಬಿಡಬೇಕು, ಹಾಗೆ ಬೀಡಿ, ಸಿಗರೇಟ್, ಗುಟ್ಕಾದಂತಹ ಮಾದಕ ಪದಾರ್ಥಗಳನ್ನು ಬಿಡಬೇಕು ಅಂತಕ್ಕಂಥದ್ದು, ಹಾಗೆ ಕೆಲವೊಂದು ಕೆಮಿಕಲ್ ನಿಶ್ಚಿತ ಕೆಲವು ರೆಡಿಮೇಡ್ ಆಹಾರಗಳಿರ್ತವೆ ಆ ಎಲ್ಲ ಆಹಾರಗಳನ್ನು ಬಿಡಬೇಕು, ಮತ್ತು ಡ್ರೈ ಫ್ರೂಟ್ಸ್ಗಳಾಗಿರ್ತಕ್ಕಂಥ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ ಇವುಗಳನ್ನು ಸೇವಿಸಬೇಕು ನಿಯಮಿತವಾಗಿ ಅಂತ ಹೇಳ್ತಾರೆ. ಹಾಗೆ ತರಕಾರಿಗಳನ್ನು ಹೆಚ್ಚೆಚ್ಚು ಸೇವಿಸಬೇಕು. ಕೆಂಪು ಗಜ್ಜರಿ, ಮೂಲಂಗಿ, ಸೌತೆಕಾಯಿ ಈ ಎಲ್ಲ ತರಕಾರಿಗಳನ್ನು ಸೇವಿಸಿದರೆ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಬಹುದು ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಹಾಗೆ ಅವರ ಮನೆಯವರಾಗಿರ್ತಕ್ಕಂಥ ಸಹನಾ ಆಚಾರ್ ಮತ್ತು ಸಾವಿತ್ರಿ ಅವರ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಒಳ್ಳೆಯ ಸಂದೇಶವನ್ನು ಕಳಿಸಿದ್ರಿ ಉಮೇಶ್ ಸಿರಿಗೇರಿ ಅವರೇ, ತಮಗೆ ಧನ್ಯವಾದಗಳು. ಹಾಗೆ ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ ಹೂಗೋಸು, ಬೇರು ಹಣ್ಣುಗಳು, ಮೊಟ್ಟೆ, ಬೆಳ್ಳುಳ್ಳಿ, ದ್ರಾಕ್ಷಿಗಳನ್ನು ಸೇವಿಸಿದರೆ ಉತ್ತಮ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಚೆನ್ನಾಗಿ ನೀರು ಕುಡಿಬೇಕು, ಹಾಗೆ ಸೋಡಿಯಂ ಕಡಿಮೆ ಸೇವನೆ ಮಾಡಬೇಕು, ಮಜ್ಜಿಗೆ ಹೆಚ್ಚೆಚ್ಚು ಸೇವಿಸಬೇಕು, ತಾಜಾ ಹಣ್ಣಿನ ಜ್ಯೂಸ್ಗಳನ್ನು ಜಾಸ್ತಿ ಕುಡಿಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಎಲ್ಲ ಅಂಶಗಳಿಂದ ನಾವು ನಮ್ಮ ಕಿಡ್ನಿಯ ಆರೋಗ್ಯವನ್ನು ಕಾಪಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆ ಹನುಮಂತಪ್ಪ ಮಡಿವಾಳರ ಜಗಳೂರಿಂದ ಅವರು ಕೂಡ ಹೆಚ್ಚು ಹೆಚ್ಚು ನೀರು ಕುಡಿಯೋದ್ರಿಂದ ಕಲ್ಮಶಗಳು ಹೊರ ಹೋಗ್ತವೆ, ನಮ್ಮ ದೇಹದ ಕಲ್ಮಶವನ್ನು ಫಿಲ್ಟರ್ ಮಾಡ್ಬೋದು ಅಂತಕ್ಕಂಥ ಅಂಶವನ್ನು ತಿಳಿಸಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೊಳ್ಳೆ ಏನು ಸಜೆಷನ್ಗಳನ್ನು ಕೊಡ್ತಾಯಿದ್ರಿ, ಪರಿಹಾರಗಳನ್ನು ಕೊಡ್ತಾಯಿದ್ರಿ. ಹಾಗೆ ನೇತ್ರ ನಟರಾಜ್ ಅವರು ಚಿತ್ರದುರ್ಗದಿಂದ ಹಸಿರು ತರಕಾರಿಗಳನ್ನು, ಹಣ್ಣು

ಗಳನ್ನು, ಪ್ರೋಟೀನ್ ಇರತಕ್ಕಂಥ ತರಕಾರಿಗಳನ್ನು, ಹಾಗೆ ಈ ಮೊಟ್ಟೆಗಳನ್ನು ಹೆಚ್ಚೆಚ್ಚು ಸೇವಿಸಬೇಕು ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಹಾಗೆ ಸಿಟಿ ಚಂದ್ರಶೇಖರ್ ಅವರು ಹೊಳೆ ನರಸಾಪುರ ತಾಲೂಕು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೊಬ್ಬಿನಾಂಶ ಇರುವ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು, ಮಾಂಸಾಹಾರವನ್ನು ಕಡಿಮೆ ಸೇವಿಸಬೇಕು, ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಮೇಶ್ ರಂಗ ವಿದ್ಯಾರ್ಥಿಯವರು ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ಚೆಚ್ಚು ನೀರು ಕುಡಿಯೋದರಿಂದ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಬಹುದು ಅಂತಕ್ಕಂಥದ್ದನ್ನು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅನ್ವರ್ ಗ್ರಾಮದ ಪರಶುರಾಮ್ ಅವರು ಕೂಡ ಮೂತ್ರಪಿಂಡಗಳನ್ನು ಶುದ್ಧವಾಗಿ ಇಡಬೇಕಾದ್ರೆ ಶುದ್ಧವಾಗಿರತಕ್ಕಂಥ ನೀರನ್ನು ಸೇವಿಸಬೇಕು, ಸುಮಾರು 3-4 ಲೀಟರ್ ನೀರನ್ನು ಪ್ರತಿದಿನ ಸೇವಿಸಬೇಕು ಅಂತಕ್ಕಂಥದ್ದನ್ನು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರತಿದಿನ ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಿನಲ್ಲಿ ನಾವು ನಿಂಬೆಹಣ್ಣಿನ ರಸವನ್ನು ಸೇರಿಸಿಬಿಟ್ಟು ಸೇವಿಸಿದರೆ ಈ ಮೂತ್ರಪಿಂಡಗಳ ಆರೋಗ್ಯವನ್ನು ಕಾಪಾಡಬಹುದು ಅಂತಕ್ಕಂಥದ್ದು ಕೂಡ ಅನ್ವರ್ ಗ್ರಾಮದ ಪರಶುರಾಮ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ಈ ಮೂತ್ರಪಿಂಡಗಳ ಆರೋಗ್ಯವನ್ನು ಕಾಪಾಡುವಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳು ಸಹಾಯವಾಗ್ತವೆ ಅಂತಕ್ಕಂಥ ನಿಟ್ಟಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಕೋರಿಕೆಯ ಗೀತೆಯ ಸಂದೇಶವನ್ನು ಮಹೇಶ್ ಹೊಸೂರ್ ಅವರು ಶಿಕಾರಿಪುರದಿಂದ ಕಳಿಸಿದ್ದಾರೆ. ರಾಯಚೂರು ಆಕಾಶವಾಣಿ ಕೇಳುಗರಿಗೋಸ್ಕರ, ಹಾಗೆ ನಮ್ಮ ಕುಟುಂಬದವ್ರಿಗೋಸ್ಕರ ಪಲ್ಲಕ್ಕಿ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ, ಈ ಗೀತೆ ಚೈತ್ರ ಎಚ್ ಜೆ ಅವರ ಜನ್ಮದಿನ ಎಂದು ಅವರಿಗೆ ಈ ಗೀತೆಯನ್ನು ಡೆಡಿಕೇಟ್ ಮಾಡಿ ಅಂತಕ್ಕಂಥ ಕೋರಿಕೆಯನ್ನು ಅವರು ನಮ್ಮ ಮುಂದಿಟ್ಟಿದ್ದಾರೆ. ಖಂಡಿತವಾಗಿಯೂ ಸ್ನೇಹಿತರೆ, ಮಹೇಶ್ ಅವರೇ, ನಿಮ್ಮ ಕೋರಿಕೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಪಲ್ಲಕ್ಕಿ ಚಿತ್ರದಿಂದ ಗೀತೆ ರಾಜೇಶ್ ಮತ್ತು ಚೈತ್ರ ಅವರ ಸ್ವರಗಳಲ್ಲಿದೆ. ಹೃದಯ ಶಿವ ಅವರ ಗೀತ ರಚನೆಗೆ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ. ಹಾಗೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ಕೇಳುವ ಸಮಯ ಇದು. ನಮ್ಮ ದೇಹದ ಪ್ರಮುಖವಾಗಿರ್ತಕ್ಕಂಥ ಅಂಗ ಮೆದುಳು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಈ ಮೆದುಳಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಯಾವೆಲ್ಲ ಪದಾರ್ಥಗಳು ಉತ್ತಮ ಅಂತಕ್ಕಂಥ ಅಂಶಗಳನ್ನು ನೀವು ಬೇಗ ಬೇಗ ವಾಟ್ಸಪ್ ಮೂಲಕ ಟೈಪ್ ಮಾಡಿ ನಮಗೆ ಸಂದೇಶ ಕಳಿಸಿ. ಈಗ ಪಲ್ಲಕ್ಕಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ.

ಸ್ನೇಹಿತರೆ, ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಹಾಗೆ ನಾವು ನಮ್ಮ ತರ್ಕ ಚಿಂತನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಸಹಾಯವಾಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಗ ಅಂದರೆ ಅದು ಮೆದುಳು. ಮೆದುಳು ಮಾನವನ ವಿಶಿಷ್ಟವಾಗಿರ್ತಕ್ಕಂಥ ಅಂಗ ಅಂತಲೇ ಹೇಳ್ಬೋದು. ಈ ಮೆದುಳಿನ ಕಾರಣದಿಂದನೇ ಮನುಷ್ಯ ಮನುಷ್ಯನಾಗಿ ಈ ಭೂಮಂಡಲದಲ್ಲಿ ಜೀವನ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ಈ ಮೆದುಳನ್ನು ಆರೋಗ್ಯವನ್ನು ಕಾಪಾಡಲಿಕ್ಕೆ ಏನೆಲ್ಲ ಆಹಾರಗಳನ್ನು ಸೇವಿಸಿದರೆ ಒಳ್ಳೆಯದು ಅಂತಕ್ಕಂಥ ನಿಟ್ಟಿನಲ್ಲಿ ಅಮೃತ ರಮೇಶ್ ಅವರು ಡ್ರೈ ಫ್ರೂಟ್ಸ್ಗಳಾಗಿರ್ತಕ್ಕಂಥ ಬಾದಾಮಿ, ಒಣದ್ರಾಕ್ಷಿ, ಗೋಡಂಬಿ ಇವುಗಳನ್ನು ರಾತ್ರಿ ಸಮಯದಲ್ಲಿ ನೆನೆಸಿಬಿಟ್ಟು ಬೆಳಗ್ಗೆ ಸೇವಿಸಬೇಕು. ಇದರಿಂದ ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡ್ಬೋದು ಅಂತಕ್ಕಂಥ ರೀತಿಯಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಪಂದೆ ನವಾಜ್ ಅವರು ಕೂಡ ಪ್ರತಿದಿನ ಹಸಿರು ಎಲೆ ತರಕಾರಿಗಳನ್ನು ಸೇವಿಸಬೇಕು, ಬಾದಾಮಿಯನ್ನು ಸೇವಿಸಬೇಕು, ತುಪ್ಪ ತಿನ್ನೋದ್ರಿಂದ ಬುದ್ಧಿ ಚುರುಕಾಗುತ್ತೆ, ಈ ನಿಟ್ಟಿನಲ್ಲಿ ತುಪ್ಪವನ್ನು ಕೂಡ ನಿಯಮಿತವಾಗಿ ಸೇವಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ನಳಿನಿ ಸತೀಶ್ ಅವರು ಡ್ರೈ ಫ್ರೂಟ್ಸ್ ಮತ್ತು ಒಣ ದ್ರಾಕ್ಷಿ, ಗೋಡಂಬಿ ಇವುಗಳನ್ನು ಬೆಳಗ್ಗೆ ತಿಂದರೆ ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಅವರು ಕಮಂಡಲಗುಂದಿ ಜಗಳೂರು ತಾಲೂಕು ಇವರು ಕೂಡ ಹಸಿರೆಲೆ ತರಕಾರಿಗಳು, ಮೀನು ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರತಕ್ಕಂಥ ಪದಾರ್ಥಗಳನ್ನು ಸೇವಿಸಿದರೆ ನಾವು ಮೆದುಳಿನ ಆರೋಗ್ಯ ಕಾಪಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಟೊಮೊಟೊ, ಗೆಡ್ಡೆ, ಕೋಸು, ಬೀಟ್ರೂಟ್, ಕುಂಬಳಕಾಯಿ ಹೆಚ್ಚಾಗಿ ಸೇವಿಸೋದ್ರಿಂದ ಮೆದುಳಿನ ಆರೋಗ್ಯ ಹೆಚ್ಚಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆ ಗಂಗನಹಳ್ಳಿ ಮಂಜು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನುಗ್ಗೆ ಸೊಪ್ಪು, ಇದರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರ್ತವೆ. ಕ್ಯಾಲ್ಶಿಯಂ, ಆ್ಯಂಟಿಆಕ್ಸಿಡೆಂಟ್ ಅಥವಾ ಆ್ಯಂಟಿಆಕ್ಸೈಡ್ಸ್ ಅಂತ ಏನು ಹೇಳ್ತೀವಿ ಹೇರಳವಾಗಿರ್ತವೆ. ಇವುಗಳು ನಮಗೆ ಮೆದುಳಿನ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಮೆದುಳು ಸದಾ ಆರೋಗ್ಯ ಚಟುವಟಿಕೆ ಮತ್ತು ಸದಾ ಕ್ರಿಯಾಶೀಲ ಆಗಿರಲಿಕ್ಕೆ ಕೆಲವು ಯೋಗಾಸನಗಳ ಜೊತೆಗೆ ಮುಖ್ಯವಾಗಿ ಮಾಡಬೇಕು, ಯೋಗಾಸನಗಳನ್ನು ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಶೀರ್ಷಾಸನ ಮಾಡೋದ್ರಿಂದ ಮೆದುಳಿನ ಆರೋಗ್ಯ ಕಾಪಾಡಲಿಕ್ಕೆ ಹೆಚ್ಚು ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ಲವಂಗ, ಏಲಕ್ಕಿ, ಹಸಿರು ಎಲೆಯ ಸೊಪ್ಪುಗಳು ಹಾಗೆ ವಿಶೇಷ ತರಕಾರಿಗಳ ಮೂಲಕ ನಾವು ನಮ್ಮ ಮೆದುಳನ್ನು ಸದಾ ಕ್ರಿಯಾಶೀಲವಾಗಿ ಇಡಬಹುದು ಅಂತಕ್ಕಂಥದ್ದು. ಹಾಗೆ ಎಲ್ಲದಕ್ಕೂ ಮುಖ್ಯವಾಗಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಈ ನಿಟ್ಟಿನಲ್ಲಿ ಧನಾತ್ಮಕ ಚಿಂತನೆಯನ್ನು ನಾವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಉಮೇಶ್ ಸಿರಿಗೇರಿ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾನಸಿಕ ಖಿನ್ನತೆ ಕಡಿಮೆ ಮಾಡಬೇಕು, ಹೆಚ್ಚು ಯೋಚನೆ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಹನುಮಂತಪ್ಪ ಮಡಿವಾಳರ್ ಅವರು ಜಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರ್, ಹತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು ಹಾಸನ ಇವರು ಮೆದುಳಿನ ಆರೋಗ್ಯಕ್ಕೆ ವಿಟಮಿನ್ ಸಿ ಇರುವ ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಉತ್ತಮ ಅಂತಕ್ಕಂಥ ರೀತಿಯಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನಿಲ್ ಕುಮಾರ್, ತಡಕನಹಳ್ಳಿ, ಹಾವೇರಿ ಜಿಲ್ಲೆಯವರು ಪ್ರತಿದಿನ ಹಸಿರು ಎಲೆ, ತರಕಾರಿ, ಮೊಟ್ಟೆ, ಮೀನು ಇವುಗಳನ್ನು ಸೇವಿಸಿದ್ರೆ ಭಾಳ ಉತ್ತಮ ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶವನ್ನು ಭಾಳ ಉದ್ದವಾಗಿರ್ತಕ್ಕಂಥ ಸಂದೇಶವನ್ನು ಕಳಿಸಿದರು. ಆ ಸಂದೇಶ ಕೊನೆಯಲ್ಲಿ ಓದೋಣ ಅಂತ ಬಿಟ್ಟಿದ್ದೆ. ಅದರಲ್ಲಿ ಪ್ರಮುಖವಾಗಿ 7 ಅಂಶಗಳಿದ್ದಾವೆ ಅಂತಕ್ಕಂಥದ್ದನ್ನು ಅಂಶವನ್ನು ಅವರು ತಿಳಿಸ್ಕೊಟ್ಟಿದ್ದರು. ಅವರು ಯಾರು ಅಂದರೆ ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬದ್ರೆ ಅವರು. ಮೆದುಳಿನ ಆರೋಗ್ಯ ಕಾಪಾಡಲಿಕ್ಕೆ ನಾವು ಪ್ರಮುಖವಾಗಿ 7 ಸೂತ್ರವನ್ನು ಪಾಲಿಸಬೇಕು ಅಂತಕ್ಕಂಥದ್ದು. ಅದರಲ್ಲಿ ನಾವು ಏನೇ ಆಹಾರವನ್ನು ಸೇವಿಸ್ತೀವಲ್ಲ ಆಹಾರಗಳಲ್ಲಿ ಏನು ಕೊಬ್ಬಿನ ಮೀನು ಮತ್ತು ಸಾಲ್ಮನ್, ಮ್ಯಾಕರಲ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರತಕ್ಕಂಥ ಅಂಶಗಳು, ಡ್ರೈ ಫ್ರೂಟ್ಸ್ಗಳನ್ನು ಹಾಗೆ ಬೆರ್ರಿ ಹಣ್ಣುಗಳನ್ನು, ಡಾರ್ಕ್ ಚಾಕ್ಲೇಟ್ಗಳನ್ನು ಸೇವಿಸಿದರೆ ನಾವು ಉತ್ತಮ ಮೆದುಳಿನ ಆರೋಗ್ಯವನ್ನು ಕಾಪಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಸೂತ್ರ ಏನು ಅಂದರೆ ನಿಯಮಿತವಾಗಿ ಏನು ವ್ಯಾಯಾಮವನ್ನು ಮಾಡಬೇಕು,
ವಾರದಲ್ಲಿ 5 ದಿನ ಆದರೂ ಕೂಡ ಕನಿಷ್ಠ 30 ನಿಮಿಷಗಳ ಕಾಲ ವಾಕಿಂಗ್, ಸೈಕ್ಲಿಂಗ್, ಡ್ಯಾನ್ಸ್ ಈ ರೀತಿಯಾಗಿ ಮತ್ತು ವ್ಯಾಯಾಮಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ನಿಯಮಿತವಾಗಿ ಏನು ನಿದ್ದೆಯನ್ನು ಮಾಡಬೇಕು, ಸುಮಾರು 7-9 ಗಂಟೆಗಳ ಕಾಲ ಉತ್ತಮವಾಗಿರ್ತಕ್ಕಂಥ ನಿದ್ರೆಯನ್ನು ಮಾಡಬೇಕು ಅಂತಕ್ಕಂಥದ್ದು 3ನೇ ಸೂತ್ರ. ಹಾಗೆ ಮೆದುಳಿಗೆ ವರ್ಕೌಟ್ ಕೊಡಬೇಕು ಅಂತಕ್ಕಂಥದ್ದು 4ನೇ ಸೂತ್ರ. ಆದರೆ ಏನಾದರೂ ಹೊಸ ಹೊಸ ಅಂಶಗಳನ್ನು ಕಲಿಬೇಕು, ಮೆದುಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಚೆಸ್, ಸೂಡೋಕೋ ಈ ರೀತಿಯಾಗಿರ್ತಕ್ಕಂಥ ಆಟಗಳನ್ನು ಆಡಬೇಕು ಅಂತಕ್ಕಂಥದ್ದು 4ನೇ ಸೂತ್ರ ಅಂತ ಹೇಳ್ತಾರೆ. ಹಾಗೆ 5ನೇ ಸೂತ್ರ, ಜನರ ಜೊತೆ ಬೆರೀಬೇಕು ಅಂತಕ್ಕಂಥದ್ದು, ಸಾಮಾಜಿಕ ಉತ್ತಮ ಸಾಮಾಜಿಕ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು, ಇದರಿಂದ ಮೆದುಳಿನ ಆರೋಗ್ಯವನ್ನು ಕಾಪಾಡ್ಬೋದು ಅಂತಕ್ಕಂಥದ್ದು. 6ನೇ ಸೂತ್ರ, ಒತ್ತಡ ಟೆನ್ಷನ್ ಇವುಗಳನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸೂತ್ರ ಏನು ಅಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಏನು ರೋಗಗಳಾಗಿರ್ತಕ್ಕಂಥ ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ಗಳ ಬಗ್ಗೆ ಹೆಚ್ಚು ಗಮನ ಕೊಡಿ. ಈ ಪ್ರಮುಖವಾಗಿರತಕ್ಕಂಥ ರೋಗಗಳ ಕುರಿತು ನಿಮ್ಮಲ್ಲಿ ಅರಿವು ಇದ್ದರೆ, ಅವುಗಳನ್ನು ಕಾಪಾಡ್ಕೊಂಡು ಬಂದರೆ ಮೆದುಳಿನ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಬೋದು ಅಂತಕ್ಕಂಥ ಈ ಎಷ್ಟು ಉದ್ದದಾಗಿರ್ತಕ್ಕಂಥ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಸಂದೇಶವನ್ನು ನಮಗೆ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗಿ ಗ್ರಾಮದ ಶಿವಲಿಂಗಪ್ಪ ಬದ್ರಿ ಅವರು ಕಳಿಸಿದ್ದಾರೆ. ತುಂಬ ಧನ್ಯವಾದ ಶಿವಲಿಂಗಪ್ಪ ಅವರೇ, ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಹಾಗೆ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ಸಂದೇಶವನ್ನು ನಮಗೋಸ್ಕರ ತ್ರಿಮೂರ್ತಿ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತಕ್ಕಂಥದ್ದ ಚಿತ್ರದುರ್ಗದಿಂದ ನಳಿನಿ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈ ಹಾಡು ಅಂದರೆ ನನಗೆ ತುಂಬಾ ಇಷ್ಟ, ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಹಾಡು, ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೋರಿಕೆಯನ್ನು ಕೋರಿದ್ದಾರೆ. ಖಂಡಿತವಾಗಿಯೂ ನಳಿನಿ ಸತೀಶ್ ಮೇಡಮ್ ಅವರೇ, ನೀವು ಕೋರಿರ್ತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ರಾಯಚೂರು ಆಕಾಶವಾಣಿ ಕೇಳ್ತಾ ಇರತಕ್ಕಂಥವ್ರಿಗೋಸ್ಕರ, ಹಾಗೆ ನಿಮ್ಮೆಲ್ಲ ಕುಟುಂಬದವ್ರಿಗೋಸ್ಕರ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ತ್ರಿಮೂರ್ತಿ ಚಿತ್ರದ ಗೀತೆಯನ್ನು.

ಸ್ನೇಹಿತರ ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ನಮ್ಮ ದೇಹದ ಅಂಗಾಂಗಗಳ ಆರೈಕೆಗೆ ಮತ್ತು ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಸೇವಿಸಿದ್ರೆ ಉತ್ತಮ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ವಿ. ಮುಂದಿನ ಪ್ರಶ್ನೆ ಏನು ಅಂದರೆ, ನಮ್ಮ ದೇಹದ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಂಗ ಯಾವುದು ಅಂದರೆ ಲಿವರ್ ಅಥವಾ ಯಕೃತ್ ಅಂತ ಹೇಳ್ತೇವೆ. ಈ ಯಕೃತ್ ಸಮಸ್ಯೆ ಬಹಳ ಕಾಡ್ತಾ ಇದೆ ಏನು ಮನುಷ್ಯನಿಗೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ಯಕೃತ್ನ ಉತ್ತಮ ಆರೋಗ್ಯಕ್ಕೆ ಯಾವೆಲ್ಲ ಪದಾರ್ಥಗಳು ಉತ್ತಮ ಅಂತಕ್ಕಂಥವುಗಳನ್ನು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ. ಗೀತೆ ಮುಂದುವರಿಯುತ್ತೆ, ಕೇಳಿ ಆನಂದಿಸಿ.

ಲಿವರ್ನ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಹಸಿರು ತರಕಾರಿಗಳು, ಮೀನು, ತಾಜಾ ಹಣ್ಣುಗಳು, ಆಲಿವ್ ಎಣ್ಣೆಗಳು ಹಾಗೆ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರಗಳನ್ನು ಸೇವಿಸಿದರೆ ಉತ್ತಮ ಅಂತಕ್ಕಂಥ ಸಂದೇಶವನ್ನು ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆ ಇವರು ಕೂಡ ಹಸಿರು ತರಕಾರಿಗಳು, ಗ್ರೀನ್ ಟೀ, ಮೀನು, ಆಲಿವ್ ಆಯಿಲ್ ಇರತಕ್ಕಂಥ ಪದಾರ್ಥಗಳನ್ನು ನಾವು ಸೇವಿಸಿದರೆ ಲಿವರ್ ಆರೋಗ್ಯವನ್ನು ಕಾಪಾಡ್ಬೋದು ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಯಚೂರಿನಿಂದ ಚೇತನ ಅವರು ಕಡಿಮೆ ಎಣ್ಣೆ ಇರತಕ್ಕಂಥ ಪದಾರ್ಥಗಳನ್ನು ಮತ್ತು ಕರೆದಿರತಕ್ಕಂಥ ಅಂದರೆ ಕರೆದ ಪದಾರ್ಥಗಳನ್ನು ಕಡಿಮೆ ತಿನ್ನಬೇಕು, ಇದರಿಂದ ನಾವು ಉತ್ತಮವಾಗಿರ್ತಕ್ಕಂಥ ಲಿವರ್ನ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡ್ಬೋದು ಅಂತಕ್ಕಂಥದ್ದನ್ನು ರಾಯಚೂರಿನಿಂದ ಚೇತನ ಅವರು ಕಳಿಸಿದ್ದಾರೆ. ಹಾಗೆ ವಿಜಯಪುರದಿಂದ ಭರತ್ ಕುಮಾರ್ ಬಂದೆ ನವಾಜ್ ಅವರು ಹಸಿರು ತರಕಾರಿಗಳು, ಗ್ರೀನ್ ಟೀ, ಆಲಿವ್ ಆಯಿಲ್ ಇರತಕ್ಕಂಥ ಪದಾರ್ಥಗಳು ಸೇವಿಸಬೇಕು ಅಂತಕ್ಕಂಥದ್ದು. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಬೀಟ್ರೂಟ್ ಬೀನ್ಸ್ ಚೆನ್ನಾಗಿ ಸೇವಿಸಬೇಕು, ಮದ್ಯಪಾನ ಬಿಡಬೇಕು, ಮದ್ಯಪಾನದಿಂದನೇ ಹೆಚ್ಚು ಲಿವರ್ ಹಾಳಾಗೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆ ಈ ಔಷಧಿಗಳನ್ನು ಕಡಿಮೆ ಸೇವಿಸಬೇಕು, ಅದರಲ್ಲೂ ಪೇನ್ ಕಿಲ್ಲರ್ ಔಷಧಿಗಳು ಅಂದರೆ ನೋವು ನಿವಾರಕ ಔಷಧಿಗಳು ಏನಿರ್ತಾವಲ್ಲ ಅವುಗಳನ್ನು ಕಡಿಮೆ ಮಾಡಬೇಕು. ಅವುಗಳು ಲಿವರ್ಗೆ ದೊಡ್ಡ ತೊಂದರೆಯನ್ನು ಉಂಟು ಮಾಡ್ತವೆ ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಬದ್ರೆ ಅವರು ಯಕೃತ್ ಆರೋಗ್ಯ ಭಾಳಷ್ಟು ಪ್ರಮುಖವಾಗಿರತಕ್ಕಂಥ ಕಾರ್ಯವನ್ನು ಮಾಡುತ್ತೆ, ದೇಹದಲ್ಲಿನ ವಿಷ ತೆಗೆಯುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಹಾಗೆ ನಮ್ಮ ಶಕ್ತಿಯನ್ನು ಅದು ಸ್ಟೋರ್ ಮಾಡಿಡುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅದಕ್ಕೆ ಕೆಲವೊಂದು ಸಲಹೆಗಳನ್ನು ಕೂಡ ಅವರು ಕಳಿಸಿದ್ದಾರೆ. ಯಾವೆಲ್ಲ ಅಂಶಗಳು ಅಂತಂದರೆ ಮದ್ಯಪಾನವನ್ನು ಬಿಡಬೇಕು, ಹಾಗೆ ಎಣ್ಣೆ ತಿಂಡಿ ಜಂಕ್ ಫುಡ್ ಇವುಗಳನ್ನು ತ್ಯಜಿಸಬೇಕು, ಹಾಗೆ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಇರತಕ್ಕಂಥ ಏನು ಇದಕ್ಕೆ ಏನು ಅವು ಇಂಜೆಕ್ಷನ್ಗಳನ್ನು ಇದು ಮಾಡೋದಕ್ಕೆ ಇದು ಮಾಡಬೇಕು ಅಂತಕ್ಕಂಥದ್ದನ್ನು ಇದು ಮಾಡಿದ್ದಾರೆ. ಹಾಗೆ ಜಂಕ್ ಫುಡ್ಗಳನ್ನು, ಕೂಲ್ ಡ್ರಿಂಕ್ಸ್ಗಳನ್ನು ಬಿಟ್ಟರೆ ನಮ್ಮ ಯಕೃತ್ನ ಆರೋಗ್ಯವನ್ನು ಕಾಪಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಎಂ KM ಅವರು ಹಸಿರು ತರಕಾರಿಗಳನ್ನು, ಗ್ರೀನ್ ಟೀಯನ್ನು, ಆಲಿವ್ ಆಯಿಲ್ಗಳನ್ನು ಬಳಸಿದ್ರೆ ಯಕೃತ್ನ ಆರೋಗ್ಯವನ್ನು ನಾವು ಉತ್ತಮವಾಗಿ ಕಾಪಾಡ್ಕೋಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಕೋರಿಕೆಯ ಗೀತೆಗಾಗಿ ನಮಗೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಗ್ರಾಮದಿಂದ ಅನಿಲ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಾಯಚೂರು ಆಕಾಶವಾಣಿಯ ನಿರೂಪಕರಿಗೆ ಶುಭ ಮುಂಜಾನೆಯ ನಮಸ್ಕಾರಗಳು ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಕೇಳ್ತಾ ಇರ್ತೀವಿ. ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡಿ ಬರ್ತಾ ಇದ್ದಾವೆ. ಇವತ್ತಿನ ಬೆಳಗಿನ ವಂದನಾ ಆಗಲಿ, ಹಾಗೆ ರೈತರಿಗೆ ಸಲಹೆ ಜನಪದ ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂದವು ಅಂತಕ್ಕಂಥ ರೀತಿಯಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಧನ್ಯವಾದ ಅನಿಲ್ ಕುಮಾರ್ ಅವರೇ. ಹಾಗೆ ನಮಗೋಸ್ಕರ ರಾಮಾಚಾರಿ ಚಿತ್ರದಿಂದ ಯಾರಿವಳು ಯಾರಿವಳು ಅಂತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡಿ ಅಂತಕ್ಕಂಥ ಸಂದೇಶವನ್ನು ಕೋರಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಕೋರಿಕೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ರಾಮಾಚಾರಿ ಚಿತ್ರದಿಂದ. ಮುಂದಿನ ಪ್ರಶ್ನೆ, ಶ್ವಾಸಕೋಶಗಳ ಆರೋಗ್ಯ ಕಾಪಾಡುವಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕಳಿಸಿ. ಲಂಗ್ಸ್ ಅಥವಾ ಶ್ವಾಸಕೋಶಗಳು ಅಂತ ಹೇಳ್ತೀವಲ್ಲ, ಈ ಅಂಗದ ಆರೋಗ್ಯ ಕಾಪಾಡುವಲ್ಲಿ ನಾವು ಕೈಗೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳು ಅಥವಾ ಆಹಾರ ಪದಾರ್ಥಗಳು ಯಾವೆಲ್ಲ ಸೇವಿಸಿದರೆ ಉತ್ತಮ ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶಗಳನ್ನು ಕಳಿಸಿ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ ರಾಮಾಚಾರಿ ಚಿತ್ರದಿಂದ.

ಶ್ರೋತೃ ಬಾಂಧವರೇ, 10:21:25 ಈ ಸಮಯದಲ್ಲಿ FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ತಾ ಇದ್ದರೆ, ಯಕೃತ್ ಆರೋಗ್ಯ ಕಾಪಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡ್ರೆ ಉತ್ತಮ ಅಂತಕ್ಕಂಥ ನಿಟ್ಟಿನಲ್ಲಿ ಶ್ರೋತೃ ಬಾಂಧವರು ಸಂದೇಶ ಕಳಿಸಿದ್ದಾರೆ. ಅದರಲ್ಲಿ ಮಂಡ್ಯ ಜಿಲ್ಲೆ ಕೆಕ್ಕೇರಿ ಹೋಬಳಿ ಗಂಗೇನಹಳ್ಳಿ ಮಂಜು ಮತ್ತು ಆಶಾ ಅವರು ಕಿತ್ತಳೆ, ನಿಂಬೆ, ಪಪ್ಪಾಯ, ನೆಲ್ಲಿಕಾಯಿಯನ್ನು ಆಗಾಗ ಆಹಾರದಲ್ಲಿ ಬಳಸಬೇಕು, ಹಾಗೆ ಶ್ವಾಸಕೋಶದ ಸೋಂಕುಗಳನ್ನು ತಡೆಗಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆನವಾಜ್ ಅವರು ವಿಟಮಿನ್ ಸಿ ಭರಿತ ಹಣ್ಣುಗಳು, ಬೀಟ್ರೂಟ್, ಬಿಲ್ವಲ್ಲಿ ಮತ್ತು ಶುಂಠಿ, ಅರಿಶಿಣ ಸೇವಿಸಿದರೆ ಯಕೃತ್ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡ್ಕೋಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಹಾಗೆ ಬೆಳಕಿನ ಶುಭೋದಯ ಸರ್ ಅಂತಕ್ಕಂಥ ಸಂದೇಶವನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಶ್ವಾಸಕೋಶವನ್ನು ಸ್ವಚ್ಛವಾಗಿ ಇಡಬೇಕಾದ್ರೆ ಧೂಳು ಮತ್ತು ಬೆಂಕಿಯಿಂದ ಬರತಕ್ಕಂಥ ಹೊಗೆಗಳನ್ನು ಹೊಗೆಯಿಂದ ದೂರ ಇರಬೇಕು, ಹಾಗೆ ಧೂಮಪಾನದ ಹೊಗೆಯಿಂದ ಕೂಡ ದೂರ ಇರಬೇಕು. ಇದರ ಜೊತೆಗೆ ತಣ್ಣನೆಯ ಪಾನೀಯಗಳನ್ನು ಸೇವಿಸಬಾರ್ದು. ಕಾಳುಮೆಣಸು, ಶುಂಠಿ ಕಷಾಯ ನಿರಂತರವಾಗಿ ಸೇವಿಸ್ತಾ ಇರಬೇಕು. ಪ್ರಾಣಾಯಾಮ ಮಾಡಬೇಕು. ಈ ಎಲ್ಲ ಕ್ರಮಗಳನ್ನು ಕೈಗೊಂಡರೆ ನಮ್ಮ ಯಕೃತ್ನ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಬಹುದು ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಾದಪ್ಪ ಹಾಗೂ ಕೃಷ್ಣ KM ಅವರು ವಿಟಮಿನ್ ಸಿ ಪದಾರ್ಥಗಳನ್ನು, ಶುಂಠಿ ಬೆಳ್ಳುಳ್ಳಿಗಳನ್ನು ಸೇವಿಸಬೇಕು ಅಂತಕ್ಕೆಲ್ಲ ಹೇಳಿದ್ದಾರೆ. ಹಾಗೆ ಮುಂದಿನ ಸಂದೇಶವನ್ನು ರಮೇಶ ಜಾಲಿಪಿಂಚಿಯವರು ಕಳಿಸಿದ್ದಾರೆ. ಶ್ವಾಸಕೋಶದ ಆರೋಗ್ಯಕ್ಕೆ ಧೂಮಪಾನ ಬಿಡಬೇಕು, ಯೋಗ ಮಾಡಬೇಕು, ಅದರಲ್ಲೂ ಅನುಲೋಮ ವಿಲೋಮ, ಕಪಾಲಭಾತ್, ಈ ಯೋಗ ಮಾಡಿದರೆ ನಮ್ಮ ಶ್ವಾಸಕೋಶಗಳನ್ನು ಉತ್ತಮವಾಗಿ ಅದರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಬಹುದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗೆ ಉತ್ಕೃಷ್ಟನ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುವ ತಾಜಾ ಹಣ್ಣುಗಳನ್ನು ಸೇವಿಸುವುದರಿಂದ ಶ್ವಾಸಕೋಶದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹನುಮಂತಪ್ಪ ಮಡಿವಾಳರ ಜಗಳೂರಿನಿಂದ ಕಳಿಸಿದ್ದಾರೆ. ಹಾಗೆ ಅಮೃತ ರಮೇಶ್ ಅವರು ಧೂಮಪಾನ ಮಾಡಬಾರ್ದು, ವ್ಯಾಯಾಮ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಹೆಚ್ಚು ಹಸಿರು ಇರತಕ್ಕಂಥ ಸ್ಥಳಗಳಿಗೆ ಭೇಟಿ ನೀಡಿ ವಾಕಿಂಗ್ ಮಾಡಬೇಕು, ಉತ್ತಮವಾಗಿರತಕ್ಕಂಥ ಗಾಳಿಯನ್ನು ಸೇವಿಸಬೇಕು ಅಂತಕ್ಕಂಥದ್ದನ್ನು ಈ ಎಲ್ಲ ಕೆಲವೊಂದು ಟಿಪ್ಸ್ಗಳನ್ನು ನೀಡಿದ್ದಾರೆ. ಹಾಗೆ ರಾಯಚೂರಿನಿಂದ ಚೇತನ ಅವರು ಪ್ರಾಣಾಯಾಮ ಈ ಯಕೃತ್ ಅಥವಾ ಶ್ವಾಸಕೋಶಗಳ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಯೋಗ ಪ್ರಾಣಾಯಾಮವನ್ನು ನಿಯಮಿತವಾಗಿ ಮಾಡೋದರಿಂದ ನಮ್ಮ ಲಂಗ್ಸ್ಗಳ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಕೋರಿಕೆಯ ಗೀತೆಯನ್ನು ಓದುವ ಸಂದೇಶ ಇದಾಗಿದೆ. ರಾಯಚೂರು ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮಸ್ಕಾರಗಳು ಅಂತಕ್ಕಂಥದ್ದನ್ನು ಅನ್ವರ್ ಗ್ರಾಮದಿಂದ ಪರಶುರಾಮ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ಎಲ್ಲ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ. ನಮಗೋಸ್ಕರ ರಕ್ತ ಕಣ್ಣೀರು ಚಿತ್ರದಿಂದ ರಕ್ತ ಕಣ್ಣೀರಿದು ಎಂಬ ಗೀತೆಯನ್ನು ಪ್ರಸಾರ ಮಾಡಿ ಅಂತಕ್ಕಂಥ ಕೋರಿಕೆಯನ್ನು ಇಟ್ಟಿದ್ದಾರೆ. ಪರಶುರಾಮ್ ಅವರೇ, ನಿಮಗೋಸ್ಕರ ಹಾಗೆ ರಾಯಚೂರು ಆಕಾಶವಾಣಿ ಕೇಳ್ತಿರ್ತಕ್ಕಂಥ ಸಮಸ್ತ ಶ್ರೋತೃ ಬಾಂಧವರಿಗೋಸ್ಕರ ರಕ್ತ ಕಣ್ಣೀರು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳಿ ಬರಲಿರುವ ಧ್ವನಿಗಳು ರಾಜೇಶ್ ಕೃಷ್ಣನ್ ಅವರದಾಗಿದೆ.

ಶ್ರೋತೃ ಬಂಧುಗಳೇ, ಇದುವರೆಗೆ ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳುವುದರ ಮೂಲಕ ಮಾನವನ ಅಂಗಾಂಗಗಳ ಉತ್ತಮ ಆರೋಗ್ಯಕ್ಕೆ ಯಾವೆಲ್ಲ ಪದಾರ್ಥಗಳನ್ನು ಸೇವಿಸಿದರೆ ಉತ್ತಮ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾ ಕಾರ್ಯಕ್ರಮವನ್ನು ಕೇಳಿದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿರ್ತಕ್ಕಂಥ ಹಾಗೆ ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಿರ್ತಕ್ಕಂಥ ಎಲ್ಲ ಶ್ರೋತೃ ಬಂಧವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರತಕ್ಕಂಥ ಸಮಸ್ತ ಶ್ರೋತೃ ಬಂಧವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ಮಂಗಳವಾರ ಮತ್ತೊಂದು ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.

ಶ್ರೋತೃ ಬಂಧವರೇ, ಇದುವರೆಗೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕೋರಿಕೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 10:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ.

0: ಈಗ ಕೇಳಿ ಸಂಗ್ರಾಮ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಈಗ ಕೇಳಿ ಸೀತಾರಾಮು ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿರದಯಶಂಕರ್ ಅವರ ಸಾಹಿತ್ಯ ಸತ್ಯಮ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಅಸಾಧ್ಯ ಅಳಿಯ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಅಭಿನಯ, ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಅದಲು ಪದಲು ಚಲನಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ನಾನಿನ್ನ ಬಿಡಲಾರೆ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಾಗಿದೆ.

ಸಮಯ ಆಗಿದೆ 10:55 ಹಳೆಯ ಸುಮಧುರ ಅಪರೂಪದ ಗೀತೆಗಳನ್ನ ಕೇಳ್ತಾ ಇದುವರೆಗೂ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಸಾಗ್ತಿ. ಆದ್ರೆ ಇದೀಗ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮನ ಮುಗಿಸುವಂತಹ ಸಮಯ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಸರ್ವರ್ ಸೋಮಣ್ಣ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಾಲ್ಗುಡಿ ಶುಭಾ ಅವರ ಧ್ವನಿಯಲ್ಲಿ ಚಿವುದಯ ಶಂಕರ್ ಅವರ ರಚನೆ ರಾಜ್ಕೋಟಿಯವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜೆ ಲತಾ.

0: ಶ್ರೋತೃ ಬಾಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 11:15.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೆಳಗುರೆ ಸಮಯ 11:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು

0: ಮುಂದುವರಿಯಲಿವೆ.
1: ಅಶ್ಮಿತಾ ಚಲಿಹಾ, ತರುಣ್ ಮನೆಪಲ್ಲಿ ಮತ್ತು ರೌನತ್ ಚೌಹಾಣ್ ಇಂದು ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ಭಾರತದ ಅನ್ಮೋಲ್ ಖಾರ್ಬ್ ಅವರ ಪ್ರತಿಸ್ಪರ್ಧಿ ಗಾಯದ ಹಿನ್ನೆಲೆಯಲ್ಲಿ ಪಂದ್ಯದಿಂದ ಹೊರನಡೆದ ಬೆನ್ನಲ್ಲೇ ಅನ್ಮೋಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನೆದರ್ಲ್ಯಾಂಡ್ಸ್ನಲ್ಲಿ ಕಳೆದ ರಾತ್ರಿ ನಡೆದ ಎಫ್ಐಎಚ್ ಪ್ರೋ ಲೀಗ್ ಹಾಕಿ ಪಂದ್ಯಾವಧಿಯಲ್ಲಿ ಭಾರತೀಯ ಪುರುಷರ ತಂಡ ಜರ್ಮನಿ ತಂಡವನ್ನು 3-1 ಗೋಲುಗಳ ಅಂತರದಲ್ಲಿ ಮಣಿಸಿದೆ. ಚೀನಾದಲ್ಲಿ ನಡೆಯುತ್ತಿರುವ ವಿಶ್ವ ಬಾಕ್ಸಿಂಗ್ ಕಪ್ 2026ರಲ್ಲಿ ಪುರುಷರ 55 ಕೆಜಿ ವಿಭಾಗದಲ್ಲಿ ಭಾರತದ ನಿಖಿಲ್, 70 ಕೆಜಿ ವಿಭಾಗದಲ್ಲಿ ದೀಪಕ್, ಮಹಿಳಾ ವಿಭಾಗದ 65 ಕೆಜಿ ವಿಭಾಗದಲ್ಲಿ ಸನೇಹ್ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸ್ಟೇಷನ್ ಪ್ರಿಯಾ ಶಿವಂಜನೆ ಇದೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮತ್ತು ಕೇಳಿ ಇದು ಸೂಪರ್ ಹಿಟ್ ಗೀತೆ ಯುವರತ್ನ ಚಲನಚಿತ್ರದಿಂದ ಶ್ರೇಯಾ ಘೋಷಾಲ್ ಮತ್ತು ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಗೌಸ್ಪೀರ್ ಅವರ ರಚನೆ ತಾಮಸ್

ಮಾಡಿದಿರಾ 102.9 ಎಫ್ಎಂ 11:07 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಉಪಾಧ್ಯಕ್ಷ ಚಿತ್ರದ ಹಾಡನ್ನ ಕೇಳಿ, ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಎಪಿ ಅರ್ಜುನ್ ಅವರು ಈ ಗೀತೆಯನ್ನ ಬರೆದಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ತ್ರಿವಿಕ್ರಮ ಚಿತ್ರದ ಹಾಡು ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

102.9 ಎಫ್ಎಂ ಅಲ್ಲಿ ಕೇಳ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ. ಇನ್ನೀಗ ಸಿಂಗ ಚಿತ್ರದ ಹಾಡನ್ನ ಕೇಳಿ, ಸಂಗೀತ ರಾಜೀವ್ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 11:29.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಶ್ರೋತೃ ಬಂಧುಗಳು, ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹೊಸ ಹಾಡುಗಳನ್ನು ಕೇಳ್ತಾ ಇದ್ರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 11:30.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
5: 8700-01-4242.

ಕೇಳಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

ಟ್ಯೂನ್ ಮಾಡಿದಿರ 102.9 ಎಫ್ಎಂ ಕೇಳ್ತಾ ಇರುವ ಕಾರ್ಯಕ್ರಮ ಕಲಾಭಾರತಿ. ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಗಾಯಕಿ ಚೈತ್ರಾ ಅವರ ಸಿನಿ ಜರ್ನಿಯ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಚೈತ್ರಾ ಅವರು ವಿ ಮನೋಹರ್ ಅವರ ಸಂಗೀತ ನಿರ್ದೇಶನದಲ್ಲಿ ತೆರೆ ಕಂಡಂತಹ ಬೇಡ ಕೃಷ್ಣ ರಂಗಿನಾಟ ಈ ಒಂದು ಚಲನಚಿತ್ರಕ್ಕೆ ತಮ್ಮ 8ನೇ ವಯಸ್ಸಿನಲ್ಲಿ ಹಾಡುವ ಮೂಲಕ ಸಂಗೀತ ಕ್ಷೇತ್ರಕ್ಕೆ ಎಂಟ್ರಿಯನ್ನು ತೆಗೆದುಕೊಳ್ತಾರೆ. ಇನ್ನು ಈ ಒಂದು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಹಾಡನ್ನು ಕೇಳಿದ್ರಿ, ಅಮೃತಧಾರೆ ಚಿತ್ರದ ಹುಡುಗ ಹುಡುಗ ಅನ್ನೋ ಹಾಡು. ಈ ಒಂದು ಹಾಡು 2005 ಚೈತ್ರಾ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿಯಾಗಿ ರಾಜ್ಯ ಪ್ರಶಸ್ತಿಯನ್ನು ಸಹ ತಂದುಕೊಟ್ಟಿತ್ತು.

0: ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ನಿಮ್ಮ ಪ್ರೀತಿ ಪಾತ್ರರ

ಧ್ವನಿಯಾಗಿದ್ದಾರೆ. ಯಾಕಂದ್ರೆ ಅವರ ಧ್ವನಿ ಏನಿದೆ ಅದು ವಿಶೇಷವಾಗಿ ಇದೆ, ಜೊತೆಗೆ ಮಾದಕ ಹಾಡುಗಳಿಗೆ ಸೂಟ್ ಆಗತ್ತೆ. ಗಜಾ ಚಿತ್ರದ ಬಂಗಾರಿ ಯಾರೇ ನೀ ಬುಲ್ಬುಲ್ ಅನ್ನೋ ಹಾಡಿರ್ಬೋದು, ಮತ್ತೆ ಈಗಷ್ಟೇ ಈ ಹಾಡನ್ನ ಕೇಳಿ, ಲವಕುಶ ಚಿತ್ರದ್ದು. ಪುನೀತ್ ರಾಜ್ಕುಮಾರ್ ಅವರ ಜೊತೆ ಚೈತ್ರ ಅವರು ಧ್ವನಿಯಾಗಿದ್ದಾರೆ. ಹಾಟಪ್ಪ ಹಾಟು ಸಖತ್ತು ಹಾಟು ಅನ್ನೋ ಹಾಡು, ಈ ಒಂದು ಹಾಟ್ ಸಾಂಗ್ ಸಹ ನಿಮಗಾಗಿ ಪ್ರಸಾರ ಆಗ್ತಾ ಇದೆ, ಕೇಳಿ.

ಗಾಯಕಿ ಚೈತ್ರಾ ಅವರ ಕಂಠ ನಮಗೆ ತುಂಬಾ ಇಷ್ಟ ಅಂತ ಅನೇಕರು ಮೆಸೇಜ್ ಮಾಡಿದ್ದೀರಿ. ಹೌದು ಕೇಳಿದ್ರೆ, ಚೈತ್ರಾ ಅವರು ತಮ್ಮ ವಿಶಿಷ್ಟವಾದ ಧ್ವನಿಯಿಂದನೇ ಕನ್ನಡ ಚಿತ್ರರಂಗದಲ್ಲಿ ಮನೆ ಮಾತಾಗಿದ್ದಾರೆ. ಚೈತ್ರಾ ಅವರ ತಂದೆ ಪಂಡಿತ್ ಹೆಚ್ ಎಸ್ ಗೋಪಿನಾಥ್ ಅಂತೇಳಿ, ಇವರು ತಬಲಾ ವಾದಕರಾಗಿದ್ರು ಮತ್ತೆ ಹಿಂದೂಸ್ತಾನಿ ಸಂಗೀತದ ಸಾಧಕರೂ ಆಗಿದ್ರು. ಇವರ ಜೊತೆ ಚೈತ್ರಾ ಅವರು ತಮ್ಮ 5ನೇ ವಯಸ್ಸಿನಲ್ಲಿ ಸಂಗೀತವನ್ನ ಅಭ್ಯಾಸ ಮಾಡಿದ್ರು. ಇಂಜಿನಿಯರಿಂಗ್ ಪದವೀಧರೆಯಾದ್ರೂ ಸಹ ಚೈತ್ರಾ ಅವರು ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನ ತೋರಿಸಿದ್ದಾರೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಕರೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಜನ್ಮದಿನವೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನಗಳನ್ನು ಸಲ್ಲಿಸಿದ್ದು, ಪ್ರೊಫೆಸರ್ ಚಂಪಾ ತಮ್ಮ ಸಾಹಿತ್ಯ ಕೃಷಿ ಮೂಲಕ ಕನ್ನಡ ಮಣ್ಣಿನ ಸುಗಂಧವನ್ನು ನಾಡಿನ ಮೂಲೆ ಮೂಲೆಗೂ ಪಸರಿಸಿ ನೆಲಜಲದ ಕಾಳಜಿಯಿಂದ ನಮ್ಮೆಲ್ಲರಿಗೂ ಸದಾ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯದಂತೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಸ್ಮಿತಾದಡಿ 22 ಭಾರತೀಯ ಭಾಷೆಗಳಲ್ಲಿ 22,000ಕ್ಕೂ ಹೆಚ್ಚು ಪಠ್ಯಪುಸ್ತಕಗಳನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಸಿದ್ಧಪಡಿಸುತ್ತಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿ, ಜ್ಞಾನಾರ್ಜನೆಯನ್ನು ಸರಳಗೊಳಿಸಿ ಪ್ರತಿಯೊಬ್ಬರಿಗೂ ತಲುಪಿಸುವ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯುವ ಸುವರ್ಣಾವಕಾಶವನ್ನು ಈ ಯೋಜನೆ ಸೃಷ್ಟಿಸಲಿದೆ ಎಂದಿದ್ದಾರೆ. ಪುಸ್ತಕ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಕೇರಳಂ ಗ್ರಂಥಾಲಯ ಚಳವಳಿ ಪಿತಾಮಹ ಪಿಎನ್ ಪಣಿಕ್ಕರ್ ಅವರ ಕೊಡುಗೆಗಳ ಸ್ಮರಣಾರ್ಥ ನಾಳೆ ರಾಷ್ಟ್ರೀಯ ಓದುವ ದಿನವನ್ನು ದೇಶಾದ್ಯಂತ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಆಚರಿಸಲಾಗುತ್ತಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶದ 12 ತಾಣಗಳನ್ನು ಗುರುತಿಸಿದ್ದು, ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ವಿಜಯನಗರ ಜಿಲ್ಲೆಯ ವಿಶ್ವ ಪರಂಪರೆಯ ತಾಣ ಹಂಪಿಯೂ ಸಹ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನಕ್ಕೆ ಸಜ್ಜುಗೊಳ್ಳುತ್ತಿದೆ. ಇದೇ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ 21/6/26 ಬೆಳಿಗ್ಗೆ 6 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದ ಮೈದಾನ ಮುನ್ಸಿಪಲ್ ಗ್ರೌಂಡ್ ಹೊಸಪೇಟೆ ಇಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 19/6/26 ಬೆಳಿಗ್ಗೆ 6 ಗಂಟೆಗೆ ಫ್ರೀಡಂ ಪಾರ್ಕ್ ಸ್ಟೇಷನ್ ರಸ್ತೆ ಹೊಸಪೇಟೆ ಇಂದ ಜಾಗೃತಿ ಬೈಕ್ ಜಾಥಾ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಸುಮಾರು 2,000ಕ್ಕೂ ಹೆಚ್ಚು ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲಾ ವಯೋಮಾನದ ಜನರಿಗೂ ಅನುಕೂಲವಾಗುವ 24 ಆಸನಗಳನ್ನು ಆಯೋಜಿಸಿದ್ದು, ತಾವೆಲ್ಲರೂ ಭಾಗವಹಿಸಿ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ

0: ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.
1: ಜೂನ್ 21ರಂದು ಆಯೋಜಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ 170,000 ಹೆಚ್ಚು ಸಂಘಟಕರು ಯೋಗ ಸಂಗಮ ಪೋರ್ಟಲ್ನಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೋಂದಾಯಿಸಿದ್ದಾರೆ ಎಂದು ಕೇಂದ್ರ ಆಯುಷ್ ಸಚಿವಾಲಯ ತಿಳಿಸಿದೆ. ಯೋಗ ಡಾಟ್ ಆಯುಷ್ ಡಾಟ್ ಜಿಒವಿ ಡಾಟ್ ಇನ್ ಫಾರ್ವರ್ಡ್ ಸ್ಲಾಶ್ ಯೋಗ ಡ್ಯಾಶ್ ಸಂಗಮದಲ್ಲಿ ಹೆಸರು ನೋಂದಾಯಿಸಬಹುದು. ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಧಾರವಾಡದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಖೇತ್ ಬಚಾವೋ ಅಭಿಯಾನ ಆಯೋಜಿಸಿತ್ತು. 200 ಹೆಚ್ಚು ರೈತರು ಭಾಗವಹಿಸಿದ್ದರು. ಯಶವಂತಪುರ ವಿಜಯಪುರ ನಡುವೆ ಸಂಚರಿಸುವ ವಾರದ 2 ದಿನಗಳ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಅವಧಿಯನ್ನು ನೈರುತ್ಯ ರೈಲ್ವೆ ವಿಸ್ತರಿಸಿದೆ. ಜುಲೈ 4ರಿಂದ ಆಗಸ್ಟ್ 31ರವರೆಗೆ ರೈಲು ಸಂಚಾರ ಮುಂದುವರಿಯಲಿದೆ. ಆಗಸ್ಟ್ 1 ಮತ್ತು 3ರಂದು ರೈಲು ಸೇವೆ ಲಭ್ಯವಿಲ್ಲ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನಶಕ್ತಿ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಪವನ ವಿದ್ಯುತ್ ವಲಯದಲ್ಲಿ ಕರ್ನಾಟಕದ ಸಾಧನೆಗೆ ಸಂದಿರುವ ಪ್ರಶಸ್ತಿ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ವಲಯದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಿ ಹೂಡಿಕೆ ಆಕರ್ಷಿಸುವ ಜೊತೆಗೆ ದೇಶದ ಇಂಧನ ಪರಿವರ್ತನೆ ಮತ್ತು ನಿವ್ವಳ ಶೂನ್ಯ ಇಂಗಾಲದ ಗುರಿ ಸಾಧನೆಗೆ ಕೈಜೋಡಿಸಲಿದ್ದೇವೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸ್ಟಾರ್ಟ್ಅಪ್ ಜಿನೋಮ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಯಾರಿಸ್ನ ವಿವಾಟೆಕ್ನಲ್ಲಿ ಅನಾವರಣಗೊಳಿಸಲಾದ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ವರದಿ 2026ರ ಪ್ರಕಾರ ಜಾಗತಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ 6 ನವೋದ್ಯಮ ಪರಿಸರ ವ್ಯವಸ್ಥೆಗಳು ಸ್ಥಾನ ಪಡೆದಿವೆ. ಜಾಗತಿಕ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬೆಂಗಳೂರು ಏಷ್ಯಾದ ನಂಬರ್ 2 ಎಐ ಆಧಾರಿತ ನವೋದ್ಯಮ ಪರಿಸರ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ರಾಯಚೂರಿನ ವಾರ್ಡ್ 27ರಲ್ಲಿ ನನ್ನ ಜೀವನ ನನ್ನ ಸ್ವಚ್ಛ ನಗರ ಉಪಕ್ರಮದಡಿ RRR ರೆಡ್ಯೂಸ್ ರೀಸೈಕಲ್ ಅಂಡ್ ರೀಯೂಸ್ ಕೇಂದ್ರವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಿದರು. ಭಾರತೀಯ ರೈಲ್ವೆ ವಿಶೇಷ ಚೇತನ ಪ್ರಯಾಣಿಕರಿಗೆ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣ ಸೌಲಭ್ಯವನ್ನು ಡಿಜಿಟಲೀಕರಿಸಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ರಾಯಚೂರಿನ ಡಾಕ್ಟರ್ ಬಾಬುರಾವ್ ತಿಳಿಸಿದ್ದಾರೆ. ವಿಶೇಷ ಚೇತನ ಪ್ರಯಾಣಿಕರು ದಿವ್ಯಾಂಗ್ ಜನ್ ಐಡಿ ಡಾಟ್ ಇಂಡಿಯನ್ ರೈಲ್ ಡಾಟ್ ಜಿಒವಿ ಡಾಟ್ ಇನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ. ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದ ಶಿವಮೊಗ್ಗ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್.
3: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ರೇಣುಕಮ್ಮ ಓಂಕಾರಪ್ಪ ಅವರು ಇದ್ದಾರೆ. ರೇಣುಕಮ್ಮ ಓಂಕಾರಪ್ಪ ಅವರು ಈಸೂರು ಗ್ರಾಮದವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಸೂರು ಗ್ರಾಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಹೆಸರು ಮಾಡಿದಂತ ಒಂದು ಗ್ರಾಮ. ಅದು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತ ಒಂದು ಹಳ್ಳಿ. ಆ ಹಳ್ಳಿಯ ರೇಣುಕಮ್ಮ ಅವರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ರೇಣುಕಮ್ಮ ಅವರು, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ ಸರ್.
3: ರೇಣುಕಮ್ಮ ಅವರು ಒಂದು ಬಯೋಡಾಟ ತಗೊಂಡ್ ಬಂದಿದ್ದಾರೆ. ಸುಮಾರು ಅಭಿನಂದನಾ ಪತ್ರಗಳು, ಪ್ರಶಸ್ತಿ ಪತ್ರಗಳ ಸುರಿಮಳೆನೇ ಇದೆ ಕೇಳಿದ್ರೆ. ಸೊ ಇವ್ರ ಜೊತೆ ಮಾತಾಡ್ತಾ ಇವರ ಒಂದು ಅನುಭವ ಕ್ಷೇತ್ರವನ್ನ ಹಂಚಿಕೊಳ್ಳೋಣ. ರೇಣುಕಮ್ಮ ಅವರೇ, ತಾವು ಯಾವ್ಯಾವ ರೀತಿಯ ಹಾಡನ್ನ ಹಾಡ್ತೀರಿ? ಒಬ್ಬ ಹಾಡುಗಾರ್ತಿ ನೀವು.
4: ಹಾಡಂದ್ರೆ ನಾನು ಸಾಂಪ್ರದಾಯ ಗೀತೆಯಿಂದ ಹಿಡಿದು ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ರಂಗಗೀತೆ, ಎಲ್ಲ ಗೀತೆಗಳನ್ನು ಹಾಡ್ತೀನಿ ಸರ್.
3: ಜನಪದ ಗೀತೆ, ರಂಗಗೀತೆ, ಭಕ್ತಿಗೀತೆ, ಭಾವಗೀತೆ ಇಷ್ಟೆಲ್ಲ ಹಾಡ್ತಿರಲ್ಲ, ಇದೆಲ್ಲ ಹಾಡ್ಲಿಕ್ಕೆ ಸಂಗೀತ ಏನಾದ್ರೂ ಕಲ್ತಿದ್ದೀರಾ?
4: ಸಂಗೀತ ಅಂದ್ರೆ ಸರ್, ನನ್ನ ಊರಲ್ಲಿ ನಾನು ಚಿಕ್ಕೋಳಿದ್ದಾಗ MD ಶೇಷಗಿರಿ ಅಂತ ಒಬ್ಬರು ಮಾಸ್ಟರ್

0: ಸರ್ ಸಂಗೀತ ಮಾಸ್ಟರ್. ನಮ್ಮ ಕುಟುಂಬದಲ್ಲಿ ಬ್ರದರ್ ಒಬ್ರು ತಬಲಾಜಿ ಇದ್ರು. ಅವರು ನನ್ನ ಚಿಕ್ಕವಳಿದ್ದಾಗ ನಾಟಕದಲ್ಲಿ ಎಲ್ಲಾ ಗೀತೆಗಳಿಗೂ ಅವರು ಮಾಡುವಂತ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸ್ತಿದ್ರು. ಸಣ್ಣಕ್ಕಿದ್ದಾಗ ನಮ್ಮ ಬ್ರದರ್ ಒಬ್ರು ನಾಟಕನೂ ಮಾಡ್ತಿದ್ರು, ನಾವ್ ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅವ್ರು ನಮ್ಮ ಈಸೂರಲ್ಲಿ ತುಂಬಾ ನಾಟಕಗಳೆಲ್ಲ ಆಗಿನ ಕಾಲಕ್ಕೆ ಬಹಳ ನಾಟಕ ನಡೆದಿದ್ವು. ಈಸೂರು ಅಂದ್ರೆ ಬಹಳ ಕಲಾವಿದರಿರ್ತಕ್ಕಂತ ಊರು ಸರ್ ನಮ್ಮೂರು. ಸಮೃದ್ಧಿಯಾದ ಕಲಾವಿದರು, ಶಿವಶರಣರ ನಾಡು ನಮ್ಮ ಶಿಕಾರಿಪುರ ತಾಲೂಕು. ಅಂತ ಒಂದು ಸ್ಥಳದಲ್ಲಿ ಇವತ್ತು ಕೂಡ ಒಂದು ಸ್ಮಾರಕ ಭವನ, ನಮ್ಮ ಸ್ವತಂತ್ರ ಹೋರಾಟಗಾರರ ಊರಿನಲ್ಲಿ ಒಂದು ಸ್ಮಾರಕ ಭವನ ಕೂಡ ಇದೆ. ನೋಡ್ಲಿಕ್ಕೆ ಎಲ್ಲ ಹೊರಗಡೆಯಿಂದ ಸ್ಟೂಡೆಂಟ್ ಗಳು ಕರ್ಕೊಂಡ್ಬರ್ತಾರೆ. ಅಂತ ಊರಿನಲ್ಲಿ ನಾನು ತುಂಬಾ ಕಡು ಬಡತನದಲ್ಲಿ ಹುಟ್ಟಿದೆ ಸರ್. ತುಂಬಾ ಬಡತನದಲ್ಲಿ ನಾವು ಬೆಳೆದದ್ದು. ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು. ನಮ್ಮನ್ನ ಚಿಕ್ಕವರಿದ್ದಾಗೆ ಶಾಲೆ ಬಿಡಿಸ್ಬಿಟ್ಟು ನಮಗೆಲ್ಲ ಕೆಲಸಕ್ಕೆ ಹಾಕ್ತಿದ್ರು. ಇವೆಲ್ಲ ಜೊತೆಗೆ ನಮ್ಮ ತಾಯಿಯವರು ಸಾಂಪ್ರದಾಯ ಗೀತೆಗಳನ್ನ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು. ಎಲ್ಲಿ ಜಮೀನ್ ಕೆಲಸ, ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹಾಡು ಹೇಳ್ಕೊಂಡೆ. ತುಂಬಾ ಜನಗಳು ಅವರೇ ಅಂತಲ್ಲ, ನಮ್ಮ ಹಳ್ಳಿ ಕಡೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಹಾಡ್ತಿದ್ರು. ಅದನ್ನ ನೋಡಿ ನೋಡಿ ನಾನು ಅವಾಗ ಹಾಡೋದು ಕಲ್ತಿದ್ದೆ. ಅಮ್ಮರ್ ಏನ್ ಹಾಡ್ತಾರೋ ಅದೆಲ್ಲ ಹಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ಯಾವಾಗ ನಮ್ಮ MD ಶೇಷಗಿರಿ ಅವರು ನನ್ನ ಸಂಗೀತ ಕಲಿಯಕ್ಕೆ ಹೋಗಿಲ್ಲ, ಅವ್ರು ನನ್ನ ರಂಗ ಗೀತೆಗಳು ಅದಕ್ಕೆ ಪ್ರತಿಯೊಂದು ಗೀತೆಗಳನ್ನ ನಾನು ಹೇಳ್ಕೊಡ್ತಿದ್ರು. ನಾನು ನಾಟಕದಲ್ಲೂ ಕೂಡ ಹಾಡ್ತೀನಿ, ಈಗಲೂ ಕೂಡ ನಾನು ಅಭಿನಯಕ್ಕೆ ಹಾಡ್ತೀನಿ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕರೆದ್ರು ಕೂಡ ಒಂದು ಪೂರ್ಣ ಕಾರ್ಯಕ್ರಮ ನಡೆಸ್ಕೊಡ್ತೀನಿ. ನಾನು ಸುಮಾರು 2 ಗಂಟೆ 2 ತಾಸು ಕಾರ್ಯಕ್ರಮ ನಾನು ನಡೆಸ್ಕೊಡ್ತೀನಿ.
1: ಯಾವ ರೀತಿ ಕಾರ್ಯಕ್ರಮ ನಡೆಸ್ಕೊಡ್ತೀರಿ?
0: ನಾನು ಸುಗಮ ಸಂಗೀತ ಕಾರ್ಯಕ್ರಮ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ ಶಿವಮೊಗ್ಗದಿಂದ. ಅಲ್ಲಿ ನಾನು ಭಾವಗೀತೆ, ಭಕ್ತಿಗೀತೆ, ರಂಗಗೀತೆ, ಜನಪದ ಗೀತೆ, ಚಿತ್ರಗೀತೆ ಎಲ್ಲ ಗೀತೆಯನ್ನು ಹಾಡ್ತೀನಿ ಸರ್. ಅಲ್ಲಿ ನಾವು ತಬಲಾ, ಹಾರ್ಮೋನಿ ಇವೆಲ್ಲ ನಮ್ಮ ಟೀಮ್
1: ಪರಿಕರಗಳ ಜೊತೆ
0: ಹಾಡ್ತೀನಿ ಸರ್. ಕರೋಕೆನಲ್ಲೂ ಹಾಡ್ತೀನಿ, ಪರಿಕರ ಜೊತೆಗೂ ಹಾಡ್ತೀನಿ.
1: ಈ ಒಂದು ಜನಪದ ಗೀತೆ ಇರಬಹುದು ಅಥವಾ ಸೋಬಾನೆ ಪದ ಇರಬಹುದು, ಗೀಗಿ ಪದ ಇರಬಹುದು, ಈ ಪ್ರಕಾರಗಳೆಲ್ಲ ಒಂದ್ ರೀತಿ ಕಣ್ಮರೆಯಾಗುವ ಸ್ಥಿತಿನಲ್ಲಿ ಇದ್ದೀವೇನೋ ಅಂತ ಅನಿಸ್ತಾ ಇದೆ.
0: ನಿಜಕ್ಕೂ ಅನಿಸ್ತಿದೆ.
1: ಇನ್ನ ರಂಗಗೀತೆಗಳದಂತೂ ಹೇಳೋ ಹಂಗೆ ಇಲ್ಲ, ರಂಗಗೀತೆ ಕೇಳೋರು ಇಲ್ಲ ಹಾಡೋರು ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ರಂಗಗೀತೆಗಳನ್ನ ಹಾಡೋ ಕಲಾವಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಈ ರಂಗಗೀತೆನ ಒಂದು ತುಣುಕನ್ನ ನಮ್ಮ ಕೇಳಿದ್ರೆ ಕೇಳಿಸ್ಬಹುದಾ?
0: ಇದು ಚಂದ್ರಶೇಖರ್ ಕಂಬಾರ್ ಅವರು ಬರೆದಂತ ಒಂದು ಜೋಕುಮಾರ ಸ್ವಾಮಿ ನಾಟಕ. ಆ ನಾಟಕದಲ್ಲಿ ನಾನು ಗೀತೆಗಳನ್ನ ಹಾಡ್ತಿದ್ದೆ. ಮೊದಲದು ಚಿತ್ರ ಆಗಿರ್ಲಿಲ್ಲ, ನಾಗಮಂಡಲ, ಆ ಚಿತ್ರದಲ್ಲೂ ನಾನು ಹಾಡಿದೆ. ನಾಟಕವಾಗಿದ್ದಾಗ ನಾವು ಅಭಿನಯದಲ್ಲಿ ಹಾಡ್ತಾ ಇದ್ದೆ. ಅದರಲ್ಲಿ ಈ ಗೀತೆ ನರಂಗ ಗೀತೆ ಆಗಿ ತಗೊಂಡಿದ್ದೆ. ಅಯ್ಯೋ

0: ದುಗುಡ ಬಿಡಿಸದ ಜನರು ಬುದ್ಧಿ ಹೇಳುವರಲ್ಲ, ದುಗುಡ ಬಿಡಿಸದ ಜನರು ಬುದ್ಧಿ ಹೇಳುವರಲ್ಲ. ಮಾಡ ಲಂಗ ಗೌಡ ಕಡಿಯ ಬಂದ, ಅಯ್ಯೋ ಬಾಸಣ್ಯ ಮಾಡ ಲಂಗ, ಮಾಡ ಲಂಗ ಗೌಡ ಕಡಿಯ ಬಂದ.
1: ಈ ಹಾಡು ರಂಗಗೀತೆ ಬಹಳ ಸೊಗಸಾಗಿ ಹಾಡಿದ್ರಿ, ನೀವು ಹಾಡ್ತಾ ಇದ್ರೆ ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ಇದನ್ನ ಬರ್ಕೊಟ್ಟಿದ್ ಯಾರು ನಿಮಗೆ ಹಾಡ್ಲಿಕ್ಕೆ?
0: ಇದನ್ನ ಬರ್ಕೊಟ್ಟದ್ದು ನಮ್ಮ ನಾಟಕದ ಮಾಸ್ಟರ್ ತರಲ್ಲ, ಅವ್ರು ನಮಗೆ ಹಾಡುಗಳು ಬರ್ಕೊಡ್ತಾರೆ. ಅವ್ರು ಯಾವ ಹಾಡು ಬರ್ಕೊಡ್ತಾರೋ ಅವನ್ನ ನಾವು ತಾಲೀಮ್ನಲ್ಲಿ ಹಾಡ್ತೀವಿ.
1: ತಾಲೀಮ್ನಲ್ಲಿ ಹಾಡ್ತೀರಿ? ಸರಿ, ಇದಕ್ಕೆ ನೀವು ವಾದ್ಯಗಳ ಜೊತೆ ಹಾಡ್ಬೇಕಲ್ಲ?
0: ಹಾ ಸರ್.
1: ಅದನ್ನ ಹೆಂಗ್ ಹೇಳ್ಕೊಡ್ತಾರೆ?
0: ಈಗ ವಾದ್ಯಗಳ ಜೊತೆಗೆ ಸಾಮಾನ್ಯವಾಗಿ ನಾನು ತಿಂಗಳಿಗೆ ಮೂರ್ ನಾಲ್ಕು ಕಾರ್ಯಕ್ರಮ ಮಾಡ್ತಾನೆ ಇರ್ತೇನೆ ಈಗಲೂ ಕೂಡ. ಹಾಗೆ ನಾನು ಗಣಪತಿ ಪ್ರೋಗ್ರಾಮ್, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರೀತಾರಲ್ಲ ಸರ್, ಅಲ್ಲಿ ನಾನು ಆರ್ಕೆಸ್ಟ್ರಾ ಟೈಪ್ ಆದ್ರೂ ನಡೆಸ್ಕೊಡ್ತೀನಿ, ಇಲ್ಲ ಸುಗಮ ಸಂಗೀತ ಟೈಪ್ ಆದ್ರೂ ಹಾರ್ಮೋನಿ ತಬಲಾ ಇವೆಲ್ಲ ನಡೆಸ್ಕೊಡ್ತೀನಿ ಸರ್. ಜೊತೆಗೆ ಹಾಡ್ತೀನಿ ನಾನು ಭೂಪರಾಗ, ಕೇರ್ವಾ, ಆಮೇಲೆ ಕಲ್ಯಾಣಿ. ನಾನು ಹಾಡೋದ್ ಹೆಚ್ಚಾಗಿ ಭೈರವಿ ಇಂಥ ರಾಗಗಳಲ್ಲಿ ನಿನ್ನ ಹಾಡಿದೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ನಾನು ಹಾಡ್ತೀನಿ ಸರ್. ಸಂಗೀತ ಪೂರ್ಣ ಕಲಿಯಕ್ಕೆ ಆಗಿಲ್ಲ, ಆದ್ರೆ ನಾನು ಅಲ್ಪ ಸ್ವಲ್ಪ ಕಲ್ತದ್ದನ್ನೇ ನಾನು ತುಂಬಾ ಚಿಕ್ಕೋಳಿಂದ ಈ ಕಾರ್ಯಕ್ರಮ ಮತ್ತೆ ಸಮಾಜ ಸೇವೆ, ಹೆಣ್ಮಕ್ಳಿಗೆ ಹೊಲಿಗೆ ತರಬೇತಿ ಕೊಡ್ತೀನಿ, ಕಟಿಂಗ್ ಕ್ಲಾಸ್ ಮಾಡ್ತೀನಿ.
1: ಈಗ ನೀವು ಹೇಳಿದ್ರಿ ಹಲವಾರು ರಾಗಗಳು ಹೇಳಿದ್ರಿ, ಈ ರಾಗಗಳಲ್ಲಿ ಒಂದೊಂದು ರಾಗನು ಕೂಡ ಬಹಳ ಮುಖ್ಯ, ಮತ್ತೆ ಒಂದೊಂದು ರಾಗ ಒಬ್ಬೊಬ್ಬರಿಗೆ ತುಂಬಾ ಇಷ್ಟವಾಗುವಂತದ್ದು ರಾಗಗಳಿದೆ. ನಿಮಗೆ ಯಾವ ರಾಗ ಇಷ್ಟವಾಗುತ್ತೆ?
0: ನನಗೆ ಚಾಂದ್ ರಾಗ, ಭೈರವಿ ರಾಗ,
1: ಎರಡು ರಾಗ ನಿಮಗೆ ಇಷ್ಟ ಆಗುತ್ತೆ?
0: ಇಷ್ಟ. ಮೂಪ್ ರಾಗದಲ್ಲಿ ಹಾಡ್ತೀನಿ ಸರ್.
1: ಭೈರವಿ ರಾಗದೊಂದು ಗೀತೆ ಹಾಡ್ಬೋದಾ?
0: ಭೈರವಿ ರಾಗದಲ್ಲಿ ನಾನೇ ಒಂದು ಗೀತೆ ಮಾಡಿದ್ದೆ, ಸ್ವಂತ ರಾಗ ಸಂಯೋಜನೆ ಮಾಡಿದ್ದೆ, ಅದನ್ನ ಹಾಡ್ತೀನಿ ಸರ್.

0: ಇದು ಯಾರು ಬರೆದಿದ್ದು?
1: ಇದು ಚನ್ನವೀರ ಕಣಿವೆ ಅವರು ಬರೆದ ದೀಪಿಕಾ ಪುಸ್ತಕದಲ್ಲಿ ಮತ್ತೆ ನಮ್ಮ ಕುವೆಂಪು ಅವರು ಸೇರಿ ಆ ಪುಸ್ತಕದಲ್ಲಿ ಹಾಡಿದ್ದವು ಸರ್. ಅದರಲ್ಲಿರ್ತಕ್ಕಂತ ಎಲ್ಲಿಗೆ ನೆಲ್ಲಿಗೆ ಇಷ್ಟು ದಿವಸ ನಡೆದು ಬಂದದ್ದಲ್ಲಿ ಈತಾಗಿರ ಗೀತೆಗಳನ್ನ ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಆ ಬುಕ್ ಅಲ್ಲಿ ಇರ್ತಕ್ಕಂತ ಹಾಡನ್ನು ನಾನು ರಾಗ
0: ಕಲಿತು ರಾಗ
1: ಸಂಯೋಜನೆ ಮಾಡಿದ್ದೆ.
0: ಆಯ್ತಮ್ಮ, ತುಂಬಾ ಸಂತೋಷ. ಈಗ ರಂಗಗೀತೆ ಹಾಡಬೇಕು ಅಂದ್ರೆ ನಾಟಕಗಳ ಪ್ರದರ್ಶನ ಇರಬೇಕು. ನಾಟಕಗಳು ಇತ್ತೀಚೆಗೆ ತುಂಬಾ ಕಡಿಮೆ ಪ್ರದರ್ಶನ ಕಾಣ್ತಾ ಇವೆ.
1: ಈಗ ನಾಟಕಗಳು ಎಲ್ಲ ಸಂಸ್ಕೃತಿಗಳೆಲ್ಲ ಮರೆಯಾಗಿ ಹೋಗ್ತಾ ಇದೆ ಸರ್. ಈಗ ನಮ್ಮ ನಾಡಿನಲ್ಲಿ ಯಾವುದೇ ಜನಪದ ಸೊಗಡಿನ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇಲ್ಲ. ಈಗ ಎಲ್ಲ ಮಾಧ್ಯಮಗಳು ಬಂದು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂತ ಸಂಪ್ರದಾಯಗಳು ಕಣ್ಮರೆಯಾಗಿದೆ ಅಂತ ನೀವು ಆಗಲೇ ತಾನೇ ಹೇಳಿದ್ರಿ. ನಿಜಕ್ಕೂ ಅದು ಸತ್ಯಕತೆ ನಿಜ. ಎಲ್ಲರೂ ತುಂಬಾ ಬ್ಯುಸಿಯಾಗಿ ಜೀವನದಲ್ಲಿ ಬಹಳ ಹೋರಾಟದಲ್ಲಿ ಯಾವುದೇ ಕಲೆಯನ್ನಾಗಲಿ ಯಾವುದೇ ಸಂಸ್ಕೃತಿಯನ್ನಾಗಲಿ ಆ ಜ್ಞಾನವನ್ನು ಪಡೀಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಸರ್.
0: ಈಗ ನೀವು ಏನೋ ಹೇಳಿದ್ರಿ, ಆಯ್ತು ಈ ಜನಪದ ಕಲೆ ಉಳಿಸೋರಿಲ್ಲ ಬೆಳೆಸೋರಿಲ್ಲ ಅಂತ. ನೀವೊಬ್ಬ ಕಲಾವಿದೆಯಾಗಿ ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ದೀರಾ?
1: ನಾನೇನ್ ಪ್ರಯತ್ನ ಪಡ್ತಿದ್ದೇನೆ ಅಂದ್ರೆ ಸರ್, ನಾನು ರಾಜ್ಯ ಜನಪದ ಸಹಕಾರ ಸಂಘದಲ್ಲಿ ಇವಾಗ ಡೈರೆಕ್ಟರ್ ಇದ್ದೀನಿ. ಈಸೂರ ಹಾಲು ಉತ್ಪಾದಕರ ಸಹಕಾರ ಸಂಘ ಡೈರೆಕ್ಟರ್ ಇದ್ದೀನಿ. ನಾನು ಹೀಗೆ ಅಂತಲ್ಲ, ನನಗೆ ಯಾವ ಸ್ಥಾನಮಾನ ಇರಲಿ ಬಿಡಲಿ, ನಾನು ಯಾವತ್ತೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜನಪದ ಕಲೆಯಾಗಿರ್ಬೋದು. ಬೇಸಿಗೆ ಶಿಬಿರ ಪ್ರತಿ ವರ್ಷದಲ್ಲಿ ನಾವು 10 ದಿನ 20 ದಿನ ತರಬೇತಿ ಹಾಕೊಂಡು ಮಕ್ಕಳಿಗೆ ಅಲ್ಲಿ ಭಾವಗೀತೆ ಭಕ್ತಿಗೀತೆ ಇತ್ಯಾದಿ ಎಲ್ಲಾ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹೇಳ್ಕೊಡ್ತೀವಿ. ಮತ್ತೆ ಮುರಾರ್ಜಿ ಶಾಲೆ ಚುರ್ಚುಗುಂಡಿ ಶಾಲೆಯಲ್ಲಿ ನಾನು ಸುಮಾರು ದಿವಸ ಶನಿವಾರ ಭಾನುವಾರ ಮಕ್ಕಳಿಗೆ ಹೋಗಿ ಈ ಸಂಗೀತನ ಹೇಳ್ಕೊಡ್ತೀನಿ. ನಾನು ಯಾರೆಲ್ಲೂ ದುಡ್ಡು ತಗೊಳ್ಳೋದಿಲ್ಲ. ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಭಜನೆ ಕಾರ್ಯಕ್ರಮ ಹೇಳ್ಕೊಡ್ತೀನಿ ಸರ್.
0: ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಾಗಿರುವಂತ ಕೆಲಸ ನೀವು ಮಾಡಿ.
1: ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ತೀನಿ ಸರ್.
0: ಆಯ್ತು ರೇಣುಕಮ್ಮ ಅವರೇ, ಈಗ ಇದು ಸಂಗೀತ ಒಂದು ಕಡೆ ಆದ್ರೆ ಸಮಾಜ ಸೇವೆ ಕೂಡ ನೀವು ಮಾಡ್ತೀನಿ ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ವಿಶೇಷವಾಗಿ ಏನೇನು ಕಾರ್ಯಕ್ಷೇತ್ರದಲ್ಲಿ ಮಾಡ್ತೀರಿ?
1: ಕಾರ್ಯಕ್ಷೇತ್ರದಲ್ಲಿ ಸರ್, ನನಗೆ ಇದು ನಾ ಮಾಡ್ತಿರೋ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಮೊಟ್ಟ ಮೊದಲಿಗೆ ಆ ಕಾರ್ಯಕ್ರಮನ ಪ್ರಾರಂಭ ಮಾಡಿದೆ ಸರ್. ಕೈಗಾರಿಕೆ ವಿಸ್ತರಣೆ ಅಧಿಕಾರ ತಾಲೂಕು ಪಂಚಾಯತ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾನು ಮಕ್ಕಳಿಗೆ 6 ತಿಂಗಳು ತರಬೇತಿ ಕೊಡ್ತಕ್ಕಂತ ಕೇಂದ್ರಗಳಿಗೆ ಸುಮಾರು ಒಂದು 20-30 ಕೇಂದ್ರಗಳನ್ನ ನಾನು ಶಿಕ್ಷಕಿಯಾಗಿ ಸೇವೆ ಮಾಡಿದೆ ನಮ್ಮ ತಾಲೂಕಿನ ಹಲವು ಗ್ರಾಮಗಳಿಗೆ
0: ಹೊಲಿಗೆ ತರಬೇತಿ.
1: ಆವಾಗ ನಾನು ಮಾಡ್ತಾ ಇರುವಂತ ಸಮಯದಲ್ಲಿ ವಿಶೇಷ ಘಟಕ ಯೋಜನೆ, ಟ್ರೈಜಮ್ ಯೋಜನೆಗಳು ಇವೆಲ್ಲ ಗೌರ್ಮೆಂಟ್ ಅಲ್ಲಿ ಇತ್ತು ಸರ್. ಅದರ ಅಡಿಯಲ್ಲಿ ನಡೆಸ್ತಿದ್ದೆ. ಈಗ ನಾನು ಪ್ರೈವೇಟ್ ಆಗಿ ನಡೆಸ್ತೀನಿ. ಅದರ ಜೊತೆಗೆ ಈ ಒಂದು ಇಲಾಖೆ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಸಹಕಾರ ಕ್ಷೇತ್ರಗಳಲ್ಲಿ ಒಂದು ಸಮಾಜ ಸೇವೆ ಅಂತಂದ್ರೆ ನಮ್ಮ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನೇನೆಲ್ಲ ಬರ್ತಾವಲ್ಲ ಸರ್, ನಾನು ಮೀನುಗಾರಿಕೆ ಜಿಲ್ಲಾ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ತಾಲೂಕಲ್ಲಿ. ಈ ನಮ್ಮ ಜಿಲ್ಲೆಗೆ ಮಲ್ಲೇಶಪ್ಪ ಅಂತ ನಿರ್ದೇಶಕರು ಇದ್ರು ಸರ್, ಜಿಲ್ಲಾ ಮೀನುಗಾರಿಕೆ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ತಾಲೂಕಲ್ಲಿ ಯುವ ಒಕ್ಕೂಟ ಕಟ್ಟಿ ಯುವ ಒಕ್ಕೂಟದಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಸಿದ್ದಲಿಂಗೇಶ ಪ್ರಭು ಜಡ್ಜ್ ಅವರ ಜೊತೆಯಲ್ಲಿ ನಾನು ತಾಲೂಕಾ ಕಾನೂನು ಸಮಿತಿ ಸದಸ್ಯ ಕೆಲಸ ಮಾಡಿದ್ದೀನಿ.
0: ಇವೆಲ್ಲ ಸಾಮಾಜಿಕ ಕೆಲಸಗಳಲ್ಲಿ
1: ತೊಡಗಿರೋದು.
0: ಆಯ್ತು ರೇಣುಕಮ್ಮನವರೇ, ಈಗ ಸರಾಯಿ ನಿಷೇಧ ಹೋರಾಟದ ಬಗ್ಗೆ ಹೇಳಿ.
1: ನಮ್ಮ ಗ್ರಾಮಾಂತರದಲ್ಲಿ ಇವತ್ತು ಸರಾಯಿ ಅನ್ನೋದೊಂದು ದೊಡ್ಡ ಫೆಡ್ಗಾಗಿದೆ. ಎಷ್ಟೋ ಜನ ದುಡಿದು ಇವತ್ತು ಸಂಸಾರವನ್ನ ತೊರೆದು ಅದಕ್ಕಾಗಿ ನಿಂತಿರೋಂತ ಸಮಯವನ್ನು ನಾನು ನೋಡ್ತಾ ಇದ್ದೀನಿ. ಅದರಿಂದ ಬಹಳ ಜನ ಬೀದಿ ಬಂದರ ಅನ್ನೋದು ನನಗೆ ಗೊತ್ತು. ಹಿರಿಯರೇನೋ ಪರವಾಗಿಲ್ಲ, ಇತ್ತೀಚಿನ ಮಕ್ಕಳು, ಇತ್ತೀಚಿನ ಯುವಕರು, ಕಾಲೇಜು ಶಾಲೆಗಳಿಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಅದನ್ನ ಸೇವನೆ ಮಾಡ್ತಾರೆ ಅಂತ ನನಗೆ ಕಂಡು ಬಂದಿದೆ. ಅದಕ್ಕೋಸ್ಕರ ನಾನೊಂದು ಮನವಿ ಏನ್ ಮಾಡ್ತೀನಿ ಅಂದ್ರೆ, ಈ ಒಂದು ಸರಾಯದ ಒಂದು ವಿಚಾರದಲ್ಲಿ ನಾವು ಹೆಣ್ಣುಮಕ್ಕಳು ನಮ್ಮ ಈಸೂರಿನಲ್ಲಿ ಬಹಳಷ್ಟು ದಿನಗಳ ಹಿಂದೆ ಹೋರಾಟನ ಮಾಡಿದ್ವಿ. 3 ತಿಂಗಳು ತಡೆದಿದ್ವಿ, ಸರಾಯ ಬರಲಿಲ್ಲ ನಮ್ಮ ಊರಿಗೆ. ಹಾಗೆ ಅದನ್ನ ಒಂದು ಈಸೂರಿನ

0: ಎಲ್ಲಾ ಪೂರ್ತಿ ಓಡಾಡಿ ಅದು ಊರಿಗಿಂತ ಇಷ್ಟು ಕಿಲೋಮೀಟರ್ ದೂರದಲ್ಲಿರ್ಬೇಕು. ಆ ಸರ್ಕಾರದ ಒಂದು ಚೌಕಟ್ಟಲ್ಲಿ ಏನೇ ಕಾನೂನು ಚೌಕಟ್ಟಲ್ಲಿ ಏನಿರುತ್ತೋ ಆ ಗ್ರಾಮಾಂತರದಿಂದ ಅದು ತೊಲಗಂತ ಸಂದರ್ಭ ಇಲ್ದಿದ್ರು ಇಷ್ಟು ದೂರದಲ್ಲಿರ್ಬೇಕಾದ್ರು ಅಂತ ಅದನ್ನು ಕೂಡ ಕೇಳ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ದಿವಸ ನಿಲ್ತು, ನಿಂತ ಮೇಲೆ ಮತ್ತೆ ಏನೋ ಅದು ಗೊತ್ತಾಗ್ಲಿಲ್ಲ. ಮತ್ತೆ ಚಳವಳಿಯಿಂದ ಮತ್ತೆ ಮುಂದೆ ಬಂದು ಸರಿಯಾದ ಅಂಗಡಿ ಇಟ್ರು. ನಮ್ಮ ಊರಿಂದ ಅಂತ ಹೇಳ್ತಾ ಇಲ್ಲ, ನಾನು ನಮ್ಮ ನಾಡಿನಲ್ಲಿ ಇದರಿಂದ ತುಂಬಾ ದುರಂತ ಇದೆ. ಅದಕ್ಕೋಸ್ಕರ ಯುವ ಪೀಳಿಗೆ, ಯುವಶಕ್ತಿ ಎಲ್ಲವೂ ಅಭಿವೃದ್ಧಿಯಾಗಿ ಬೆಳಿಬೇಕಂದ್ರೆ ಈ ಸರಾಯ ಒಂದು ನಿಷೇಧ ಆಗ್ಲೇಬೇಕು. ಇದರಿಂದ ತುಂಬಾ ಕುಟುಂಬ ಮುಂದೆ ಬರಲಿಕ್ಕೆ, ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೇಳ್ತೀನಿ.
1: ಆಯ್ತು ರೇಣುಕಮ್ಮನವರೇ, ಈಗ ಮತ್ತೆ ನಾವು ನಿಮ್ಮ ಜನಪದ ಕಲಾಕ್ಷೇತ್ರಕ್ಕೆ ಬರೋದಾದ್ರೆ, ಈ ನಮ್ಮ ಉತ್ತರ ಕರ್ನಾಟಕ ಸ್ವಲ್ಪ ಭಾಗ ಈ ಶಿಕಾರಿಪುರ ಅಂತ ಕಡೆಗಳಲ್ಲಿ ಈ ಲಾವಣಿಗಳು ಬಹಳ ಪ್ರಮುಖವಾದ ಒಂದು ಘಟ್ಟ. ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾವಣಿಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ. ಈಗ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಲಾವಣಿ ಹಾಡೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತು, ಯಾರು ಹಾಡ್ತಾ ಇಲ್ಲ. ನೀವು ಲಾವಣಿ ಕೂಡ ಹಾಡುವಂತವ್ರು, ಒಂದು ಲಾವಣಿಯನ್ನು ನಮ್ಮ ಕೇಳಿದ್ರಿಗೆ ಕೇಳಿಸ್ಬೋದಾ?
0: ಈಗ ಭಗತ್ ಸಿಂಗ್ ಲಾವಣಿಯನ್ನು ಹಾಡ್ತೀನಿ ಸರ್.
1: ಹೇಳಿ.
0: ಭಗತ್

0: ನನ್ನೊಳಗೆ ಚಳವಳಿ ಸಂಪೂರ್ಣ.
1: ಬಹಳ ಸೊಗಸಾಗಿ ಹಾಡ್ತೀರಿ ರೇಣುಕಮ್ಮ ಅವರೇ. ನಿಮ್ಮ ಈ ಒಂದು ಸಂಗೀತ ಸಾಧನೆಯನ್ನ ಗುರುತಿಸಿ ಬಹಳಷ್ಟು ಪ್ರಶಸ್ತಿಗಳ ಪತ್ರಗಳ ಸೂರಿಮಳೆನೆ ನನ್ನ ಕೈನಲ್ಲಿದೆ. ಅಷ್ಟೊಂದು ಪ್ರಶಸ್ತಿಗಳು ಪತ್ರಗಳು ನಿಮ್ಮನ್ನ ಅರಸಿ ಬಂದಿವೆ. ಈ ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಕ್ಕಿರೋದ್ರಿಂದ ಯಾವ್ದು ಬಹಳ ಇಷ್ಟವಾಗಿ ನೀವು ಸ್ವೀಕರಿಸಿದಂತ ಪ್ರಶಸ್ತಿ ಹೇಳಿ.
0: ಪ್ರಶಸ್ತಿ ಅಂದ್ರೆ ಅದು ಯಾವ್ದು ಇಷ್ಟ ಅಂತ ಹೇಳಕ್ಕಾಗಲ್ಲ ಸರ್. ಜನಗಳು ತುಂಬಾ ಅಭಿಮಾನದಿಂದ ನಮಗೆ ಅವ್ರು ಏನೇ ಕೊಟ್ಟರು ತುಂಬಾ ಸಂತೋಷವಾಗಿ ನಾವು ಅದನ್ನ ಪಡಿತೀವಿ. ಯಾವತ್ತು ಸೇವೆಗೆ ಆ ದೇವರು ಯಾವ್ದಾದ್ರು ಒಂದು ದೈವ ಶಕ್ತಿಯಾಗಿ ಒಂದು ರೂಪವಾಗಿ ಬಂದಿರ್ತಾನೆ. ಆದ್ರೆ ನನಗೆ ಕೆಂಗಲ್ ಹನುಮಂತರಾಯ ಸದ್ಭಾವನಾ ಪ್ರಶಸ್ತಿ ಕೊಟ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಕುವೆಂಪರು ಪ್ರಶಸ್ತಿ ಕೊಟ್ರು, ಅಪ್ಪು ಪ್ರಶಸ್ತಿ ಕೊಟ್ರು, ಹೀಗೆ ನನಗೆ ಹತ್ತು ಹಲವಾರು ಪ್ರಶಸ್ತಿ. ಮತ್ತೆ ಮೊನ್ನೆ ತಾನೇ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತ್ಯುತ್ತಮ ಮಹಿಳಾ ಪ್ರಶಸ್ತಿ ಕೊಟ್ರು ನಮ್ಮ ಶಿಕಾರಿಪುರದಲ್ಲಿ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಮುಂಚೂಣಿಯಲ್ಲಿ ನನ್ನ ಗುರುತಿಸಿ ಈ ಇತ್ಯಾದಿ ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ, ನಾನು ಅದಕ್ಕೆ ಎಷ್ಟು ಸೇವೆ ಮಾಡಿದ್ರು ಸಾಲದೆ ಸರ್.
1: ಈಗ ನಿಮ್ಮ ಪ್ರಶಸ್ತಿ ಪತ್ರಗಳ ಸುರಿಮಳೆ ನೋಡಿದ್ರೆ ನೀವೇನು ಓದಿದಿರಿ ಅಂತ?
0: ನಾನೊಂದು 5ನೇ ತರಗತಿ ಓದಿದ್ದೆ ಸರ್.
1: ಬರೀ 5ನೇ ತರಗತಿ
0: ಅಷ್ಟೇ ಸರ್?
1: ಕರೆಕ್ಟ್ ಆಗಿ ಹೇಳಿ.
0: ಖಂಡಿತ ಸರ್.
1: ಜಾಸ್ತಿ ಏನೋ ಅಂತ ಅನಿಸ್ತದೆ ನಿಮ್ಮ ಪ್ರಶಸ್ತಿ ನೋಡಿದ್ರೆ?
0: ಇಲ್ಲ ಸರ್, ಎಲ್ಲ ಹಂಗೆ ಅಂತ ಸರ್. ನಾನು ಅಷ್ಟೇ ಅಲ್ಲ ಸರ್, ನಾನು ಎಲ್ಲಾದ್ರೂ ನನ್ನ ಭಾಷಣ ತಿಳಿಸಿದ್ರೆ ಇವರೇನೋ ಡಿಗ್ರಿ ಮಾಡಿರ್ಬೇಕನ್ನಂತ ಸರ್. ಮತ್ತೆ ಕೆಲವಲ್ಲಿ ನಾನು ಈ ನಮ್ಮ ಕೃಷಿ ವಿಶ್ವಮೇಳದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ನಾನು ಒಬ್ಳೆ ಭಾಗವಹಿಸಿದ್ದೆ. ನಾನು ಫಿಷರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಹಾಗೆ ಕೇಳಿದ್ರು, ಏನ್ ದೊಡ್ಡ ಎಜುಕೇಶನ್ ಮಾಡಿರ್ಬೇಕು ಶಿವಮೊಗ್ಗ ಜಿಲ್ಲೆಯಿಂದ ಈ ತಾಯಿ ಅಂತ. ಇಲ್ಲ ಸರ್, ಖಂಡಿತ ನಮಗೆ ವಿದ್ಯಾಭ್ಯಾಸ ಅನ್ನೋದೇ ಒಂದು ಕನಸಿನ ಮಾತಾಯ್ತು. ಯಾಕೆಂದ್ರೆ ಬಡತನದಲ್ಲಿ ನಮ್ಮ ತಂದೆ ತಾಯಿಗಳು ಅದೆಲ್ಲ ಮಾಡೋಷ್ಟು ಅರ್ಹತೆ ಇರಲಿಲ್ಲ. ನಾವು ಕೂಡ ತುಂಬಾ ಕಷ್ಟದಲ್ಲಿ ಬೆಳೆದೆ ಸರ್. ಜೀವನೋಪಾಯ ಸಾಕ್ಸಂತ ಹೋಗೋದೇ ಕಷ್ಟ. ಕುಟುಂಬ ಆದ್ರೂ ನನ್ನ ಮದುವೆ ಆದ್ಮೇಲೆ ತುಂಬಾ ಕಷ್ಟದಲ್ಲೇ ಜೀವನ ಬಂತು. ನಾವು ಯಾರು ಶ್ರೀಮಂತರಲ್ಲ, ತುಂಬಾ ಬಡತನದ ಒಂದು ತುಂಬಾ ಬಡತನ ಅಂದ್ರೆ ಕಡು ಬಡತನ ಅಂತಲ್ಲ ಸರ್, ಅದರಲ್ಲೇ ಅಂತ ಒಂದು ಪರಿಸ್ಥಿತಿಯಿಂದ ನಾವು ಮೇಲೆ ಬಂದ್ರು ಸರ್. ಅದಕ್ಕೋಸ್ಕರ ಆತರ ಜೀವನ ಯಾರಲ್ಲೂ ಇರಬಾರ್ದು. ಇವತ್ತು ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕಬೇಕು. ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಧೈರ್ಯ ತುಂಬಬೇಕು, ಶಕ್ತಿಯಾಗಿ ನಿಲ್ಲಬೇಕು. ಏನ್ ಬಂದ್ರೆ ಕುಟುಂಬನ ನಿಭಾಯಿಸುವಂತ ಶಕ್ತಿಯನ್ನ ಕಲಿಬೇಕು ಆ ಹೆಣ್ಣು ಅಂತ ಹೇಳಿ ಆ ಒಂದು ದಿಸೆಯಲ್ಲಿ ಕೆಲಸ ಮಾಡ್ತಿರ್ತಂತ ಸರ್.
1: ಬಹಳ ಸಂತೋಷ ರೇಣುಕಮ್ಮ ಅವರೇ. ಏನಾಗ್ಬಿಟ್ಟಿದೆ, ಯಾವ್ದೋ ಒಂದು ಕ್ಷೇತ್ರದಲ್ಲಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಮುಂದೆ

0: ಕರಿತಾ ಇದ್ದಾಳೆ ಅಂತಂದ್ರೆ ಕಾಲೆಳೆಯವರೇ ಜಾಸ್ತಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಿಮಗೆ ಕುಹಕದ ಮಾತುಗಳು ಅಥವಾ ನಿಮ್ ಕಾಲೆಳೆಯಂತ ಪರಿಸ್ಥಿತಿಗಳು ಏನಾದ್ರೂ ಕಂಡು ಬಂತ ಮನೆಯಲ್ಲಿ ಅಥವಾ ಸಮಾಜದಲ್ಲಿ?
1: ಅದು ಮನೆಯಲ್ಲಿ ಮಾತ್ರ ಕಂಡು ಬರಲಿಲ್ಲ. ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿಗೆ ಒಂದು ಸಪೋರ್ಟ್ ಇಲ್ಲ ಅನ್ನೋದು ಬಿಟ್ರೆ ಅವರಿಗೆ ತುಂಬಾ ಇಷ್ಟ ಇತ್ತು. ನನ್ನ ಮಗಳಲ್ಲಿ ತುಂಬಾ ಕಲೆ ಇದೆ ಅಂತ ನಮ್ಮ ಕುಟುಂಬದಾಗೆಲ್ಲರಿಗೆ ಗೊತ್ತಿತ್ತು. ಹಾಗೆ ನನ್ನ ಮದುವೆ ಚಿಕ್ಕೊಳಿಗೆ ಮದುವೆ ಆಗ್ಬಿಡ್ತು. ಮದುವೆ ಆಗಿದ್ಮೇಲೆ ಅಲ್ಲೂ ಕೂಡ ಬಡತನನಿತ್ತು. ನಮ್ಮ ಮನೆಯಲ್ಲಿ ನನ್ನ ಯಜಮಾನರದನ್ನು ತುಂಬಾ ಗುರುತಿಸಿದ್ರು. ತುಂಬಾ ಗುರುತಿಸಿ ಪ್ರತಿಯೊಂದು ರಂಗದಲ್ಲೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅವರು ನನ್ನನ್ನು ಕರೆದುಕೊಂಡು ಹೋಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆಗ ಜನಗಳೆಲ್ಲ ನೀವು ಹೇಳಿದ್ರಲ್ಲ ಕುಹೆ ಕುಹೆಗಳು ಅಂತ ಅವನ್ನೆಲ್ಲ ತುಂಬಾ ಅವಾಕ್ಯದಿಂದ ಅವರು ನಮ್ಮನ್ನ ನೋಡ್ತಿದ್ರು, ಮಾತಾಡ್ತಿದ್ರು. ನಾವು ಅದಕ್ಕೆಲ್ಲ ಕಿವಿಗೊಡ್ಲಿಲ್ಲ ಸರ್. ಅದರಲ್ಲೂ ಹಳ್ಳಿ ಗ್ರಾಮಾಂತರದಲ್ಲಿ ಬಹಳ ಕಷ್ಟ ಸರ್.
0: ಹೌದು,
1: ಎಂತ ಒಂದು ಹೆಣ್ಮಗಳು ಹೊರಗಡೆ ಹೋಗ್ತಾಳೆ ಅಂದ್ರೆ ಅವಳನ್ನ ಬಹಳ ಅತಿ ಕೀಳ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು, ಅದು ತಪ್ಪು ಸರ್. ಹೆಣ್ಣು ಮಗು ಅವಳು ಎಲ್ಲೇ ಇದ್ರು ಕೂಡ, ಯಾವುದೇ ಹೆಣ್ಮಗಳಿರ್ಬೋದು, ಅವಳು ಯಾವುದೇ ಕ್ಷೇತ್ರ ಇರಲಿ, ತನ್ನ ಕುಟುಂಬ ಇರಲಿ, ಆಕೆ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಹೊರತು ಅವಳಿಗೆ ಬೇರೆ ಉದ್ದೇಶ ಯಾವ ಹೆಣ್ಣಿಗೂ ಇರೋದಿಲ್ಲ ಸರ್. ಯಾರೋ ಸಾವಿರಕ್ಕೊಬ್ರು ಏನೋ ಅವ್ರ ಗ್ರಾಚಾರ ಏನೋ ಆಗಿರ್ಬೋದು, ಆದ್ರೆ ಪ್ರತಿಯೊಂದು ಹೆಣ್ಣು ಒಂದೊಂದೇ ಹೆಜ್ಜೆ ಇಡ್ಬೇಕಾದ್ರೂ ತನ್ನ ಕುಟುಂಬಕ್ಕೋಸ್ಕರನೇ ಇಡ್ತಾಳೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೆ ಆ ಹೆಣ್ಣನ್ನ ಬಹಳ ದೇವೇ ತಾಯಿ ಭಾವನೆಯಿಂದ ನೋಡ್ಬೇಕು. ಆಕಿನ ಯಾರು ಕೂಡ ದೂಷಿಸಬಾರ್ದು. ಆಕಿನ ಯಾರು ಗೌರವಿಸ್ತಾರ ಹೆಣ್ಮಗಳನ್ನ, ಆ ಕುಟುಂಬ ಎಲ್ಲಿದ್ರೂ ಚೆನ್ನಾಗಿರುತ್ತೆ, ಆ ಪುರುಷರು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಸರ್.
0: ಹೇಳ್ಕಂಬರ, ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ ಬಹಳಷ್ಟು ಕುಟುಂಬಗಳಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಹೇಳಿದ್ರೆ ಮುಖ್ಯವಾಗಿ ಆಕೆಯ ಗಂಡನೇ ಮುಂದುವರಿಲಿಕ್ಕೆ ಅವಕಾಶ ಕೊಡಲ್ಲ. ಈ ನಿಟ್ಟಿನಲ್ಲಿ ರೇಣುಕಮ್ಮ ಅವರನ್ನ ನೋಡಿದಾಗ ನಿಮ್ಮ ಮನೆಯವರನ್ನ ಬಹಳ ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕು ಅಂತ ಅನ್ಸುತ್ತೆ. ಒಂದು ಮಾತಿದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಸೊ ಅದು ಈ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ, ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷ ಇದ್ದಾರೆ ನಿಮ್ಮ ಮನೆಯವರು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಮನೆಯವರು ಏನಾದ್ರೂ ಓದಿದಾರಾ?
1: ಅವರು 5ನೇ ಕ್ಲಾಸೇ ಓದಿದಾರೆ ಸರ್. 5ನೇ ಕ್ಲಾಸ್ ನನಗೆ 3 ಜನ ಮಕ್ಕಳು. ಅವರಿಗೆ ಶಾಲೆ ಕಲಿಸುವಂತ ಸಮಯದಲ್ಲಿ ನಮ್ಮ ಹತ್ರ ಒಂದು 10-20 ರೂಪಾಯಿ ಅಂದ್ರೆ ಬಹಳ ತುಂಬಾ ಕಷ್ಟವಾಗಿತ್ತು. ನನಗೆ ಒಂದು ಏನು ಜ್ಞಾನೋದಯ ಆತಂದ್ರೆ, ಯಾವುದೇ ಹೆಣ್ಣು ಮನೆಯಲ್ಲಿ ಕುಂತ್ರೆ ಯಾವ ಜ್ಞಾನನು ಬರೋದಿಲ್ಲ. ಅವಳ ಅಡಿಗೆ ಮತ್ತೆ ಮನೆ ಇದಕ್ಕೆ ಸೀಮಿತ ಆಗ್ಬಿಡ್ತಾಳೆ. ಅವಳು ಪ್ರಪಂಚದಲ್ಲಿ ಹೊರಗಡೆ ಬೆರೀಬೇಕು, ಒಂದೊಂದನ್ನ ಕಲಿಬಹುದು. ನಾವು ಎಲ್ಲಿ ಹೋದ್ರು ಅಲ್ಲೊಂದು ನಮ್ಗೆ ಕಲಿ ಅಂತ ಇರ್ತತಿ. ನಾನು ತರಬೇತಿ ಅಂತ ಹೇಳಿದ್ರೆ 16 ತರಬೇತಿ, ಒಂದು 20 ತರಬೇತಿ ಮಾಡಿರ್ಬೋದು. ನಾನು ಕೃಷಿಯಿಂದಿರ್ಬೋದು, ಒಂದು ಅಣಿಬೆ ಬೇಸಾಯ ಇರ್ಬೋದು, ಹಿಂಗೆ ಸುಮಾರಷ್ಟು ತರಬೇತಿಗಳಲ್ಲಿ ಸುಮ್ಮನೆ ಹೋಗ್ತಿದೆ. ಆದ್ರೆ ನನ್ಗೆ ಅಲ್ಲಿ ಹೋದಲ್ಲೆಲ್ಲ ಒಂದೊಂದು ಅನುಭವ, ಒಂದೊಂದು ಶಕ್ತಿಯಾಗಿ ನನಗೆ ಸಿಕ್ತು. ಅದರಿಂದ ಗುರಿ ಇಟ್ಕೊಂಡು ನಾನು ಈ ಪ್ರತಿ ಒಂದು ರಂಗದಲ್ಲೂ ನಾನು ಒಂದೊಂದು ಹೆಜ್ಜೆ ಇಟ್ಟಾಗ್ಲೂ ಒಂದೊಂದು ಅನುಭವ. ಅದಕ್ಕೆ ಇವತ್ತಿಷ್ಟು ಮುಂದೆ ಬರ್ಲಿಕ್ಕೆ, ಈ ಸಮಾಜ ಏನು ಕಿಂಚಿತ್ತು ಅಂತ ಹಿಂದೆ ಸೆಳಿಲಿಕ್ಕೆ ಇಷ್ಟ ಪಡ್ತಾರಲ್ಲ ಸರ್, ಅವರೇ ನಮ್ಮನ್ನ ಮುಂದೆ ತರೋದು. ನಿಂದಕರು ಇರ್ಲಿಲ್ಲ ಅಂದ್ರೆ ಯಾರು ಮುಂದೆ ಬರಲ್ಲ. ಅದನ್ನ ನಾವು ತಪ್ಪಾಗಿ ಬಯಸಬಾರ್ದು. ಅವ್ರು ಇರ್ಲೇಬೇಕು. ಅವ್ರು ನಮ್ಮನ್ನ ಹೀಯಾಳಿಸ್ತಾ ಇದ್ದಾಗ ನಮಗೆ ಒಂದು ತುಂಬಾ ದೊಡ್ಡ ಶಕ್ತಿಯಾಗಿ ನಿಲ್ತವನು. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಸರ್ ಬಡತನದಲ್ಲಿ. ಯಾರ್ಯಾಗ ನಮ್ಮ ನಾಡಿನ ಪ್ರತಿ ಒಂದು ಮಕ್ಕಳು ಉತ್ತಮವಾದ ಎಜುಕೇಶನ್ ಮಾಡ್ಬೇಕು. ನಾಳೆ ಕಸ ಹೊಡೆದು ಬದುಕ್ರಿ, ಬದುಕಕ್ಕೆ ಊಟ ಮಾಡಕ್ಕೆ ಏನಾದ್ರೂ ಇರುತ್ತೆ, ಆದ್ರೆ ಶಿಕ್ಷಣ ಮಾತ್ರ ಉತ್ತಮವಾದ ಶಿಕ್ಷಣ ಇರ್ಬೇಕಂತ.
0: ಉತ್ತಮವಾದ ಶಿಕ್ಷಣ
1: ಪಡೆಯಲು
0: ತಮ್ಗೆ ಎಷ್ಟು ಮಕ್ಕಳು ಅಂದ್ರಿ?
1: 3 ಜನ ಮಕ್ಕಳು.
0: 3 ಜನ ಮಕ್ಕಳು ಏನ್ ಮಾಡ್ತಾರೆ 3 ಜನ?
1: ಒಬ್ರು MA ಮಾಡಿದಾರೆ ಸರ್, ಒಬ್ರು BSc ಮಾಡಿದಾರೆ BEd ಮಾಡಿ, ಒಬ್ರು GN ಮಾಡಿ BSc ನರ್ಸಿಂಗ್ ಮಾಡಿದಾರೆ ಮಗಳು.
0: ಈಗ 3 ಜನದ್ದು ಲೈಫ್ ಸೆಟ್ಲ್ ಆಗಿದ್ಯಾ?
1: ಒಬ್ರು ಪಂಚಾಯತಿ ಕಾರ್ಯದರ್ಶಿ ಆಗಿದ್ದಾರೆ, MA ಮಾಡಿದ್ರು, ಸತೀಶ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ದ್ವಿತೀಯ ದರ್ಜೆ ಶಿಕ್ಷಕರಾಗಿದ್ದಾರೆ ಹೈಸ್ಕೂಲ್ ಅಲ್ಲಿ. ನನ್ನ ಮಗಳು ಗ್ರಾಮಾಂತರದಲ್ಲಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ.
0: ಬಹಳ ಖುಷಿಯಾಗುತ್ತೆ ರೇಣುಕಮ್ಮ ಅವರೇ. ನೀವು 5ನೇ ಕ್ಲಾಸ್ ಅಂತೀರಿ, ನಿಮ್ಮ ಮನೆಯವರು 5ನೇ ಕ್ಲಾಸ್ ಅಂತೀರಿ, ಆದ್ರೆ ಮಕ್ಕಳನ್ನ ಪದವೀಧರರನ್ನಾಗಿ ಮಾಡಿದ್ರಲ್ಲ, ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ನೀವು ಹಾಡುಗಳನ್ನ ತುಂಬಾ ಅಂದ್ರೆ ತುಂಬಾನೇ ಹಾಡ್ತೀರಿ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಎಲ್ಲ ಹಾಡ್ತೀರಿ. ಈಗ ನಾವು ಈ ಸಂದರ್ಶನವನ್ನ ಮುಗಿಸೋ ಹಂತದಲ್ಲಿ ಇದ್ದೀವಿ. ನಿಮಗಿಷ್ಟವಾಗಿರುವಂತ ಒಂದು ಹಾಡು ಸೋಬಾನೆ ಪದನು, ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಡ್ಬೋದಾ?
1: ನಾನೀಗ ಒಂದು ಬಸವಣ್ಣರ ಗೀತೆ ಹಾಡ್ತೇನೆ ಸರ್.

0: ಆಯ್ತು, ಈಗ ರೇಣುಕಮ್ಮ ಅವರೇ ಸಂದರ್ಶನ ಮುಗಿತಾ ಇದೆ. ಈ ಇಷ್ಟೆಲ್ಲ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಸಮಯದ ಹೊಂದಾಣಿಕೆ ಹೇಗೆ? ನೀವು ಬರೀ ಹಾಡೋದು ಮತ್ತೆ ಈ ಮೀಟಿಂಗು ಇದು ಎಲ್ಲ ಹೋಗ್ಬಿಟ್ರೆ ಮಹಿಳೆಗೆ ಮನೆತನದ ಒಂದು ಜವಾಬ್ದಾರಿ ಅಂತ ಒಂದು ಇದ್ದೇ ಇರುತ್ತೆ, ಅದನ್ನ ನಿಭಾಯಿಸದೇ ಸಾಧ್ಯನೇ ಇಲ್ಲ ನಿಭಾಯಿಸದೇ ಇರೋದಕ್ಕೆ. ಸಮಯದ ಹೊಂದಾಣಿಕೆ ಬಹಳ ಮುಖ್ಯ. ಹೇಗ್ ಮಾಡ್ತೀರಿ ಮತ್ತಿದ್ದನ್ನ?
1: ಈಗ ನನಗೆ ಸಮಯ ಇದೆ, ನಾನು ಮುಂದೆ ಬರ್ತಕ್ಕಂತ ಕಾಲದಲ್ಲಿ ಎಷ್ಟು ಸಮಯನೇ ಇರಲಿಲ್ಲ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, 6-8 ವರ್ಷದ ಮಕ್ಕಳು ಇದ್ದಾಗ ನಾನು ಹೊರಗೆ ಕೆಲಸ ಮಾಡ್ತಾ ಇದ್ದೆ. ಸಮಾಜದ ಕ್ಷೇತ್ರದಲ್ಲಿ ನಾನು ಆವಾಗಲೇ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ, ನಾನು ಶಿಕ್ಷಣ ಸಂಸ್ಥೆಯಲ್ಲೂ ಅಕ್ಷರ ತುಂಗ ಸಂಸ್ಥೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೀನಿ. ಅದರಲ್ಲಿ 1 ತಿಂಗಳು ಶಿಕ್ಷಕರ ತರಬೇತಿ ತಗೊಂಡಿದ್ದೀನಿ. ಆ ಎಲ್ಲ ತರಬೇತಿಗಳನ್ನ ನಾನು ಈಗ ಉತ್ತಮ ಮಟ್ಟಕ್ಕೆ ನಿಲ್ಲಿಸಿದೆ. ಆದ್ರೆ ಮಕ್ಕಳನ್ನ ಕೂಡ ಪೋಷಣೆ ಮಾಡಿಕೊಂಡು ಮನೆಯಲ್ಲೂ ಎಲ್ಲಾ ಗೃಹಿಣಿಗೆ ಏನಿರುತ್ತಲ್ಲ ಅದೆಲ್ಲ ನನಗೂ ಇರುತ್ತೆ, ಅದೆಲ್ಲ ನಿಭಾಯಿಸಿ ರಾತ್ರಿಯೆಲ್ಲ ಕೆಲಸ ಮಾಡಿ ರಾತ್ರಿಯೆಲ್ಲ ಬಟ್ಟೆ ಹೊಲಿದು ಬೆಳಿಗ್ಗೆ ಫೀಲ್ಡ್ಗೂ ಕೆಲಸ ಮಾಡ್ತಿದ್ದೆ. ಕನಿಷ್ಠ ಅಂದ್ರೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ಬಟ್ಟೆ ತೊಳಿಬೇಕು, ಬಟ್ಟೆ ಹೊಲಿಬೇಕು. ಬಟ್ಟೆ ಹೊಲಿಲ್ಲ ಅಂದ್ರೆ ಬೆಳಗ್ಗೆ ನಮಗೆ ಊಟಕ್ಕಿಲ್ಲ. ನಮ್ಮ ಯಜಮಾನರಿಗೂ ಬಟ್ಟೆ ಹೊಲಿದ್ ಕಲಿಸಿದ ಅವರು ಹೊಲಿತಿದ್ರು. ನಮಗೆ ಉದ್ಯೋಗ ಅಂದ್ರೆ ನಮಗೊಂದು ಅದೇ ಒಂದು ನಮ್ಮ ಜೀವನದ ಆಧಾರ, ಬೇರೆ ಏನಿಲ್ಲ.
0: ಆಯ್ತು ರೇಣುಕಮ್ಮ ಅವರೇ, ಈಗ ಮಹಿಳೆಯರಿಗೆ ಏನ್ ಸಂದೇಶ ಕೊಡಕ್ಕೆ ಬಯಸ್ತೀರಿ ನೀವು?
1: ಯಾವುದೇ ಸಂದರ್ಭ ಬಂದ್ರು, ಏನೇ ಬಂದ್ರು ಹೆಣ್ಣು ಹಿಂದೆ ಸರಿಬಾರ್ದು. ಗೌರವಾನ್ವಿತವಾಗಿ ಸಮಾಜದಲ್ಲಿ ಉತ್ತಮವಾದ ಬದುಕನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಹೆಣ್ಣು ಮಾಡ್ಬೇಕು. ಪುರುಷ ಏನಾದ್ರೂ ತಂದು ಕೊಡ್ಬೋದು, ಏನಾದ್ರೂ ಸಂಪಾದನೆ ಮಾಡಬಹುದು, ಅದನ್ನ ನಿಭಾಯಿಸ್ಕೊಂಡು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತ ಜವಾಬ್ದಾರಿ ಇರೋದು ಹೆಣ್ಮಕ್ಳಿಗೆ. 1 ರೂಪಾಯಿ ತಂದ್ರು ಅಷ್ಟೇ ಜೀವನ, 1 ಕೋಟಿ ರೂಪಾಯಿ ತಂದ್ರು ಅದನ್ನ ಎಲ್ಲ ನಿಭಾಯಿಸುವಂತ ಶಕ್ತಿ ಹೆಣ್ಣಿಗಿದ್ದಾಗ ಎಷ್ಟು ಕಡಿವಾಣದಲ್ಲಿ ನಾವು ಎಷ್ಟು ಅಂತರದಲ್ಲಿ ಬದುಕಬೇಕು. ನಮ್ಮ ಖರ್ಚು ವೆಚ್ಚ ದಿನನಿತ್ಯ ಈಗಂತೂ ಸುಮಾರಿದೆ ಬಿಡಿ. ಆ ಒಂದು ಪರಿಸ್ಥಿತಿಯಿಂದ ಹಿಂದೆ ಸರಿದು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋದು, ನಮ್ಮ ಕುಟುಂಬದಲ್ಲಿ ಮಕ್ಕಳು ಮರಿನ ಮುಂದೆ ತರತಕ್ಕಂಥದ್ದು, ಇರ್ತಕ್ಕಂಥ ಮನೆಯಲ್ಲಿ ಗೌರವದಿಂದ ನೋಡ್ತಕ್ಕಂಥದ್ದು, ಈ ಒಂದು ಸಂಸ್ಕೃತಿಯನ್ನು ನಮ್ಮ ನಾಡಿನ ಸಮೃದ್ಧಿಯಾದ ಸಂಸ್ಕೃತಿಯನ್ನು ಬೆಳಗಾಂಥದ್ದು ಶಕ್ತಿ ಹೆಣ್ಣಾಗಬೇಕು ಅಂತ ನನ್ನ ಒಂದು ಅನಿಸಿಕೆ.
0: ಆಯ್ತು ರೇಣುಕಮ್ಮ ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಜನಪದ ಗೀತೆ ಮತ್ತೆ ಭಕ್ತಿಗೀತೆ ಭಾವಗೀತೆ ಇವುಗಳ ಅನುಭವಗಳನ್ನ ಹಂಚಿಕೊಂಡ್ರಿ, ಹಾಗೆಯೇ ಸಮಾಜ ಸೇವೆ ಮಾಡಿರ್ತಕ್ಕಂತ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಹಾಗಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ
1: ಸರ್. ಆಕಾಶವಾಣಿ ಇಲಾಖೆಗೂ ತುಂಬ ಹೃದಯದ ಧನ್ಯವಾದಗಳು.
2: ಇದುವರೆಗೂ ಶಿವಮೊಗ್ಗ ಈಸೂರಿನ ಬಹುಮುಖ ಪ್ರತಿಭೆ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಗ 102.1 ಮೆಗಾಹರ್ಟ್ಸ್ಗಳು. ಸಮಯ 12:30:45.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
5: 8700-01-4242.
6: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಶ್ರೋತೃ ಬಾಂಧವರೇ, ಗಮನಿಸಿ, ಇಂದು ಸಂಜೆ 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವ ವಾಣಿಯಲ್ಲಿ ಕಾರ್ಯಕ್ರಮ ಯುವ ವೈವಿಧ್ಯ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಸಂಜೆ 5:30 ಕೇಳಿ ಯುವ ವೈವಿಧ್ಯ ಮಾಹಿತಿ ಮತ್ತು ಮನೋರಂಜನಾ ಕಾರ್ಯಕ್ರಮ. ಇಂದು ಸಂಜೆ 6:51 ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಖೇತಿ ಬಚಾವೋ ಅಭಿಯಾನದ ಕುರಿತು ಮಾತುಕತೆ ಮೂಡಿಬರುವುದು. ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅಮರೇಶ್ ಆಶಿಹಾಳ್ ಮತ್ತು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ಹಾಗೆ ಸಂಜೆ 7:45 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಆಲಸಿ ಹಿಂದಿ ಚಿತ್ರಗೀತೆಗಳನ್ನು 7:45. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು.

0: ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಲ್ಬಿನಿಸಂ ಹಾಗೂ ವಿಟಿಲಿಗೋ, ಈ ಕುರಿತು ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅಲ್ಬಿನಿಸಂ ಕುರಿತಾಗಿ ಮಾತಾಡ್ತಾ ಇದ್ದೇವೆ. 13ನೇ ಜೂನ್ ಪ್ರತಿ ವರ್ಷ ವಿಶ್ವ ಅಲ್ಬಿನಿಸಂ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಅಲ್ಬಿನಿಸಂ ಅಂದ್ರೇನು, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ, ಧನ್ಯವಾದಗಳು.
1: ಡಾಕ್ಟರ್, ಆರಂಭದಲ್ಲಿ ಹೇಳಿ, ಅಲ್ಬಿನಿಸಂ ಅಂದ್ರೆ ಏನು ಸರ್? ಇದಕ್ಕಾಗಿ ಒಂದು ದಿವಸವನ್ನೇ ಮೀಸಲಿಟ್ಟಿದೀವಲ್ಲ, ಇದರ ಪ್ರಾಮುಖ್ಯತೆ ಏನು?
2: ಸರ್, ಇದು ಅಲ್ಬಿನಿಸಂ ಅನ್ನೋದು ಇದೊಂದು ಅಪರೂಪವಾದಂತ ಅನುವಂಶಿಕವಾದ ಕಾಯಿಲೆ. ಇದು ಹುಟ್ಟದಾಗಿಂದಲೇನೆ ಚರ್ಮ, ಆಮೇಲೆ ಕೂದಲು, ಆಮೇಲೆ ಕಣ್ಣುಗಳು ಬಿಳಿ ಆಗಿರ್ತವೆ. ಓಕೆ, ಸೊ ಇದು ಸಾಮಾನ್ಯವಾಗಿ ಹುಟ್ಟಿದ ಟೈಮಲ್ಲೇನೆ ಬಿಳಿ ಆಗಿರುತ್ತೆ ಚರ್ಮ. ಆಮೇಲೆ ಇದನ್ನ ವಿಟಿಲಿಗೋಕೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಅಂತಾರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ವಿಟಿಲಿಗೋ ಅನ್ನೋದು ಹುಟ್ಟದಾಗಿಂದ ನಾರ್ಮಲ್ ಆಗಿ ಚರ್ಮ ಇರುತ್ತೆ. ಹುಟ್ಟದ ಆದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ವೈಟ್ ಆಗ್ಲಾಗತ್ತು ಅಂತಂದ್ರೆ ಅದು ವಿಟಿಲಿಗೋ ಅಂತೀವಿ.
1: ಅಂದ್ರೆ ಬೈ ಬರ್ತ್ ಆದ್ರೆ ಅದು ಅಲ್ಬಿನಿಸಂ.
2: ಅಲ್ಬಿನಿಸಂ
1: ಸ್ವಲ್ಪ ವರ್ಷಗಳ
2: ಸ್ವಲ್ಪ ವರ್ಷಗಳ ನಂತರ ಆದ್ರೆ ಅದು ವಿಟಿಲಿಗೋ.
1: ವಿಟಿಲಿಗೋ ಬೇರೆ, ಅಲ್ಬಿನಿಸಂ ಬೇರೆ,
2: ಎರಡು ಬೇರೆ ಬೇರೆ, ಎರಡು ಬೇರೆ ಬೇರೆ.
1: ಸರ್, ಈಗ ತಾಯಿ ಗರ್ಭ ಧರಿಸಿದಾಗ ಈ ಮಗು ಈ ಸ್ಥಿತಿಯಲ್ಲಿದೆ ಅಂತ ನಮ್ ಗರ್ಭದಲ್ಲಿರುವಾಗ್ಲೇ ಗೊತ್ತಾಗುತ್ತಾ?
2: ಇಲ್ಲ ಸರ್, ಗರ್ಭದಲ್ಲಿರುವಾಗ ಗೊತ್ತಾಗೋದಿಲ್ಲ ಸರ್. ಸೊ ಬರ್ತ್ ಆದ್ಮೇಲೆ ನಾವು ಚರ್ಮ ನೋಡ್ಮೇಲೆ ಗೊತ್ತಾಗೋದಿಲ್ಲ ಸರ್.
1: ಅಂದ್ರೆ ಇದು ಎಷ್ಟು ಕಾಮನ್ ಸರ್, ಅಂದ್ರೆ ಈ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾದ್ರೆ?
2: ಸರ್, ಅಲ್ಬಿನಿಸಂ ನೋಡಿ ಸರ್, ಇದು ಲೈಕ್ ವರ್ಲ್ಡ್ ಪ್ರಿವಲೆನ್ಸ್ ಬಂದ್ಬಿಟ್ಟು 1 in 20,000, ಅಂದ್ರೆ 20,000 ಪಾಪ್ಯುಲೇಷನ್ ಅಲ್ಲಿ ಒಬ್ಬರಿಗೆ ಅಲ್ಬಿನಿಸಂ ಇರುತ್ತೆ ಅಂದಾಜ್ ಪ್ರಕಾರ.
1: ಅನುವಂಶಿಕವಾಗಿ ಬರುತ್ತದೆ ಅಂತ ಹೇಳಿದ್ರೆ ಸರ್, ಅದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ?
2: ಇಲ್ಲ ಸರ್, ಇದು ಜೆನೆಟಿಕ್ ಕಂಡೀಷನ್, ಇದರ ಬೇರೆ ಕಾರಣಗಳಿಲ್ಲ, ಇದು ಅನುವಂಶಿಕವಾಗಿ ಬರೋದು.
1: ಈ ಕೆಲವೊಬ್ರು ಹೇಳ್ತಾರೆ ಸಂಬಂಧಿಕರಲ್ಲೇ ಮದುವೆ ಆದ್ರೆ ಸಮಸ್ಯೆಗಳಾಗುತ್ತೆ ಅಂತ, ಇದು ಒಂದು ಸಮಸ್ಯೆ ಅದೇ ಕಾರಣಕ್ಕಾಗುತ್ತಾ?
2: ಸರ್, ಇದು ಯಾವುದೇ ಆದಂತ ಜೆನೆಟಿಕ್ ಕಾಯಿಲೆಗಳು ಅಥವಾ ಅನುವಂಶಿಕ ಕಾಯಿಲೆಗಳು ಕಾಮನ್ ಆಗಿರೋದು ಈ ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ. ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ ಈ ಮ್ಯೂಟೆಂಟ್ ಜೀನ್ಸ್ ಗಳು ಹೆಚ್ಚಾಗಿ ಹೆಚ್ಚಾಗಿ ಇರುತ್ತೆ. ಸೊ ಎರಡು ಹೋಮೋಜೈಗಸ್ ಆಗೋದ್ರಿಂದ ಈ ಅನುವಂಶಿಕ ಕಾಯಿಲೆಗಳು ಬರುತ್ತವೆ ಸರ್.
1: ಈಗ ಬೈ ಬರ್ತ್ ಇಂದ ಅಲ್ಬಿನಿಸಂ ಬರುತ್ತೆ ಅಂತ ಹೇಳಿದ್ರಿ ಸರ್, ಈಗ ಆ ಮಗುವನ್ನು ಸಾಮಾನ್ಯ ಮಗುವಿನ ರೀತಿಯಲ್ಲಿ ಬೆಳೆಸಬೇಕಾ ಅಥವಾ ಅದಕ್ಕೆ ವಿಶೇಷ ಕಾಳಜಿ ಅವಶ್ಯಕತೆ ಇದೆಯಾ?
2: ಸರ್, ಅಲ್ಬಿನಿಸಂ ಅಲ್ಲಿ ಚರ್ಮ ವೈಟ್ ಇರುತ್ತೆ, ಅಂದ್ರೆ ಮೆಲ್ಲಿನ್ ಇರಂಗಿಲ್ಲ. ಸೊ ಹೇರ್ಸ್, ಆಮೇಲೆ ಐಸ್ ಗಳು ವೈಟ್ ಇರುತ್ತೆ, ಅಲ್ಲಿ ಮೆಲ್ಲಿನ್ ಇರಂಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಯಾವ ಸನ್ ಲೈಟ್ ಏನಾದ್ರು ಬಿತ್ತೆ ಅಂತಂದ್ರೆ ಅವ್ರಿಗೆ ಫೋಟೋ ಸೆನ್ಸಿಟಿವ್, ಅಂದ್ರೆ ಸನ್ ಲೈಟ್ ಆಗ ಬರಂಗಿಲ್ಲ ಅವ್ರಿಗೆ. ಸನ್ ಲೈಟ್ ಬಿತ್ತು ಅಂತಂದ್ರೆ ಕೆಂಪಾಗೋದು, ಉರಿಯೋದು ಅವೆಲ್ಲ ಆಗುತ್ತೆ. ಆಮೇಲೆ ಈ ಕಣ್ಣಲ್ಲಿ ಈಗ ಐರಿಸ್ ಅಂತ ಇರುತ್ತೆ, ಅಂದ್ರೆ ಕಣ್ಣಲ್ಲಿ ನೋಡಿದಾಗ ಒಂದು ಪರದೆ ಇರುತ್ತಲ್ಲ, ಅದಕ್ಕೆ ಐರಿಸ್ ಅಂತೀವಿ. ಅಲ್ಲಿ ಕೆಳ ಪೂರ್ತಿ ಹಿಂದ್ಗಡೆ ಬ್ಲಾಕ್ ಇರುತ್ತಲ್ಲ, ಅದು ದಟ್ ಇಸ್ ರೆಟಿನಾ. ಸೊ ಅದು ಎರಡರಲ್ಲೂ ಈ ಪಿಗ್ಮೆಂಟೇಷನ್ ಸೆಲ್ಸ್, ಅಂದ್ರೆ ಈ ಮೆಲ್ಲಿನ್ ಇರುತ್ತೆ. ಈ ಮೆಲ್ಲಿನ್ ಅಲ್ಬಿನಿಸಂ ಅಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ಮೆಲ್ಲಿನ್ ಪ್ರೊಡಕ್ಷನ್ ಆಗಂಗಿಲ್ಲ ಅಲ್ಲಿ, ಅಥವಾ ಪ್ರೊಡಕ್ಷನ್ ಆದ್ರೂ ಅದು ಟ್ರಾನ್ಸ್ಫರ್ ಆಗಂಗಿಲ್ಲ. ಸೊ ಆ ಕಾರಣದಿಂದ ಇದು ಅಲ್ಬಿನಿಸಂ ಆಗುತ್ತೆ. ಸೊ ಈಗ ಮೆಲ್ಲಿನ್ ಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಸೊ ನಮ್ಗೆ ಫೋಟೋ ಪ್ರೊಡಕ್ಷನ್ ಸಿಗಂಗಿಲ್ಲ ಮೆಲ್ಲಿನ್ ಇಂದ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಸನ್ಲೈಟ್ ಬಿದ್ರೆ ಸ್ವಲ್ಪ ಇರಿಟೇಷನ್ ಆಗೋದು ಅವೆಲ್ಲ ಆಗುತ್ತೆ. ಆಮೇಲೆ ಸನ್ಲೈಟ್ ಬಿದ್ರೆ ಅವ್ರಿಗೆ ಹಿಂಗ ಕಣ್ಣೆಲ್ಲ ಸ್ವಲ್ಪ ಹಿಂಗ ಉರಿಯುತ್ತೆ. ಓಕೆ, ಆಮೇಲೆ ಡೈರೆಕ್ಟ್ ಸನ್ಗೆ ಫೋಕಸ್ ಲೈಟ್ ಗೆ ಹಿಂಗ ನೋಡಕ್ ಆಗಂಗಿಲ್ಲ ಅವ್ರಿಗೆ. ಸೊ ಅದಕ್ಕೆ ಕೆಲವೊಂದು ಕಾಳಜಿಗಳು ತಗೋಬೇಕಾಗುತ್ತೆ. ಸೊ ಯಾವಾಗಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಅವರು ಸನ್ಸ್ಕ್ರೀನ್ ಹಚ್ಕೋಬೇಕು, ಅಥವಾ ಫೋಟೋ ಪ್ರೊಡಕ್ಷನ್ ಸ್ವಲ್ಪ ಕ್ಲೋತಿಂಗ್ ಎಲ್ಲ ಕವರ್ ಮಾಡ್ಕೋಬೇಕು, ಹ್ಯಾಟ್ ಹಾಕೋಬೇಕು, ರೌಂಡ್ ರಿಮಿರ್ ಅಂತ ಹ್ಯಾಟ್ ಹಾಕೋಬೇಕು, ಅಥವಾ ಬ್ಲಾಕ್ ಕಲರ್ ಗ್ಲಾಸ್ ಹಾಕೋಬೇಕು ಸೊ ಐಸ್ ಇಂದ ಪ್ರೊಡಕ್ಷನ್ ಆಗಕ್ಕೆ. ಆಮೇಲೆ ರೆಗ್ಯುಲರ್ ಆಗಿ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸ್ವಲ್ಪ ಅವರಿಗೆ ಫೋಟೋ ಪ್ರೊಡಕ್ಷನ್ ಸಿಗುತ್ತೆ ಸರ್.
1: ಅಂದ್ರೆ ಇದು ಅವರು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್, ಅಥವಾ ಬೇರೆ ಏನಾದ್ರು ಮೆಡಿಕೇಶನ್ ಇದೆಯಾ?
2: ಸರ್, ಇದು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್. ಸೊ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ ಅಲ್ಬಿನಿಸಂ, ಯಾಕಂದ್ರೆ ಇದು ಅನುವಂಶಿಕ ಆಗಿರೋಂತ ಕಾಯಿಲೆ ಆಗೋದ್ರಿಂದ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ. ಇದನ್ನ ಲೈಫ್ ಲಾಂಗ್ ಅವರು ಈ ಸನ್ಲೈಟ್ ನಿಂದ ಪ್ರೊಡಕ್ಷನ್ ತಗೊಳ್ಬೇಕಾಗುತ್ತೆ. ಕೆಲವೊಂದು ರೆಗ್ಯುಲರ್ ಆಗಿ ಅವ್ರ ಸ್ಕಿನ್ ಅನ್ನ ಎಕ್ಸಾಮಿನ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಕೆಲವೊಂದು ವರ್ಷಗಳಾಗೋದ್ರಿಂದ ರೆಗ್ಯುಲರ್ ಆಗಿ ಸನ್ಲೈಟ್ ಬಿಡೋದ್ರಿಂದ ಕೆಲವೊಂದ್ಸಲ ಏನಾಗುತ್ತೆ, ದೇ ಹ್ಯಾವ್ ಮೋರ್ ಟೆಂಡೆನ್ಸಿ ಫಾರ್ ಕ್ಯಾನ್ಸರ್ಸ್. ಸೊ ಸ್ಕಿನ್ ಕ್ಯಾನ್ಸರ್ಸ್ ಅವರಲ್ಲಿ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಯಾವುದೇ ಆದಂತ ಏನಾದ್ರೂ ಚರ್ಮದಲ್ಲಿ ಏನಾದ್ರೂ ಗಾಯಗಳಾಗಿದೆ, ಅದು ಮಾಯ್ತಾ ಇಲ್ಲ ಅಥವಾ ಅದು ದೊಡ್ಡದಾಗ್ತಾ ಇದೆ, ಸೊ ಅಂತ ಟೈಮಲ್ಲಿ ನೀವು ಸ್ಕಿನ್ ಡಾಕ್ಟರ್ಗೆ ಹೋಗಿ ಭೇಟಿ ಆಗ್ಬೇಕಾಗುತ್ತೆ
1: ಸರ್. ಪ್ರತಿ ವರ್ಷ 13ನೇ ಜೂನನ್ನು ವರ್ಲ್ಡ್ ಅಲ್ಬಿನಿಸಮ್ ಡೇ ಅಂತ ಆಚರಣೆ ಮಾಡ್ತೇವೆ ಸರ್. ಈ ವರ್ಷದ ಥೀಮ್ ಏನಿದೆ ಸರ್?
2: ಈ ವರ್ಷದ ಥೀಮ್ ಇರೋದು ಪ್ರೌಡ್ಲಿ ಇನ್ ಮೈ ಸ್ಕಿನ್ ಸೆಲೆಬ್ರೇಟಿಂಗ್ ಆಲ್ ಸ್ಕಿನ್ ಟೋನ್ಸ್ ಅಂತ.
1: ಅಂದ್ರೆ ಅವರಿಗೆ ಸಮಾಜದಲ್ಲಿ ಒಂಥರ ಅವರಿಗೆ ಮುಜುಗರಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ ಸರ್.
2: ನಮ್ ಸ್ಕಿನ್ ಬಗ್ಗೆ ನಮ್ಗೆ ಗೌರವ ಇರಲಿ, ಆಮೇಲೆ ಎಲ್ಲಾ ಸ್ಕಿನ್ ಟೋನ್ ಗಳನ್ನು ನಾವು ಗೌರವಿಸೋಣ ಅಂತ. ಸೊ ಯಾವ್ದೇ ಆದಂತ ಡಿಸ್ಕ್ರಿಮಿನೇಷನ್ ಬೇಡ ಅಂತ.
1: ಸರ್ ಆಗ್ಲೇ ಹೇಳಿದ್ರಿ ನೀವು, ಅಲ್ಬಿನಿಸಮ್ ಸಮಸ್ಯೆ ಇರೋರು ಚರ್ಮದ ಕ್ಯಾನ್ಸರ್ ಗೆ ಒಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಈಗ ಅವ್ರು ಯಾವ ವಯಸ್ಸಿನಲ್ಲಿ ಈ ಚರ್ಮದ ಕ್ಯಾನ್ಸರ್ ಅವ್ರಿಗೆ ಕಾಡಬಹುದು ಸರ್?
2: ಪ್ರಮುಖವಾಗಿ ಇದು ಓಲ್ಡ್ ಏಜ್ ಅಲ್ಲೇ ಪ್ರಾಬ್ಲಮ್ ಮಾಡುತ್ತೆ. ಸೊ ಇನಿಷಿಯಲ್ ಡ್ಯೂರಿಂಗ್ ಅಂದ್ರೆ ಅರ್ಲಿ ಏಜ್ ಆಫ್ ಲೈಫ್ ಅಲ್ಲಿ ಅವರಿಗೆ ಸನ್ಲೈಟ್ ಬೀಳೋದ್ರಿಂದ ಸ್ವಲ್ಪ ಫೋಟೋಸೆನ್ಸಿಟಿವಿಟಿ ಇರುತ್ತೆ. ಯಾವಾಗ ಅದು ಕ್ರೋನಿಕ್ ಆಗಿ ಸನ್ಲೈಟ್ ನಿಂದ ಅದು ಇರಿಟೇಷನ್ ಆಗುತ್ತೆ ಚರ್ಮ, ಅವರಿಗೆ ಸ್ವಲ್ಪ ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಆಗೋ ಚಾನ್ಸಸ್ ಓಲ್ಡ್ ಏಜ್ ಅಲ್ಲಿ ಜಾಸ್ತಿ ಆಗುತ್ತೆ.
1: ಇವರು ದಿನನಿತ್ಯ ಯಾವ ರೀತಿ ತಮ್ಮ ಚರ್ಮವನ್ನು ಆರೈಕೆ ಮಾಡ್ಕೋಬೇಕು ಸರ್, ಒಂದು ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕಾದ್ರೆ?
2: ಸರ್, ಒಂದೇದು ಅಲ್ಬಿನಿಸಮ್ ಅಲ್ಲಿ ಮೆಲ್ನಿನ್ ಅಂಶ ಇರೋದೇ ಇಲ್ಲ. ಸೊ ಮೆಲ್ನಿನ್ ಏನ್ ಮಾಡುತ್ತೆ, ನಮ್ದು ಸನ್ಲೈಟ್ ಅನ್ನ ಹೀರ್ಕೊಂಡ್ಬಿಟ್ಟು ನಮ್ ಸ್ಕಿನ್ ನ ಪ್ರೊಟೆಕ್ಷನ್ ಮಾಡುತ್ತೆ. ಅದಕ್ಕಾಗಿ ಮೆಲ್ನಿನ್ ಇರದೇ ಇರೋದ್ರಿಂದ ನಾವು ಸನ್ಲೈಟ್ ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ಬೇರೆ ಆದಂತ ವಿಧಗಳು ಲೈಕ್ ಫುಲ್ ಕ್ಲೋತ್ ಹಾಕೊಳ್ಬೇಕು. ಸೊ ಯಾವ್ದಾದ್ರು ಎಕ್ಸ್ಪೋಸ್ ಪಾರ್ಟ್ ಅಲ್ಲಿ ಅಥವಾ ಫೇಸ್ ಗೆ ಅಥವಾ ಹ್ಯಾಂಡ್ಸ್ ಗೆ ಅವೆಲ್ಲ ಸ್ಕ್ರೀನ್ ಹಚ್ಕೊಳ್ಬೇಕು. ಆಮೇಲೆ ವೈಡ್ ರಿಮ್ ಇರೋಂತ ಕ್ಯಾಪ್ ಹಾಕೊಳ್ಬೇಕು ಅಥವಾ ಹ್ಯಾಟ್ ಹಾಕೊಳ್ಬೇಕು. ಸೊ ಇದರಿಂದ ಏನಾಗ್ತದೆ, ಸನ್ಲೈಟ್ ಆಲ್ ಆಫ್ ದ ಡೈರೆಕ್ಷನ್ಸ್ ನಮ್ ಚರ್ಮಕ್ಕೆ ಹತ್ತಂಗಿಲ್ಲ. ಆಮೇಲೆ ಬ್ಲಾಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಐಸ್ ಗೆ ಸನ್ಲೈಟ್ ಬಡಿಯೋದಿಲ್ಲ, ಅದರಿಂದ ಇರಿಟೇಷನ್ ಆಗೋದು ಕಡಿಮೆ ಆಗುತ್ತೆ.
1: ಸರ್, ಈಗ ಅಲ್ಬಿನಿಸಮ್ ಇರೋರನ್ನ ಸಮಾಜದಲ್ಲಿ ಅವರನ್ನು ಒಳಗೊಂಡು ಬಾಳೋದಾದ್ರೆ ಕೆಲವೊಬ್ರು ಏನ್ ಅನ್ಕೊಂತಾರೆ, ಅವ್ರನ್ನ ಅಲ್ಬಿನಿಸಮ್ ಇರೋರನ್ನ ಟಚ್ ಮಾಡಿದ್ರೆ ನಮಗೂ ಇಲ್ಲಿ ಆ ಕಾಯಿಲೆ ಬರುತ್ತೆ ಅಂತ ಅನ್ಕೊಂತಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸತ್ಯ?
2: ಸರ್, ಇದು ಸತ್ಯವಲ್ಲ ಸರ್, ಇದು ಸತ್ಯಕ್ಕೆ ಬಹಳ ದೂರ ಇರೋದು. ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಇದು ಬರಂಗಿಲ್ಲ ಸರ್, ಇದು ಇದು ಜೆನೆಟಿಕ್ ಕಾಯಿಲೆ. ಸೊ ಅಂದಾಗೆ ಸೊ ಇದು ಅನ್ವಂಶಿಕವಾಗಿ ಬರೋದು ಸರ್ ಇದು.
1: ಸರ್, ಈಗ ವಿಟಿಲಿಗೋ ಬಗ್ಗೆ ಮಾತಾಡೋದಾದ್ರೆ, ನೀವು ಮೂಲ ವ್ಯತ್ಯಾಸ ಎರಡಕ್ಕೆ ಏನಂದ್ರೆ ಇದು ಜನ್ಮದಿಂದ ಬರುವಂತದ್ದು, ಇದು ಸ್ವಲ್ಪ ವರ್ಷಗಳ ನಂತರ ಬರೋದು ಅಂತ ಹೇಳಿದ್ರೆ, ಈ ವಿಟಿಲಿಗೋಗ್ ಏನಾದ್ರು ಚಿಕಿತ್ಸೆ ಇದೆಯಾ ಸರ್?
2: ಸರ್, ವಿಟಿಲಿಗೋಗೆ ಸಾಕಷ್ಟಾದಂತಹ ಚಿಕಿತ್ಸೆಗಳಿದಾವೆ. ಸೊ ವಿಟಿಲಿಗೋಗೆ ಸಣ್ಣ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಕ್ರೀಮ್ಸ್ ಗಳು ಕೊಡ್ತೀವಿ, ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಟ್ಯಾಬ್ಲೆಟ್ಸ್ ಗಳು ಕೊಡ್ತೀವಿ, ಆಮೇಲೆ ಕೆಲವೊಂದು ಲೈಟ್ ಟ್ರೀಟ್ಮೆಂಟ್ ಅಂತೀವಿ. ಸೊ ಲೈಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸ್ವಲ್ಪ ಬಹಳ ಜಾಸ್ತಿ ಇರುತ್ತಲ್ಲ, ಅವರಿಗೆ ಕ್ರೀಮ್ಸ್ ಎಲ್ಲ ಹಚ್ಕೊಳ್ಳೋದಾಗಲ್ಲ. ಸೊ ಅಂತವ್ರಿಗೆ ಲೈಟ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಅಲ್ಟ್ರಾಲೈಟ್ ಲೈಟ್ ಟ್ರೀಟ್ಮೆಂಟ್. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಸರ್ಜರೀಸ್ಗಳನ್ನು ಇರುತ್ತೆ. ಸೊ ಆ ಸರ್ಜರೀಸ್ಗಳು ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಸ್ವಲ್ಪ ಬಣ್ಣ ಬರುತ್ತೆ ಸರ್.
1: ಸರ್, ಇದು ಯಾವ ದೇಹದ ಯಾವ ಭಾಗದಿಂದ ಈ ಲಕ್ಷಣಗಳು ಆರಂಭ ಆಗ್ಬಹುದು ಸರ್ ಸಾಮಾನ್ಯವಾಗಿ?
2: ಸರ್, ವಿಟಿಲಿಗೋ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಸರ್. ವಿಟಿಲಿಗೋ ಕ್ಯಾನ್ ಅಫೆಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಸರ್, ಅಂದ್ರೆ ಯಾವುದೇ ಭಾಗಕ್ಕೂ ಅದು ಅಫೆಕ್ಟ್ ಆಗ್ಬಹುದು. ಇಂತಿಷ್ಟೇ ನಿರ್ದಿಷ್ಟವಾದಂತ ಇದೇ ಭಾಗಕ್ಕೆ ಅಫೆಕ್ಟ್ ಆಗುತ್ತೆ ಅಂತಾನೆ ಇಲ್ಲ. ಸೊ ಇದು ಸ್ಕಿನ್ ಮಿಕೋಸ ಅಂದ್ರೆ ಸ್ಕಿನ್ಗ್ನು ಅಫೆಕ್ಟ್ ಆಗ್ಬಹುದು, ಆಮೇಲೆ ಮಿಕೋಸ ಅಂತಂದ್ರೆ ತುಟಿಗ್ನು ಆಗ್ಬಹುದು ಅಥವಾ ಜನಟಲ್ ಏರಿಯಾನಲ್ಲೂ ಆಗ್ಬಹುದು. ಸೊ ಯಾವ್ದೇ ಏರಿಯಾನೂ ಆಗ್ಬಹುದು ಸರ್.
1: ಇದು ಏನಾದ್ರೂ ಈ ಗಂಡ್ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರೋದು, ಹೆಣ್ಣು ಮಕ್ಕಳಲ್ಲಿ ಕಮ್ಮಿ ಕಂಡು ಬರೋದು, ಈ ತರ ಏನಾದ್ರೂ ಇದೆ?
2: ಆ ತರ ಏನ್ ವ್ಯತ್ಯಾಸ ಇಲ್ಲ ಸರ್, ಈಕ್ವಲಿ ಅಫೆಕ್ಟೆಡ್ ಸರ್.
1: ಈಗ ವಿಟಿಲಿಗೋ ಆರಂಭದ ಹಂತದಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗ್ಬೋದು ಸರ್?
2: ಆರಂಭದ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗುತ್ತೆ ಸರ್, ಬಣ್ಣ ಬರುತ್ತೆ. ಬಟ್ ನಾವೇನಂತೀವಿ, ವಿಟಿಲಿಗೋ ಇಸ್ ವೆರಿ ಅನ್ಪ್ರಿಡಿಕ್ಟೇಬಲ್ ಸರ್. ಕೆಲವೊಬ್ಬರಿಗೆ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಸೊ ಬಹಳಷ್ಟು ಜನ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ ಪೇಷಂಟ್ಸ್ ಗಳಿಗೆ, ಲೈಕ್ ಮತ್ತೆ ಮತ್ತೆ ಹೋಗ್ತಾ ಇದೆ ಅಂತ. ಸೊ ಇದು ವಿಟಿಲಿಗೋ ಲೈಕ್ ಡಿಸೀಸ್ ಸಿವರಿಟಿ ಜಾಸ್ತಿ ಇದ್ದವ್ರಿಗೆ ಆತರ ಆಗುತ್ತೆ ಸರ್. ಓಕೆ, ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಕಲರ್ ಬರುತ್ತೆ, ಮತ್ತೆ ಸ್ವಲ್ಪ ದಿವಸ ಮತ್ತೆ ಆಗುತ್ತೆ.
1: ಈ ಅಲ್ಬಿನಿಸಮ್ ಇರೋರಿಗೆ ಸ್ಕಿನ್ ಸೆನ್ಸೇಷನ್ ಏನಾದ್ರು ಕಮ್ಮಿ ಇರುತ್ತೆ ಸರ್, ಜಾಸ್ತಿ ಇರುತ್ತಾ?
2: ಇಲ್ಲ, ಸ್ಕಿನ್ ಸೆನ್ಸೇಷನ್ ನಾರ್ಮಲ್ ಆಗೇ ಇರುತ್ತೆ ಸರ್. ಸ್ಕಿನ್ ಸೆನ್ಸೇಷನ್ ಅಲ್ಲಿ ಯಾವ್ದೇ ಆದಂತ ವ್ಯತ್ಯಾಸ ಇರೋದೇ ಇರಲ್ಲ ಸರ್.
1: ಹಾಗಾದ್ರೆ ಈ ಅಲ್ಬಿನಿಸಮ್ ಗೆ ಸಂಪೂರ್ಣ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಸರ್?
2: ಅಲ್ಬಿನಿಸಮ್ ಗೆ ಸಂಪೂರ್ಣವಾದ ಚಿಕಿತ್ಸೆ ಅಂತಂದ್ರೆ ಅದಕ್ಕೆ ಯಾವ್ದಾದಂತ ಮೆಡಿಕೇಶನ್ ಕೊಟ್ಬಿಟ್ಟು ನನ್ನ ಬಣ್ಣ ಬರಸ್ತೀನಿ ಅಂತಂದ್ರೆ ಆಗೋದಿಲ್ಲ ಅದು. ಯಾಕಂತಂದ್ರೆ ಜೆನೆಟಿಕ್ ಕಂಡೀಷನ್ ನಿಂದನೇ ಅದನ್ನು ಬಣ್ಣ ಬರ್ತಾ ಇರಂಗಿಲ್ಲ. ಸೊ ಅದಕ್ಕಾಗಿ ಅದನ್ನ ಬಣ್ಣ ಬರಕ್ಕೆ ಮಾಡಕ್ ಬರಂಗಿಲ್ಲ. ಬಟ್ ಅಲ್ಬಿನಿಸಮ್ ನಿಂದ ನಮ್ಗೆ ಏನಾದ್ರೂ ತೊಂದರೆ, ಅದ್ ಬಣ್ಣ ಇರ್ಲಾರ್ದಕ್ಕೆ ನಮ್ಗೆ ತೊಂದರೆಗಳಾಗುತ್ತಲ್ಲ, ಅದನ್ನ ನಾವು ತಡೆಗಟ್ಟಬಹುದು. ಅದನ್ನ ಸನ್ ಪ್ರೊಟೆಕ್ಷನ್ ಮಾಡ್ಬಿಟ್ಟು ಅಥವಾ ರೆಗ್ಯುಲರ್ ಹೆಲ್ತ್ ಸ್ಕಿನ್ ಚೆಕಪ್ ಅಥವಾ ಐ ಪ್ರೊಟೆಕ್ಷನ್ ಐ ಚೆಕಪ್ ಎಲ್ಲ ಮಾಡ್ಕೊಂಡಿದ್ರಿಂದ ಅದರಿಂದ ಪ್ರಿವೆನ್ಷನ್ ಅಥವಾ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಈಗ ಬಣ್ಣ ಅನ್ನೋದು ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ ಅವ್ರು ನಾರ್ಮಲ್ ಆಗಿ ಇರ್ತಾರಲ್ಲ ಸರ್?
2: ಸರ್, ಬಣ್ಣ ಅನ್ನೋದ್ ಬಿಟ್ಟು ಅವರು ಒಂದು ಲೈಕ್ ಸ್ವಲ್ಪ ಮೆಂಟಲಿ ಅವರು ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಅವ್ರಿಗೆ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ. ಮೆಂಟಲ್ ರಿಟಾರ್ಡೇಷನ್ ಬಹಳ ಕಡಿಮೆ ಕೇಸಸ್ ಅಲ್ಲಿ ಕೆಲವರಿಗೆ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಸೊ ಗ್ರಾಸ್ಪಿಂಗ್ ಪವರ್ ಅಂತೀವಲ್ಲ ನಾವು, ಸೊ ಚಿಕ್ಕ ಮಕ್ಕಳು ಸ್ವಲ್ಪ ಓದ್ತಾ ಇಲ್ಲ ಸ್ಕೂಲ್ ಅಲ್ಲಿ, ಸೊ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರಿಗೆ.
1: ಇವರು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
2: ಸರ್, ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸ್ ನ ನಾವು ಜಲ್ದಿನ ನಾವು ಪತ್ತೆ ಹಚ್ಚಬಹುದು. ಮಾಡಬಹುದು. ಸ್ಕಿನ್ ಅಲ್ಲಿ ಏನಾದರೂ ಕ್ಯಾನ್ಸರ್ ಇದೆ, ಸೊ ಅರ್ಲಿ ಸ್ಟೇಜ್ ಅಲ್ಲೇ ನಾವು ಡಿಟೆಕ್ಷನ್ ಮಾಡಬಹುದು. ಸೊ ಆಮೇಲೆ ಈ ಕಾಂಪ್ಲಿಕೇಶನ್ಸ್ ಅನ್ನ ಲೈಕ್ ಪ್ರಿವೆನ್ಷನ್ ಮಾಡ್ಕೊಳ್ಬಹುದು. ಲೈಕ್ ರೆಗ್ಯುಲರ್ ಆಗಿ ಅವರು ಕೆಲವೊಬ್ರು ಬಹಳನೇ ನೆಗ್ಲೆಕ್ಟ್ ಆಗಿದ್ರೆ ಏನಾಗುತ್ತೆ, ಮುಂದೆ ಹೋಗಿ ಅದು ಕ್ಯಾನ್ಸರ್ಸ್ ಎಲ್ಲ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನೀವು ನಿಮ್ ಚರ್ಮನ್ನ ನೀವು ಆರೈಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಯಾವ್ದೇ ಆದಂತ ಪ್ರಾಬ್ಲಮ್ ಆಗೋದನ್ನ ತಡೆಗಟ್ಟಬಹುದು. ಸರ್, ನಾವು
1: ಈಗ ಆಲ್ಬಿನಿಸಂ ಇರುವವರು ಆರೋಗ್ಯಕರವಾಗಿ ಮತ್ತು ಯಶಸ್ವಿ ಜೀವನ ನಡೆಸಬೇಕಾದ್ರೆ ತಮ್ಮ ಸಲಹೆ ಏನ್ ಕೊಡ್ತೀರಾ ಸರ್?
2: ಆಲ್ಬಿನಿಸಂ ಇರೋರು ಆರೋಗ್ಯವಾಗಿ ಅವರು ಯಶಸ್ವಿ ಜೀವನ ನಡೆಸಬೇಕಂತಂದ್ರೆ ಮೊದಲನೇದಾಗಿ ಅವರು ಫೋಟೋ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಫೋಟೋ ಪ್ರೊಟೆಕ್ಷನ್ ಅಂತಂದ್ರೆ ಸನ್ ಲೈಟ್ ಗೆ ಎಕ್ಸ್ಪೋಸ್ ಆಗಬಾರ್ದು ಮೊದಲನೇ ಟೈಮ್. ಇಫ್ ಅಟ್ ಆಲ್ ಅವ್ರು ಏನಾದ್ರೂ ಎಕ್ಸ್ಪೋಸ್ ಆಗ್ತಾ ಇದ್ರೆ ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ನ ತಗೋಬೇಕು. ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ಅಂತಂದ್ರೆ ಶರ್ಟ್ಸ್ ಹಾಕೊಳ್ಳೋದು, ಓಕೆ, ಸೊ ಹ್ಯಾಟ್ ಹಾಕೊಳ್ಳೋದು, ವೈಡ್ ರಿಮ್ ಹ್ಯಾಟ್ ಹಾಕೊಳ್ಳೋದು, ಐಸ್ ಪ್ರೊಟೆಕ್ಷನ್ ಗೆ ಡಾರ್ಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದು ಅವೆಲ್ಲ ಮಾಡ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ನಿಮ್ದು ಚರ್ಮನ್ನ ನೀವು ನೋಡ್ಕೊಂತಿರ್ಬೇಕು. ಏನಾದ್ರೂ ನಮ್ಮ ಚರ್ಮದಲ್ಲಿ ಏನಾದ್ರು ಆಗಿದೆನಾ, ಏನಾದ್ರೂ ಹೀಲ್ ಆಗ್ತಾ ಇಲ್ಲ ಏನಾದ್ರೂ, ಸೊ ಆತರ ಏನಾದ್ರೂ ಕಂಡು ಬಂದಲ್ಲಿ ನೀವು ಚರ್ಮ ಡಾಕ್ಟರ್ಗೆ ಹೋಗಿ ಭೇಟಿ ಆಗ್ಬೇಕು ಸರ್.
1: ಈಗ ಸಾರ್ವಜನಿಕರಿಗೂ ತುಂಬಾ ತಪ್ಪು ಕಲ್ಪನೆ ಇದೆ ಅಂತ ಆಗ್ಲೇ ಹೇಳಿದ್ರಿ, ಸಾರ್ವಜನಿಕರು ಮತ್ತೆ ಅವ್ರ ಸುತ್ತಮುತ್ತ ಇರುವಂತಹ ಕುಟುಂಬದ ಸದಸ್ಯರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ
2: ಸರ್? ಸಾರ್ವಜನಿಕರು ಮತ್ತು ಕುಟುಂಬದ ಸದಸ್ಯರಿಗೆ ಒಂದೇ ಹೇಳೋದು, ಲೈಕ್ ಆಲ್ಬಿನಿಸಂ ಇದೊಂದು ಅನುವಂಶಿಕ ಕಾಯಿಲೆ, ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ. ಸೊ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ. ಪೋಷಕರು ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಂದು ವೈಟ್ ಇರಂತದ್ದು, ಈಗ ವೈಟ್ ಆಗಿರದೇ ಇಲ್ಲ ಚರ್ಮ, ಸೊ ವೈಟ್ ಇರೋಂತ ಫುಡ್ ಗಳು ಕೊಡೋದು ಅವಾಯ್ಡ್ ಮಾಡ್ತಾರೆ, ಮಿಲ್ಕ್ ಆಗ್ಲಿ, ಸೊ ಎಗ್ಸ್ ಆಗ್ಲಿ. ಸೊ ಇದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ ಆಗುತ್ತೆ. ಸೊ ಆತರ ತಪ್ಪು ಕಲ್ಪನೆ ಬೇಡ. ಅಥವಾ ವೈಟ್ ಕಲರ್ ಏನಾದ್ರು ತಿನ್ನೋದ್ರಿಂದ ಇನ್ನಷ್ಟು ವೈಟ್ ಆಗುತ್ತೆ ಅಥವಾ ಕಲರ್ ಬರೋದೇ ಇಲ್ಲ, ಆತರ ಏನು ಇದು ಮಾಡೋದು ಬೇಡ. ಸೊ ಅವ್ರು ಏನ್ ತಿಂತಾರೆ ಅದೆಲ್ಲ ತಿನ್ಲಕ್ಕೆ. ಸೊ ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ ಸರ್.
1: ಈಗ ಆಲ್ಬಿನಿಸಂ ದಿಂದ ಬಳಲುತ್ತಿರುವ ರೋಗಿಗಳಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆ ಕಂಡು ಬರುತ್ತೆ ಸರ್?
2: ಸರ್, ಆಲ್ಬಿನಿಸಂ ಅಲ್ಲಿ ಕಣ್ಣಿನ ಸಮಸ್ಯೆಗಳು ಅಂತಂದ್ರೆ, ಒಂದು ವಿಜುವಲ್ ಅಕ್ಯುಟಿ ಕಡಿಮೆ ಇರುತ್ತೆ, ಅಂದ್ರೆ ಅವರು ದೂರದನ್ನ ನೋಡಕ್ ಆಗಂಗಿಲ್ಲ ಅವ್ರಿಗೆ, ಸ್ವಲ್ಪ ಅವ್ರ ಗ್ಲಾಸ್ ಅದೆಲ್ಲ ಬಳಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಬಿಸಿಲಿಗೆ ಏನಾದ್ರು ಕಂಡ್ರೆ ಅವರಿಗೆ ಕಣ್ಣು ಕುಕ್ಕುತ್ತೆ. ಸೊ ಬಿಸಿಲಿಗೆ ಜಾಸ್ತಿ ಅಥವಾ ಹೈ ಸ್ವಲ್ಪ ಜಾಸ್ತಿ ಲೈಟ್ ಇರೋಂತದಕ್ಕೆ ನೋಡಕ್ ಅವರಿಗೆ ಕಷ್ಟ ಆಗುತ್ತೆ. ಇವೆರಡು ಕಣ್ಣಿನ ಸಮಸ್ಯೆಗಳು ಇರ್ತವೆ ಸರ್ ಅವರಿಗೆ.
1: ಪೇರೆಂಟ್ಸ್ ಇಬ್ರು ನಾರ್ಮಲ್ ಇದ್ದು ಮಕ್ಕಳಿಗೆ ಆಲ್ಬಿನಿಸಂ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆಯಾ ಸರ್?
2: ಹೌದು, ಪೇರೆಂಟ್ಸ್ ಇಬ್ರು ನಾರ್ಮಲ್ ಚರ್ಮನೆ ಹೊಂದಿದ್ದು ಮಕ್ಕಳಿಗೆ ಆಲ್ಬಿನಿಸಂ ಆಗ ಚಾನ್ಸಸ್ ಇದೆ.
1: ಸರ್, ಇನ್ನೊಂದು ಪ್ರಮುಖ ಪ್ರಶ್ನೆ, ಆಲ್ಬಿನಿಸಂ ಇರುವಂತಹ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಸರ್?
2: ಸರ್, ಆಲ್ಬಿನಿಸಂ ಇರುವಂತ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಅವರಿಗೆ ಕೇರ್ ಬೇಕಾಗುತ್ತೆ ಶಾಲೆಯಲ್ಲಿ, ಎಸ್ಪೆಷಲಿ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ. ಸೊ ಶಿಕ್ಷಕರ ಅಂತಂದ್ರೆ ಲೈಕ್ ಅವರಿಗೆ ಸನ್ ಪ್ರೊಟೆಕ್ಷನ್ ಮಾಡೋದ್ರಿಂದ ಅವರಿಗೆ ಹ್ಯಾಟ್ ಯೂಸ್ ಮಾಡಕ್ಕೆ ಅನುಮತಿ ಕೊಡಬೇಕು. ಆಮೇಲೆ ಬ್ಲ್ಯಾಕ್

0: ಹೊರಗಡೆ ಹೋಗ್ತಾರೋ ಇಲ್ಲೋ ಅದ್ ಸಂಬಂಧ ಇಲ್ಲ. ಸೊ ಡೈಲಿ ಹಚ್ಕೊಳ್ಬೇಕು ಅವರು. ಸನ್ಸ್ಕ್ರೀನ್ ಯಾವಾಗ್ಲೂ 3 ಟೈಮ್ ಹಚ್ಕೊಳ್ಬೇಕು, 9 o'clock, 12 o'clock, 3 o'clock. ಸೊ ಒಂದ್ಸಲ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಎಲ್ಲೆಲ್ಲಿ ನಮಗೆ ಸನ್ಲೈಟ್ ಹತ್ತದೆ ಅಥವಾ ಫೋಟೋ ಎಕ್ಸ್ಪೋಸ್ಡ್ ಏರಿಯಾನಾಗ ನಾವು ಅಪ್ಲೈ ಮಾಡಿದ್ರೆ ಸೊ 3 hours to 4 hours ಪ್ರೊಟೆಕ್ಷನ್ ಸಿಗುತ್ತೆ. 9 ಗಂಟೆಗೆ ಹಚ್ಕೊಂಡ್ರೆ 12, 1 ಗಂಟೆ ತಾನೆ. 12 ಗಂಟೆಗೆ ಹಚ್ಕೊಂಡ್ರೆ 3 ಗಂಟೆ ತಾನೆ. 3 ಗಂಟೆ ಹಚ್ಕೊಂಡ್ರೆ 6, 6.5 ಗಂಟೆ ತಾನೆ. 6:30 ಆದ್ಮೇಲೆ ಸ್ವಲ್ಪ ಸನ್ಸೆಟ್ ಆಗುತ್ತೆ. ಸೊ ಆಗ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಅವಶ್ಯಕತೆ ಇರಂಗಿಲ್ಲ.
1: ಸರ್
0: ಮನೇಲಿ ಇದ್ರು ಹಚ್ಕೊಳ್ಬೇಕು ಸರ್. ಸನ್ಲೈಟ್ ಬೀಳುತ್ತೆ ಸರ್, ಸನ್ಲೈಟ್ ಬೆಳೆಯುತ್ತೆ ಸರ್, ಅಲ್ಟ್ರಾವೈಲೆಟ್ ರೇಸ್ ಬೆಳೆಯುತ್ತೆ. ಡೈರೆಕ್ಟ್ ಆಗಿ ಸನ್ ಎಕ್ಸ್ಪೋಸ್ ಅದೊಂಥರ ತಪ್ಪು ಕಲ್ಪನೆ ಇದೆ, ಲೈಕ್ ಸನ್ಲೈಟ್ ಹೋದಾಗೆ ಮಾತ್ರ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಸೊ ಮನೇಲಿ ಇದ್ದನ್ನು ಹಚ್ಕೊಳ್ಬೇಕು ಸರ್, 9 o'clock, 12 o'clock, 3 o'clock.
1: ಅವ್ರ ಉಡುಗೆ ತೊಡುಗೆ ಬಗ್ಗೆ ಹೇಳ್ರಿ ಸರ್, ಯಾವ ರೀತಿ ಅವರು ಉಡುಗೆ ತೊಡುಗೆ ಇರಬೇಕು ಸೊ ದಟ್ ದೇ ಕ್ಯಾನ್ ಲೀಡ್ ಅ ಕಂಫರ್ಟೇಬಲ್ ಲೈಫ್.
0: ಸರ್ ಅವ್ರ ಉಡುಗೆಗಳು ಅಂತಂದ್ರೆ ಅವ್ರು ಯಾವಾಗ್ಲೂ ಏನಾಗುತ್ತೆ, ಥಿನ್ ಕಲರ್ ಬಟ್ಟೆ ಅಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೋಬಾರ್ದು. ಯಾಕಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೊಂಡ್ರೆ ತೆಳುವಾದಂತ ಬಟ್ಟೆಗಳು ಹಾಕೊಂಡ್ರೆ ಅದು ಸನ್ ಲೈಟ್ ಈಸಿ ಆಗಿ ಪೆನಿಟ್ರೇಟ್ ಆಗ್ಬಿಟ್ಟು ಮತ್ತೆ ಚರ್ಮಕ್ಕೆ ಹತ್ತುತ್ತೆ. ಸೊ ಸ್ವಲ್ಪ ದಪ್ಪ ಇರೋಂತ ಬಟ್ಟೆಗಳು ಹಾಕೋಬೇಕು. ಆಮೇಲೆ ಯಾವಾಗ್ಲೂ ಲೈಕ್ ಶಾರ್ಟ್ ಶರ್ಟ್ ಆತರ ಹಾಕೋಬಾರ್ದು, ಫುಲ್ ಶರ್ಟ್ ಹಾಕೋಬೇಕು, ಫುಲ್ ಪ್ಯಾಂಟೇ ಹಾಕೋಬೇಕು. ಆಮೇಲೆ ಕ್ಯಾಪ್, ಆಮೇಲೆ ಗಾಗಲ್ಸ್ ಅವೆಲ್ಲೂ ಕಂಪಲ್ಸರಿ ನೀವು ಹಾಕೊಳ್ಳೇಬೇಕು. ಸೊ ಇಫ್ ಎಟ್ ಆಲ್ ಅವ್ರ ಏನಾರ ಪಾಸಿಬಲ್ ಇತ್ತು ಅಂತಂದ್ರೆ ಲೈಕ್ ಮಾಸ್ಕ್ ತರ ಏನಾದ್ರೂ ಹಾಕೊಂಡ್ರೆ ಅವರಿಗೆ ಸನ್ಲೈಟ್ ನಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಸರ್.
1: ಈಗ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ದಿಂದ ಬಳಲುತ್ತಿರುವ ರೋಗಿಗಳಿಗೆ ಕೊನೆಯದಾಗಿ ಏನ್ ಕಿವಿಮಾತು ಹೇಳಕ್ಕೆ ಇಷ್ಟಪಡ್ತೀರ ಸರ್?
0: ಸರ್ ಅಲ್ಬಿನಿಸಂ ಇಟ್ ಈಸ್ ಎ ರೇ ಅಂದ್ರೆ ಅಪರೂಪವಾದಂತ ಅನುವಂಶಿಕ ಕಾಯಿಲೆ. ಅದನ್ನ ನೀವು ಯಾವ್ದೇ ಆದಂತ ಟ್ರೀಟ್ಮೆಂಟ್ ಆಗ್ಲಿ ಅಥವಾ ಯಾವ್ದೇ ಆದಂತ ಏನಾದ್ರು ತಗೊಂಡ್ರೆ ಕಡಿಮೆ ಗೋಲಿ ಅದು ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತಂದ್ರೆ ಅದು ಆಗೋದಿಲ್ಲ ಆತರ. ಸೊ ಅದರಿಂದ ಸನ್ಲೈ ಅದ್ ಅಲ್ಲಿ ಮೆಲನಿನೇ ಇಲ್ಲದೇ ಇರೋದ್ರಿಂದ ನೀವು ಅದ್ರ ಸನ್ಲೈಟ್ ನಿಂದ ಏನಾದ್ರು ಪ್ರೊಟೆಕ್ಷನ್ಸ್ ಎಲ್ಲ ತಗೊಳ್ಬೇಕಾಗುತ್ತೆ. ಸೊ ನೀವು ಅದ್ರ ಜೊತೆನೇ ಇರಬೇಕಾಗುತ್ತೆ. ವಿಟಿಲಿಗೋ ಆತರ ಇಲ್ಲ. ವಿಟಿಲಿಗೋದಲ್ಲಿ ಬಹಳಷ್ಟು ವೆರೈಟೀಸ್ ಇದಾವೆ. ಸೊ ಲೋಕಲೈಸ್ ವಿಟಿಲಿಗೋ, ಜನರಲೈಸ್ ವಿಟಿಲಿಗೋ, ಸಣ್ಣ ಪ್ರಮಾಣದಂತ ವಿಟಿಲಿಗೋ ಅಥವಾ ದೊಡ್ಡ ಪ್ರಮಾಣದಂತ ವಿಟಿಲಿಗೋ, ಆ ಎಲ್ಲಾ ತರಂತ ವಿಟಿಲಿಗೋಗೆ ಸೂಕ್ತವಾದ ಚಿಕಿತ್ಸೆ ಇದೆ. ಸೊ ನೀವು ನಿಯರೆಸ್ಟ್ ನಿಮ್ಮ ಚರ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡ್ಬಿಟ್ಟು ನೀವು ಅದ್ರ ಬಗ್ಗೆ ಚಿಕಿತ್ಸೆ ತಗೊಳ್ಬಹುದು. ಅದಕ್ಕೆ ಬಣ್ಣ ಬರುತ್ತೆ ಅದಕ್ಕೆ.
1: ಸರಿ, ಆಲ್ಬಿನಿಸಂ ನಲ್ಲಿ ಟೈಪ್ಸ್ ಅಂತ ಏನಾದ್ರು ಇದೆಯಾ?
0: ಆಲ್ಬಿನಿಸಂ ಅಲ್ಲಿ ಟೋಟಲ್ ಆಗಿ 7 variety ಇದಾವೆ. ಸೊ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 1, 2, 3, 4 ಆತರ. ಸೊ ಅದರಲ್ಲಿ ಕಾಮನ್ ಆಗಿರೋಂಥದ್ದು ಆಕ್ಲೋಕುಟಿನಿಸ್ ಆಲ್ಬಿನಿಸಂ ವರ್ಲ್ಡ್ ವೈಡ್ ಆಗಿ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 1 ಇಸ್ ಅ ಮೋಸ್ಟ್ ಕಾಮನ್. ಬಟ್ ಇನ್ ಆಫ್ರಿಕನ್ ಪಾಪ್ಯುಲೇಷನ್ ಅಲ್ಲಿ ಸೊ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 2 ಇಸ್ ಅ ಮೋಸ್ಟ್ ಪ್ರಿವಲೆಂಟ್ ಇದೆ. ಸರ್ ಡಿಪೆಂಡಿಂಗ್ ಆನ್ ಪೆಥೋಜೆನ್ಸಿಸ್ ಅಲ್ಲಿ ಚೇಂಜಸ್ ಗಳಿದಾವೆ. ಈಗ ಆಕ್ಲೋಕುಟಿನಿಸ್ ಆಲ್ಬಿನಿಸಂ 1 ಅಲ್ಲಿ ಲೈಕ್ ಟೈರೋಸಿನೇಸ್ ಎನ್ಸೈಮ್ಸ್ ಏನ್ ಇರುತ್ತಲ್ಲ ಅದು ಇನಿಬಿಷನ್ ಆಗೋದ್ರಿಂದ ಅವ್ರ ಹತ್ರ ಮೆಲನಿನ್ ಪ್ರೊಡಕ್ಷನ್ ಆಗಂಗಿಲ್ಲ. ಈ ತರ ಸಾಕಷ್ಟು ವೇರಿಯೇಷನ್ಸ್ ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಆಗಿ ಅದನ್ನ ಹೊರಗಡೆ ಅದು ಡೆಂಡ್ರೈಟ್ಸ್ ನಿಂದ ಹೊರಗಡೆ ಹೋಗಿ ಅದು ಸ್ಪ್ರೆಡ್ ಆಗೋವರೆಗೂ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಅದು ಡಿಫೆಕ್ಟ್ ಇರುತ್ತೆ. ಅದ್ರ ಪ್ರಕಾರ ಅದನ್ನ 1, 2, 3, 4 ಅಂತ ಅದನ್ನ ಕನ್ಸಿಡರ್ ಅಂತ ಹೇಳಿದ್ದಾರೆ. ಮುಂಚೆ ಓನ್ಲಿ 4 times ಇದು, ರೀಸೆಂಟ್ ಆಗಿ ಅದನ್ನ 3 times, ಇನ್ನೊಂದು 3 times ಆಡ್ ಮಾಡಿದ್ದಾರೆ. ಟೋಟಲ್ ಆಗಿ 7 types ಇದಾವೆ. ಆಮೇಲೆ ಕೆಲವು ಎಲ್ಲಾ ಪೇಷಂಟ್ ಅಲ್ಲಿ ಲೈಕ್ ಪೂರ್ತಿನೇ ವೈಟ್ ಇರಂಗಿಲ್ಲ. ಕೆಲವೊಬ್ಬರಲ್ಲಿ ಸ್ವಲ್ಪ ವರ್ಷಗಳು ಆದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಕೆಲವೊಬ್ಬರಲ್ಲಿ ಸರ್ ಆಕ್ಲೋಕುಟಿನಿಸ್ ಆಲ್ಬಿನಿಸಂ ಹೇರ್ಸ್ ಬ್ಲ್ಯಾಕ್ ಆಗಿದೆ, ವೈಟ್ ಇರುತ್ತೆ ಅಂತ. ಹೌದು, ಹೇರ್ಸ್ ವೈಟ್ ಇರುತ್ತೆ. ಕೆಲವೊಬ್ಬರಿಗೆ ಗ್ರೇ ಹೇರ್ಸ್ ಇರುತ್ತೆ, ಸ್ವಲ್ಪ ಬಣ್ಣ ಬರುತ್ತೆ ಕೆಲವೊಂದು. ಸೊ ಡಿಪೆಂಡಿಂಗ್ ಅಪಾನ್ ಯಾವ್ಯಾವ್ದು ಇದರಲ್ಲಿ ಇದಾವೆ ಅದ್ರ ಪ್ರಕಾರ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಸರ್.
1: ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ. ನಮ್ಮ ಸ್ಟುಡಿಯೋಗೆ ಬಂದು ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಎರಡರ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನ ನೀಡಿದಂತವರು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕುಡ ಅವರು. ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும்.

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕುಸುಮ್ ಯೋಜನೆ.
1: ನಮಸ್ಕಾರ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ದೇಶದಾದ್ಯಂತ 3.5 ದಶಲಕ್ಷಕ್ಕೂ ಹೆಚ್ಚು ರೈತರಿಗೆ ಶುದ್ಧ ಸೌರಶಕ್ತಿಯನ್ನು ಒದಗಿಸುವ ವಿಶ್ವದ ಅತಿ ದೊಡ್ಡ ಉಪಕ್ರಮಗಳಲ್ಲಿ ಪಿಎಂ ಕುಸುಮ್ ಯೋಜನೆ ಪ್ರಮುಖವಾದುದು. ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ ಇದರ ಪೂರ್ತಿ ಹೆಸರು. ಇದು ರೈತರಿಗೆ ಸೋಲಾರ್ ಪಂಪ್ಗಳನ್ನು ಅಳವಡಿಸಲು ಸಹಾಯಧನ ನೀಡುತ್ತದೆ. ಜಮೀನುಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿ ಆದಾಯ ಗಳಿಸುವಂತಹ ಅವಕಾಶವನ್ನು ಒದಗಿಸಿಕೊಡುತ್ತೆ. ಕುಸುಮ್ ಸೌರ ಯೋಜನೆಗೆ March 2019 ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. 2019 ಜುಲೈನಲ್ಲಿ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಲಾಯಿತು. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಯೋಜನೆಯ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಭಾರತವನ್ನು ಹಸಿರು ಇಂಧನದತ್ತ ಪರಿವರ್ತಿಸುವ ಉದ್ದೇಶದಿಂದ ಕುಸುಮ್ ಯೋಜನೆಯನ್ನು ರೂಪಿಸಲಾಗಿದ್ದು ರೈತರಿಗೆ ಶುದ್ಧ ಇಂಧನ ಪೂರೈಸುವಂಥದ್ದು ಈ ಯೋಜನೆಯ ಉದ್ದೇಶವಾಗಿದೆ. ದೇಶದಾದ್ಯಂತ ರೈತರಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡೋದು ಈ ಯೋಜನೆಯ ಉದ್ದೇಶ. ನೀರಾವರಿಗೆ ವಿದ್ಯುಚ್ಛಕ್ತಿ ಅವಲಂಬನೆಯನ್ನು ತಪ್ಪಿಸೋದು, ಡೀಸೆಲ್ ಮುಂತಾದ ಇತರ ಇಂಧನಗಳ ಬಳಕೆಯನ್ನು ತಪ್ಪಿಸಿ ಅಗತ್ಯವಿರುವ ಪರ್ಯಾಯ ಸಂಪನ್ಮೂಲವನ್ನು ಈ ಯೋಜನೆಯ ಮೂಲಕ ಒದಗಿಸಲಾಗ್ತದೆ. ಈ ಯೋಜನೆಯಲ್ಲಿರುವ ಸೌರ ಪಂಪ್ಗಳನ್ನು ರೈತರ ಬದುಕನ್ನು ಆರ್ಥಿಕವಾಗಿ ಉತ್ತೇಜನಗೊಳಿಸುವಂತಹ ಯೋಜನೆ ಈ ಯೋಜನೆಯ ಉದ್ದೇಶ ಆಗಿದೆ. ಜೊತೆಗೆ ಪರಿಣಾಮಕಾರಿ ನೀರಾವರಿ ವಿಧಾನವನ್ನು ಸಾಧಿಸುವಂಥದ್ದು, ಆ ಮೂಲಕ ರೈತರಿಗೆ ಸಹಾಯ ಮಾಡುವಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನೋಡೋಣ. ನೀರಾವರಿ ವ್ಯವಸ್ಥೆಗಳು ಮತ್ತು ಕೃಷಿ ಕಾರ್ಯಚಟುವಟಿಕೆಗಳಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದ ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಬಹಳಷ್ಟಿದೆ. ರೈತರಿಗೆ ಹಗಲಿನಲ್ಲಿ ವಿದ್ಯುತ್ ಕೊರತೆ ಕಾಡ್ತಾ ಇದೆ. ಹೆಚ್ಚಿನ ಇಂಧನ ವೆಚ್ಚಗಳು ಮತ್ತು ಡೀಸೆಲ್ ಚಾಲಿತ ಪಂಪ್ಗಳ ನಿರಂತರ ನಿರ್ವಹಣೆಯ ಮೂಲಕ ರೈತರ ಮೇಲೆ ಆರ್ಥಿಕವಾಗಿ ಗಮನಾರ್ಹ ಹೊರೆಯಾಗ್ತಾ ಇದೆ. ಕೃಷಿ ಉದ್ದೇಶಗಳಿಗಾಗಿ ಸೌರಶಕ್ತಿಯನ್ನು ಬಳಸೋದ್ರಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸಬಹುದು. ಹಗಲು ಹೊತ್ತಿನಲ್ಲಿ ಕೂಡ ಶುದ್ಧ ಇಂಧನಕ್ಕೆ ಸೌರಶಕ್ತಿ ಪರಿಣಾಮಕಾರಿಯಾದ ಇಂಧನ ಮೂಲವಾಗಿದೆ. ಸೌರಶಕ್ತಿಯನ್ನು ಬಳಸಿಕೊಂಡು ಉಪಕರಣಗಳ ಕಾರ್ಯಾಚರಣೆ ಮಾಡುವ ಮೂಲಕ ಇಂಧನ ವೆಚ್ಚ ಕಡಿಮೆ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಇರುವ ಕಾರಣ ಅವುಗಳನ್ನು ಅವಲಂಬನೆ ತಪ್ಪಿಸುವ ಉದ್ದೇಶದಿಂದ ಸೌರಶಕ್ತಿ ಬಳಕೆ ಪರಿಣಾಮಕಾರಿಯಾದುದು. ಈ ನಿಟ್ಟಿನಲ್ಲಿ ಪಿಎಂ ಕುಸುಮ್ ಯೋಜನೆ ಎಲ್ಲಾ ಕೃಷಿ

0: ಈ ಪದ್ಧತಿಗೆ ಸೌರಶಕ್ತಿಯನ್ನ ಒದಗಿಸುತ್ತೆ. ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಹಾಯ ಮಾಡಲು ಶುದ್ಧ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಡಿ ಹೆಚ್ಚಿನ ಲಾಭ ಪಡೆಯುವಲ್ಲಿ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಈ ವಿಷಯ ಹೆಗ್ಗಳಿಕೆಯ ವಿಚಾರ ಆಗಿದೆ. ಚಿತ್ರದುರ್ಗದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಳ್ಳುವ ಮೂಲಕ ಮುಂಚೂಣಿ ಸ್ಥಾನವನ್ನು ಕಾಯ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಯೋಜನೆಯಡಿಯಲ್ಲಿ ಈವರೆಗೆ 8,719 ರೈತರು ಈ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಅವರಲ್ಲಿ 5,561 ರೈತರು ತಮ್ಮ ಪಾಲಿನ ಹಣ ಪಾವತಿ ಮಾಡಿದ್ದಾರೆ. ಇವರಲ್ಲಿ 2,482 ರೈತರಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರು ಕೃಷಿ ಪಂಪ್ಸೆಟ್ಗಳಿಗೆ 80%ವರೆಗೆ ಸಹಾಯಧನದಡಿ ಸೌರ ಘಟಕವನ್ನು ಅಳವಡಿಸುವಂಥ ಅವಕಾಶವನ್ನು ಪಡೀತಾರೆ. ಆ ಮೂಲಕ ವಿದ್ಯುತ್ ಸ್ವಾವಲಂಬಿಯಾಗಿ ನಿರಾತಂಕ ಹಾಗೂ ಯಶಸ್ವಿಯಾಗಿ ಕೃಷಿ ಚಟುವಟಿಕೆಯನ್ನು ನಡೆಸಬಹುದು. ಈ ಯೋಜನೆಯಡಿ ಸೌರ ಪಂಪ್ಸೆಟ್ಗಳ ಒಟ್ಟು ವೆಚ್ಚದಲ್ಲಿ 30%ರಷ್ಟು ಕೇಂದ್ರ ಸರ್ಕಾರದಿಂದ ಮತ್ತು 50%ರಷ್ಟು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ದೊರೆಯುತ್ತೆ. ಕೇವಲ 20%ರಷ್ಟು ಮಾತ್ರ ರೈತರು ತಮ್ಮ ಪಾಲಿನ ಹಣವನ್ನು ಭರಿಸಬೇಕಾಗತ್ತೆ. ಬೇಸಿಗೆಯ ತೀವ್ರತೆ ಹೆಚ್ಚಾದಾಗ ರೈತರಿಗೆ ದಿನಕ್ಕೆ ಕೇವಲ 4-5 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ ಆಗತ್ತೆ. ಪಂಪ್ಸೆಟ್ಗಳನ್ನು ನಡೆಸೋದು ಈ ಅವಧಿಯಲ್ಲಿ ಬಹಳ ಕಷ್ಟ. ವೋಲ್ಟೇಜ್ ಏರಿಳಿತದಿಂದಾಗಿ ಮೋಟಾರ್ ಹಾಗೂ ವಿದ್ಯುತ್ ಪರಿಕರಗಳು ಸುಟ್ಟು ಹೋಗ್ತವೆ. ಆಗ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬೀಳೋದ್ರಿಂದ ಹಳ್ಳಿಗಳಲ್ಲಿ ಪದೇ ಪದೇ ವಿದ್ಯುತ್ ಕಡಿತ ಆಗತ್ತೆ. ಆದರೆ ಸೋಲಾರ್ ಶಕ್ತಿಗೆ ಇವುಗಳ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸರ್ಫೇಸ್ ಮತ್ತು ಸಬ್ಮರ್ಸಿಬಲ್ ಎರಡೂ ವಿಧಾನದ ಸೋಲಾರ್ ಪಂಪ್ಸೆಟ್ಗಳನ್ನು ಸೋಲಾರ್ ಶಕ್ತಿಗೆ ಅಳವಡಿಸಬಹುದು. 3 HP, 5 HP, 7.5 HP ಹಾಗೂ 10 HP ಸಾಮರ್ಥ್ಯದ ಮೋಟಾರ್ಗಳನ್ನು ಸೌರಶಕ್ತಿಗೆ ಬಳಸಬಹುದು. ಆದರೆ ಸಾಮಾನ್ಯವಾಗಿ 5 ಮತ್ತು 7.5 HP ಸಾಮರ್ಥ್ಯದ ಸೋಲಾರ್ ಪಂಪ್ಸೆಟ್ಗಳನ್ನು ಬಳಸಿದರೆ ಒಳ್ಳೆಯದು. ಸೌರಶಕ್ತಿ ಬಳಕೆಯಿಂದ ಆಗುವಂಥ ಅನುಕೂಲಗಳನ್ನು ನಾವು ನೋಡೋಣ. ಈಗ ಅಸ್ತಿತ್ವದಲ್ಲಿರುವ ಡೀಸೆಲ್ ಪಂಪ್ಗಳನ್ನು ಸೌರ ಪಂಪ್ಗಳಿಂದ ಬದಲಾಯಿಸಿ ಮಾಲಿನ್ಯ ಮತ್ತು ಡೀಸೆಲ್ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದರಿಂದ ರೈತರು ಪ್ರತಿ ವರ್ಷ ಸುಮಾರು 50,000 ರೂಪಾಯಿವರೆಗೆ ಡೀಸೆಲ್ ವೆಚ್ಚವನ್ನು ಉಳಿಸಬಹುದು. ನಿಶ್ಚಿತ ನೀರಾವರಿಯಿಂದ ಕೃಷಿ ಉತ್ಪಾದನೆ ಹೆಚ್ಚಿಸಬಹುದು. ವಿದ್ಯುತ್ ಕಡಿತ ಅಥವಾ ಅನಿಶ್ಚಿತ ಪೂರೈಕೆಯ ತೊಂದರೆ ಇಲ್ಲದೆ ಹಗಲು ಹೊತ್ತಲು ಕೂಡ ನಿರಾತಂಕವಾಗಿ ನೀರಾವರಿ ಸೌಲಭ್ಯವನ್ನು ಪಡೆಯಬಹುದು. ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ರೈತರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದರಲ್ಲಿ ಈ ಯೋಜನೆ ಪರಿಣಾಮಕಾರಿ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಸೋಲಾರ್ ಪಂಪ್ಸೆಟ್ಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು? ರೈತರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ KREDL ಸಹಯೋಗದೊಂದಿಗೆ ನಿರ್ವಹಿಸಲಾಗುತ್ತಿರುವ ಅಧಿಕೃತ ವೆಬ್ಸೈಟ್ ಸೌರಮಿತ್ರ.com ಆನ್ಲೈನ್ ಮೂಲಕ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಪೋರ್ಟಲ್ನಲ್ಲಿ ನೋಂದಾಯಿಸಿದ ನಂತರ ರೈತರು ಮಾರಾಟಗಾರ ಅಥವಾ ಏಜೆನ್ಸಿಯನ್ನು ಆಯ್ಕೆ ಮಾಡ್ಕೋಬೇಕು. ರೈತರು ತಮ್ಮ ಪಾಲಿನ 20%ರಷ್ಟು ಪಾಲನ್ನು ಮೊದಲೇ ಪಾವತಿ ಮಾಡಬೇಕು. ಯೋಜನೆಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಗಳನ್ನು KREDL.Karnataka.gov.in ವೆಬ್ಸೈಟ್ನಿಂದ ಪಡ್ಕೊಳ್ಳಬಹುದಾಗಿದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಮೊಬೈಲ್ ಸಂಖ್ಯೆ ದಾಖಲಿಸಿ OTP ಪಡ್ಕೊಳ್ಬೇಕು. ಯಾರೊಂದಿಗೂ ಈ OTPಯನ್ನು ಹಂಚಿಕೊಳ್ಬಾರದು. ರೈತರು ತಮ್ಮ ನೋಂದಣಿಯನ್ನು ತಾವೇ ಖುದ್ದಾಗಿ ಪೂರ್ಣಗೊಳಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ KREDL ಹೆಲ್ಪ್ಲೈನ್ 0802220102 ಮೊಬೈಲ್ ಸಂಖ್ಯೆ 8995132100 ಇಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹೆಚ್ಚಿನ ಸಹಾಯಕ್ಕಾಗಿ ಹತ್ತಿರದ ವಿದ್ಯುತ್ ವಿತರಣಾ ಕಚೇರಿಗೆ ಭೇಟಿ ಕೊಡಬಹುದು. ಸೋಲಾರ್ ಪಂಪ್ಸೆಟ್ ಸಬ್ಸಿಡಿಗೆ ಯಾರು ಅರ್ಹರು? PM ಕುಸುಮ್ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು, ರೈತ ಗುಂಪುಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಪಂಚಾಯಿತಿಗಳು, ಸಹಕಾರ ಸಂಘಗಳು, ನೀರು ಬಳಕೆದಾರರ ಸಂಘಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆದಿರ್ತಾರೆ. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಭೂ ದಾಖಲೆಗಳು, ಬ್ಯಾಂಕ್ ಪುಸ್ತಕ, ಮೊಬೈಲ್ ಫೋನ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಸಲ್ಲಿಸಬೇಕಾಗತ್ತೆ. 2019ರಲ್ಲಿ ಆರಂಭವಾದ ಈ ಯೋಜನೆಯನ್ನು ಆರಂಭದಲ್ಲಿ 2023ರವರೆಗೂ ವಿಸ್ತರಿಸಲಾಗಿತ್ತು. ಬಳಿಕ ಅದನ್ನು 2026ರವರೆಗೆ ವಿಸ್ತರಿಸಲಾಯಿತು. ನಂತರ ಪಿಎಂ ಕುಸುಮ್ ಯೋಜನೆಯ ಕಾಂಪೋನೆಂಟ್ ಬಿ ಮತ್ತು ಕಾಂಪೋನೆಂಟ್ ಸಿ ಹಂತಗಳನ್ನು ಆರಂಭಿಸಲಾಯಿತು. ಆ ಮೂಲಕ 34,800 ಮೆಗಾವ್ಯಾಟ್ ಸೌರ ವಿದ್ಯುತ್ ಸಾಮರ್ಥ್ಯದ ಗುರಿ ಸಾಧನೆ ಮಾಡಲಾಯಿತು. ಇದಕ್ಕೆ ಕೇಂದ್ರ ಸರ್ಕಾರ 34,422 ಕೋಟಿ ಹಣವನ್ನು ಹಂಚಿಕೆ ಮಾಡಿತು. ಪ್ರಸ್ತುತ ಈ ಯೋಜನೆಯ ಎರಡನೇ ಹಂತವನ್ನು ಪ್ರಾರಂಭಿಸಲಾಗಿದ್ದು ರೈತರು ಈ ಯೋಜನೆಯ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಪಿಎಂ ಕುಸುಮ್ ಯೋಜನೆಯ ಪ್ರಮುಖ ವಿಚಾರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್ ಎಂಎನ್, ಹಿರಿಯ ಪತ್ರಕರ್ತರು ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚಿಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸರಣಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸ್ಯಾಂಟ್ ಗೊಬೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆನೈಟ್ ಬಾಜಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪರಿಸರ ಸ್ನೇಹಿ ಉತ್ಪಾದನೆ ಮತ್ತು ಸುಸ್ಥಿರ ಮೂಲಸೌಕರ್ಯ ಅಭಿವೃದ್ಧಿಯ ಕುರಿತು ಚರ್ಚೆಗಳು ನಡೆಯಲಿವೆ. ತದನಂತರ ರೈಲ್ವೆ ಆಧುನೀಕರಣ ಮತ್ತು ಸ್ಮಾರ್ಟ್ ಸಂಚಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅನ್ವೇಷಿಸಲು ಆಲ್ಟೋಮ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಪ್ರಧಾನಿ ಭೇಟಿಯಾಗಲಿದ್ದಾರೆ. ತಂತ್ರಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಹಾಗೂ ಜವಾಬ್ದಾರಿಯುತ ತಂತ್ರಜ್ಞಾನ ಆಡಳಿತದ ಕುರಿತು ಮಿಸ್ಟ್ರಲ್ ಎಐ ಸಂಸ್ಥೆಯ ಸಹ ಸಂಸ್ಥಾಪಕ ಆರ್ಥರ್ ಮೆನೇಶ್ ಅವರೊಂದಿಗೆ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ಸಿಎಂಎ ಸಿಜಿಎಂ ಸಮೂಹದ ಅಧ್ಯಕ್ಷ ಮತ್ತು ಸಿಇಒ ರೊಡಾಲ್ಫ್ ಸಾಡೆ ಅವರೊಂದಿಗಿನ ಭೇಟಿಯೊಂದಿಗೆ ಈ ಸರಣಿ ಸಭೆಗಳು ಮುಕ್ತಾಯಗೊಳ್ಳಲಿವೆ. ಈ ವೇಳೆ ಕಡಲ ವ್ಯಾಪಾರ, ಬಂದರುಗಳ ಆಧುನೀಕರಣ ಮತ್ತು ಸುದೃಢ ಜಾಗತಿಕ ಪೂರೈಕೆ ಸರಪಳಿಗಳ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. ಪ್ರಧಾನಮಂತ್ರಿಯವರ ಈ ಎಲ್ಲ ಉನ್ನತ ಮಟ್ಟದ ಭೇಟಿಗಳು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವೃದ್ಧಿಸುತ್ತಿರುವ ಕಾರ್ಯತಂತ್ರದ ಆರ್ಥಿಕ ಸಹಭಾಗಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳಿಗೆ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಬೇತುಲ್ನಲ್ಲಿ ಇಂದು ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಇಂದೋರ್ಗೆ ತಲುಪಿದ ಅವರನ್ನು ಮಧ್ಯಪ್ರದೇಶ ರಾಜ್ಯಪಾಲ ಮಂಗೂಬಾಯಿ ಪಟೇಲ್, ಮುಖ್ಯಮಂತ್ರಿ ಮೋಹನ್ ಯಾದವ್ ಹಾಗೂ ಹಲವು ಹಿರಿಯ ನಾಯಕರು ಮತ್ತು ಅಧಿಕಾರಿಗಳು ಬರಮಾಡಿಕೊಂಡರು. 2ನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕೇವಲ ಸುರಕ್ಷಿತ ಹಾಗೂ ತುಕ್ಕು ನಿರೋಧಕ ಸಾಮರ್ಥ್ಯವಿರುವ ಚಾಕು, ಬ್ಲೇಡ್ಗಳು ಮತ್ತು ಇತರೆ ಕತ್ತರಿಸುವ ಉಪಕರಣಗಳನ್ನು ಅಷ್ಟೇ ಬಳಸಬೇಕು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ಎಸ್ಎಸ್ಎಐ ಎಲ್ಲ ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು ಗ್ರಾಹಕರ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನು ಉಂಟುಮಾಡುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಆಹಾರ ತಯಾರಿಕೆ, ಪ್ಯಾಕೇಜಿಂಗ್ ಮತ್ತು ಸಂಗ್ರಹಣೆಯಲ್ಲಿ ಬಳಸುವ ಎಲ್ಲಾ ಪಾತ್ರೆಗಳು ಹಾಗೂ ಉಪಕರಣಗಳು ಕಡ್ಡಾಯವಾಗಿ ನಂಜುರಹಿತ ವಸ್ತುಗಳಿಂದ ಮಾಡಲ್ಪಟ್ಟಿರಬೇಕು ಮತ್ತು ಅವುಗಳನ್ನು ನಿಯಮಿತವಾಗಿ ಕ್ರಿಮಿನಾಶಕ ಪ್ರಕ್ರಿಯೆಗೆ ಒಳಪಡಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ಧ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ನಾಳೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಅಂಬಾಝರಿಯಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ನ ಅರ್ನನೆನ್ಸ್ ಕಾರ್ಖಾನೆಯಲ್ಲಿ 10,000 ಟನ್ ಸಾಮರ್ಥ್ಯದ ಬೃಹತ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ನಿರ್ಮಾಣಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ದೇಶದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಸ್ತಿಯಾಗಲಿದೆ ಎಂದು ಪರಿಗಣಿಸಲಾಗಿದೆ. ಈ ನೂತನ ಯೋಜನೆ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾಗುವ ಬೃಹತ್ ಹೆಚ್ಚಿನ ಸಾಮರ್ಥ್ಯದ ಮತ್ತು ನಿಖರ ಅಲ್ಯೂಮಿನಿಯಂ ಮಿಶ್ರ ಲೋಹದ ಉಪಕರಣಗಳನ್ನು ಸ್ವದೇಶದಲ್ಲೇ ತಯಾರಿಸುವ ಭಾರತೀಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆಯಡಿ ಕಾರ್ಯಗತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕಳೆದ 12 ವರ್ಷಗಳ ಆಡಳಿತವು ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮದ ಸುವರ್ಣ ಯುಗವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈ ಅವಧಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ, ಕಾಶಿ ವಿಶ್ವನಾಥ ಕಾರಿಡಾರ್ ಹಾಗೂ ಉಜ್ಜಯಿನಿಯ ಮಹಾಕಾಲ್ ಲೋಕ್ ಯೋಜನೆಗಳು ಸಾಕಾರಗೊಂಡಿವೆ ಎಂದಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದ ಮೂಲಸೌಕರ್ಯ ಯೋಜನೆಗಳು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳು ದೇಶದ ಪ್ರಗತಿಗೆ ಅಭೂತಪೂರ್ವ ವೇಗವನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ದೇಶದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪಿಸುವಲ್ಲಿ ಸರ್ಕಾರದ ಕ್ರಮಗಳನ್ನು ಉಲ್ಲೇಖಿಸಿರುವ ಅವರು, 1 ಕೋಟಿ ಐತಿಹಾಸಿಕ ದಾಖಲೆಗಳ ಡಿಜಿಟಲೀಕರಣ, ವಿದೇಶಗಳಲ್ಲಿದ್ದ 668 ಪುರಾತನ ಕಲಾಕೃತಿಗಳ ವಾಪಸಾತಿ, 11 ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಹಾಗೂ 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿರುವುದನ್ನು ಮುನ್ನೆಲೆಗೆ ತಂದಿದ್ದಾರೆ. ಈ ಎಲ್ಲಾ ಸಾಧನೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಪರಸ್ಪರ ಪೂರಕವಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಸರಕು ಸಾಗಣೆ ವಿಮಾನ ಯಶಸ್ವಿಯಾಗಿ ಭೂಸ್ಪರ್ಶ ಮಾಡಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಿಂದ ವಿವಿಧ ಸರಕುಗಳನ್ನು ಹೊತ್ತು ತಂದ ಈ ವಿಮಾನದ ಆಗಮನ ದೇಶದ ವಾಣಿಜ್ಯ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಈ ನೂತನ ವಿಮಾನ ನಿಲ್ದಾಣ ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತ್ತು. ಕಳೆದ 1 ದಶಕದಲ್ಲಿ ಭಾರತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಕ್ರೀಡೆ, ಆರೋಗ್ಯ ಮತ್ತು ನಾಗರಿಕ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಜನರಿಗೆ ಅವಕಾಶಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಈ ಕುರಿತು ತಿಳಿಸಿರುವ ಅವರು, ದೇಶದ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ. ಈ ಪೀಳಿಗೆಯೇ 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಪಯಣದ ಮುಂದಾಳತ್ವವನ್ನು ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕಾವ್ನಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶೆಟ್ಲರ್ಗಳು ಉತ್ತಮ ಪ್ರದರ್ಶನ ತೋರಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅನ್ಮೋಲ್ ಖರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತರುಣ್ ಮನ್ನೇಪಲ್ಲಿ ಸೋಲು ಅನುಭವಿಸಿದ್ದು, ಮಹಿಳಾ ಸಿಂಗಲ್ಸ್ನಲ್ಲಿ ಇಶಾರಾಣಿ ಬಹುವಾವ್ ಇಂದು ಮಧ್ಯಾಹ್ನ ನಡೆಯುವ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ FSSAI ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಅನ್ಮೋಲ್ ಖರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಬೆಂಗಳೂರು. ಈಗ ಸಮಯ 1:20. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
6: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೇ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪುಷ್ಪಕ ವಿಮಾನ ಚಿತ್ರಕ್ಕೆಂದು ಸಿದ್ಧಾರ್ಥ ಬೆಳ್ಮಣ್ಣು ಅವರು ಹಾಡಿರುವಂತಹ ಗೀತೆ, ಜಯಂತ್ ಕೈಕಿಣಿಯವರ ಸಾಹಿತ್ಯವಿದೆ, ಚರಣ್ ರಾಜ್ ಅವರ ಸಂಗೀತ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ವನವನ್ನು ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟಿದೆ. ಈ ಮಣಿಪುರ ಅನ್ನುವ ನಗರವನ್ನ ಬಭ್ರುವಾಹನ ಅನ್ನುವ ಪ್ರಖ್ಯಾತ ದೊರೆ ಆಳ್ತಾ ಇದ್ದಾನೆ.
4: ಆದಿತ್ಯನುದಯದೊಳ್ ಫಲುಗುಣನ

ಸೂರ್ಯೋದಯದ ಕಾಲದಲ್ಲಿ ಫಲ್ಗುಣನ ಮಗನಾದಂತಹ ಬಬ್ರುವಾಹನ ಪ್ರಾತಃ ಕರ್ಮಾದಿಗಳೆಲ್ಲವನ್ನ ಆಚರಣೆ ಮಾಡಿದ್ದಾನೆ. ಶ್ರದ್ಧಾಭಕ್ತಿಗಳಿಂದ ಎಲ್ಲ ವಸ್ತುಗಳನ್ನು ಸಂಪಾದಿಸಿಕೊಂಡು ತನ್ನ ತಂದೆಯಾದಂತಹ ಕಿರೀಟಿ ಎಂಬ ಬಿರುದಾಂಕಿತನಾದಂತಹ ಅರ್ಜುನನನ್ನು ಕಾಣಲಿಕ್ಕೆ ಅತ್ಯಂತ ಸಂತೋಷದಿಂದ ಹೊರಡ್ತಾ ಇದ್ದಾನೆ. ಅದೇ ರೀತಿ ಪಾರ್ಥನ ಪಾಳೆಯದಲ್ಲಿ ಆತ ಕೂಡ ತನ್ನ ಶಿಬಿರದಲ್ಲಿ ನಿತ್ಯ ಕರ್ಮಗಳನ್ನು ಮುಗಿಸಿದ್ದಾನೆ. ಮಧು ಎಂಬ ರಾಕ್ಷಸನ ಸಂಹಾರ ಮಾಡಿದಂತಹ ಶ್ರೀಕೃಷ್ಣನ ಚರಣಾರವಿಂದಗಳನ್ನು ಧ್ಯಾನ ಮಾಡ್ತಾ ಇದ್ದಾನೆ. ವೃಷಕೇತು ಮುಂತಾದ ಎಲ್ಲ ವೀರರನ್ನ ಕರೆಸಿ ಬಬ್ರುವಾಹನ ಹಿಡಿದಿರುವ ಕುದುರೆಗಳನ್ನ ಹೇಗೆ ಬಿಡಿಸತಕ್ಕಂತಹದ್ದು ಅನ್ನುವುದರ ಬಗ್ಗೆ ತವಕದಿಂದ ಚರ್ಚೆ ಮಾಡ್ತಾ ಇದ್ದಾನೆ.

ಅರ್ಜುನನ ಸೈನ್ಯ ಸಂಪೂರ್ಣ ಸಿದ್ಧವಾಗಿದೆ. ಅನುಸಾಲ್ವಕನ ಸೈನ್ಯ, ಯದುವಂಶದವರ ಚತುರಂಗ ಬಲ, ಸೂರ್ಯಪುತ್ರನಾಗಿರ್ತಕ್ಕಂತಹ ಕರ್ಣನ ಮಗನ ದಳ, ಇವೆಲ್ಲವೂ ಒಟ್ಟಾಗಿ ಬಬ್ರುವಾಹನನ ಸೈನ್ಯದ ಮೇಲೆ ಯುದ್ಧ ಮಾಡಲಿಕ್ಕೆ ಸಜ್ಜಾಗಿದೆ. ಎಲ್ಲರೂ ಕೃಷ್ಣನ ಪಾದಗಳನ್ನ ನೆನಪಿಸಿಕೊಳ್ತಾ ಧ್ಯಾನ ಮಾಡ್ತಾ ಮುನ್ನಡೆಯಲಿಕ್ಕೆ ಹೊರಟಿದ್ದಾರೆ. ವಾದ್ಯಗಳ ರಭಸದಲ್ಲಿ ಎಲ್ಲ ರಾಜರುಗಳ ಜೊತೆ ಅರ್ಜುನ ನೇತೃತ್ವವನ್ನು ವಹಿಸಿಕೊಂಡು ತನ್ನ ಸೈನ್ಯದ ಮುಂದೆ ಬಂದು ನಿಂತಿದ್ದಾನೆ. ಇನ್ನೇನು ತಂದೆ ಮಗನ ಕಾಳಗ ಆಗಿಬಿಡುತ್ತೋ ಏನೋ.

ಅದೇ ಸಮಯಕ್ಕೆ ಈ ಕಡೆ ಬಬ್ರು ವಾಹನ ಅರಮನೆಯಿಂದ ಹೊರಟಿದ್ದಾನೆ. ಸುಬುದ್ಧಿ ಮುಂತಾದಂತಹ ಎಲ್ಲ ಮುಖ್ಯಮಂತ್ರಿಗಳ ಸಮೂಹದಿಂದ, ಸಾಮಂತರಾಜರುಗಳ ಸಹಕಾರದಿಂದ ಅರ್ಜುನನ ಆಶೀರ್ವಾದವನ್ನು ಪಡೆಯಲಿಕ್ಕೆ ಹೊರಟಿದ್ದಾನೆ. ಜೋಡಿಸಿಕೊಟ್ಟಿದ್ದಂತಹ ಎಲ್ಲ ಸಕಲ ವಸ್ತು ವಾಹನಗಳು, ಕುದುರೆಗಳು, ಚತುರಂಗ ಬಲಗಳು, ಮಂಗಳಕರವಾಗಿರ್ತಕ್ಕಂತಹ ಕಳಸ ಕನ್ನಡಿಗಳು, ಅದನ್ನು ಹಿಡಿದುಕೊಂಡು ಬರ್ತಾ ಇರತಕ್ಕಂತಹ ಸುಮಂಗಲಿಯರು ಎಲ್ಲರೂ ಸಂತೋಷದಿಂದ ಬರ್ತಾ ಇದ್ದಾರೆ. ಬಹಳ ದೊಡ್ಡದಾದಂತಹ ಮೆರವಣಿಗೆಯಲ್ಲಿ ಬಬ್ರು ವಾಹನ ಬರ್ತಾ ಇದ್ದಾನೆ. ನಾಗರಿಕರು ಬರ್ತಿದ್ದಾರೆ, ಧ್ವಜ ಪತಾಕೆಗಳನ್ನು ಹಿಡಿದಿದ್ದಾರೆ, ತೋರಣಗಳನ್ನು ಹಿಡಿದಿದ್ದಾರೆ. ಅತ್ಯಂತ ಶೃಂಗಾರದ ವೈಭವದ ಮೆರವಣಿಗೆ ಬರ್ತಾ ಇದೆ.

ಕುಂತಿಯ ಮಗನಾದ ಅರ್ಜುನ ಇರುವ ಬಿಡಾರಕ್ಕೆ ನೇರವಾಗಿ ಬರ್ತಾ ಇದ್ದಾನೆ. ದೂರದಲ್ಲಿ ಇವರೆಲ್ಲರೂ ನೋಡ್ತಾ ಇದ್ದಾರೆ. ಯುದ್ಧಕ್ಕೆ ಬದಲಾಗಿ ಸಂಭ್ರಮ ಸಡಗರಗಳಿಂದ ಅವರು ಬರ್ತಾ ಇದ್ದಾರೆ. ಬಬ್ರುವಾಹನ ಪಾರ್ಥನನ್ನ ದೂರದಿಂದಲೇ ನೋಡಿ ತುಂಬಾ ಸಂತೋಷದಿಂದ ತನ್ನ ಕಿರೀಟವನ್ನ ತೆಗೆದು ಕೈನಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅತ್ಯಂತ ಮೃದುವಾದಂತಹ ಅರ್ಜುನನ ಪಾದಗಳ ಮೇಲೆ ಗೌರವದಿಂದ ನವರತ್ನಗಳನ್ನ ಸುರಿದಿದ್ದಾನೆ. ಕಿರೀಟವನ್ನ ತೆಗೆದಿಟ್ಟಿದ್ದಾನೆ. ತನ್ನ ಮೃದುವಾದ ಕೈಗಳನ್ನ ಜೋಡಿಸಿ ಬಬ್ರುವಾಹನ ಭಯಭಕ್ತಿಯಿಂದ ಇಡೀ ತನ್ನ ಶರೀರವನ್ನ ಭೂಮಿಯಲ್ಲಿ ಇಟ್ಟು ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ. ನನ್ನದೆಲ್ಲವೂ ನಿನ್ನದೆ ಅನ್ನುವ ಅನನ್ಯ ಭಾವದಿಂದ, ಅನ್ಯಥಾ ಶರಣಂ ನಾಸ್ತಿ, ನಾನು ನಿನಗೆ ಸಂಪೂರ್ಣ ಶರಣಾಗಿದ್ದೇನೆ ಅನ್ನುವ ವಚನವನ್ನು ತೋರಿಸುವ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾನೆ.

ಜೈಮಿನಿ ಮಹರ್ಷಿಗಳು ಕಥೆಯನ್ನ ಮುಂದೆ ಹೇಳ್ತಾ ಇದ್ದಾರೆ. ಬಬ್ರುವಾಹನ ಜೊತೆ ಬಂದಂತ ಎಲ್ಲ ಪರಿವಾರದವರು ಸುವಾಸಿನಿಯರು. ಅರ್ಜುನನ ತಲೆಯ ಮೇಲೆ ಅರಳು, ಅಕ್ಷತೆ, ನಾನಾ ರೀತಿಯ ಫಲಪುಷ್ಪಗಳನ್ನ ಸುರಿದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಪರಮ ಗೌರವದಿಂದ ಕಾಣ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಸುಬುದ್ಧಿ ಮತ್ತು ಮಂತ್ರಿ ಮಹೋದಯರೆಲ್ಲರೂ ಕೂಡ ತಾವು ತಾವು ತಂದಿದ್ದಂತ ಕಾಣಿಕೆಗಳನ್ನು ಕೂಡ ಅರ್ಪಿಸಿ ನಮಸ್ಕಾರ ಮಾಡಿ ದೂರದಲ್ಲಿ ನಿಲ್ತಾ ಇದ್ದಾರಂತೆ. ಇಷ್ಟೊಂದು ರೀತಿಯ ಗೌರವವನ್ನ ಆದರವನ್ನ ನಿರೀಕ್ಷೆಯೇ ಮಾಡದಲ್ಲೇ ಇರತಕ್ಕಂತಹ ಅರ್ಜುನ ಆಶ್ಚರ್ಯಚಕಿತನಾಗಿದ್ದಾನೆ. ಅಯ್ಯ, ಯಾರಪ್ಪ ನೀನು ಅಂತ ಹೇಳಿ ಬಬ್ರುವಾಹನನ್ನ ಕೇಳಿದಾಗ ಆತ ಎದ್ದು ಕೈ ಮುಗಿದು ಭಿನ್ನಯಿಸ್ತಾ ಇದ್ದಾನೆ.

ತಂದೆಯೇ, ನಾನು ನಿನ್ನ ಮಗ ಬಬ್ರುವಾಹನ. ನನ್ನ ತಾಯಿ ಚಿತ್ರಾಂಗದೆ. ಉಲೂಪಿ ನನ್ನನ್ನು ಪ್ರೀತಿಯಿಂದ ಕಾಪಾಡಿದ ತಾಯಿ. ತಾವು ಹಿಂದೆ ತೀರ್ಥಯಾತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಚಿತ್ರಾಂಗದೆ ಮತ್ತೆ ಉಲೂಪಿಯರು ನಿನ್ನನ್ನು ಗಾಂಧರ್ವ ವಿವಾಹ ಮಾಡಿಕೊಂಡಿದ್ರು. ಅಂದು ಚಿತ್ರಾಂಗದೆಯ ಗರ್ಭದಲ್ಲಿ ನಿನ್ನಿಂದ ನಾನು ಹುಟ್ಟಿದೆ. ಇದು ತಿಳಿಯದೆ ಅವಿವೇಕದಿಂದ ನಿನ್ನ ಯಜ್ಞದ ಕುದುರೆಯನ್ನು ನಾನು ಕಟ್ಟಿಬಿಟ್ಟೆ. ನನ್ನದು ಘೋರ ಅಪರಾಧವಾಗಿದೆ, ದಯಮಾಡಿ ಕ್ಷಮಿಸು ಅನ್ನುವ ಮಾತುಗಳನ್ನು ಹೇಳ್ತಾ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದ್ದಾನೆ. ಅತ್ಯಂತ ವಿನಯದಿಂದ ಪಾರ್ಥನಲ್ಲಿ ಬೇಡ್ತಾ ಮತ್ತೆ ಮತ್ತೆ ಪಾದಗಳನ್ನು ಮುಟ್ಟಿ ತನ್ನ ತಲೆಯನ್ನ ಅದರ ಮೇಲೆ ಇಟ್ಟು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ.

ಬೊಬ್ಬರು ವಾಹನ ನನ್ನ ಮಗ ಅಂತ ಹೇಳ್ತಾ ಇದ್ದಾನೆ. ಪಾದಗಳಿಗೆ ಭಯಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾನೆ. ಮತ್ತೆ ಮತ್ತೆ ಬೇಡ್ತಾ ಇರತಕ್ಕಂತಹ ಈ ಬೊಬ್ಬರು ವಾಹನ ಮುಖವನ್ನ ಅರ್ಜುನ ನೋಡ್ಲಿಲ್ವಂತೆ, ಮಾತನಾಡಿಸ್ಲಿಲ್ಲ. ಆಶ್ಚರ್ಯದಿಂದ ನಿಂತ್ಕೊಂಡಿದ್ದಾನೆ. ಅವನ ಮುಖದಲ್ಲಿ ಇವನ ಬಗ್ಗೆ ಮಮಕಾರ ಕಾಣ್ತಾ ಇಲ್ಲ. ಇಂತಹ ನಡವಳಿಕೆಯನ್ನು ನೋಡಿದಂತಹ ಹಂಸಕೇತು, ನೀಲಧ್ವಜ ಎಲ್ಲರೂ ಕೂಡ ತುಂಬಾ ಆಶ್ಚರ್ಯದಿಂದ ಚಿಂತೆ ಮಾಡ್ತಾ ಇದ್ದಾರೆ. ಅರ್ಜುನ ಯಾಕೆ ಮಗನನ್ನ ಸಂತೈಸ್ತಾ ಇಲ್ಲ, ಹೋಗಿ ಯಾಕೆ ಅಪ್ಪಿಕೊಳ್ತಾ ಇಲ್ಲ, ಮಗನ ಹೃದಯದ ಜೊತೆ ತನ್ನ ಹೃದಯವನ್ನ ಯಾಕೆ ಸೇರಿಸ್ತಾ ಇಲ್ಲ ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ಮನದಲ್ಲೇ ಕರಗಿ ಹೋಗಿದ್ದಾರೆ ಅವರು. ಕರುಣೆಯ ರಸ ಹರಿದಿದೆ. ರಾಜನಾದಂತ ಬಬ್ರು ವಾಹನನ್ನ ಅವರು ನೋಡ್ತಾ ಇದ್ದಾರೆ. ಆ ಕ್ಷಣದಲ್ಲಿ ನೆನಪಾಗಿದೆ ಅವರಿಗೆ, ಸ್ವಲ್ಪ ದಿನದ ಹಿಂದೆ ಒಂದು ಮುದಿ ಹದ್ದು ಅರ್ಜುನನ ಕಿರೀಟದ ಮೇಲೆ ಕುಳಿತಂತಹ ಒಂದು ಅಪಶಕುನದ ಘಟನೆ ಅದರ ಸೂಚಕ ಹೀಗಾಗಿರಬಹುದಾ ಅನ್ನುವ ಹೆದರಿಕೆ ಕೂಡ ಅವರ ಮನಸ್ಸಿನ ಆಳದಲ್ಲಿ ಬಂದು ಹೋಗಿದೆ.

ಅರ್ಜುನನ ರೀತಿ ನೀತಿಗಳನ್ನು ನೋಡುವಾಗ ಪ್ರದ್ಯುಮ್ನ, ಹಂಸಧ್ವಜ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೇ ಪಾರ್ಥ, ಯಾಕೆ ಹೀಗೆ ಸುಮ್ಮನೆ ಇದ್ದೀಯಾ? ಈತ ನಿನ್ನ ಮಗನೇ ಆಗಿದ್ದಾನೆ, ಬಹಳ ಪರಾಕ್ರಮಿಯಾಗಿದ್ದಾನೆ, ಭೂಮಂಡಲದಲ್ಲಿ ಅತ್ಯಂತ ವೈಭವದಿಂದ ಮೆರಿತಾ ಇದ್ದಾನೆ, ಎಲ್ಲರಿಂದ ಹೊಗಳಿಸಿಕೊಳ್ತಾ ಇದ್ದಾನೆ, ಮಾನ್ಯವಂತನಾಗಿದ್ದಾನೆ. ಅಷ್ಟೇ ಅಲ್ಲ, ನಿನ್ನದೇ ಹೋಲಿಕೆ ಇದೆ. ಇಂತಹ ಸುಂದರನಾದ, ಸ್ವರೂಪನಾದ, ಶ್ರೇಷ್ಠನಾದಂತಹ, ಸೂರ್ಯಕಾಂತಿಯನ್ನು ಹೊಂದಿದಂತಹ ಬಬ್ರುವಾಹನನನ್ನ ಮಗನೆಂದು ಒಪ್ಕೊಳ್ಳಪ್ಪ, ಗೌರವದಿಂದ ಸನ್ಮಾನಿಸಪ್ಪ. ನೀನು ಕೂಡ ನಿನ್ನ ಮಗ ಅಂತ ಸ್ವೀಕರಿಸು, ಸಂಭ್ರಮ ಪಡು. ಇವನನ್ನ ಮನ್ನಿಸದೆ ನಿಂತ್ಕೊಂಡಿರ್ತಕ್ಕಂತಹದ್ದು ನಿನಗೆ ಸರಿಯಲ್ಲ ಅನ್ನುವ ಮಾತನ್ನು ಅವರೆಲ್ಲರೂ ಹೇಳಿದ್ದಾರೆ ಅರ್ಜುನನಿಗೆ.

0: ಮೊದಲ ಸ್ವಮಂ ಕಟ್ಟಿ ಮತ್ತೆ ಬಿಡುವನೆ ಕಾದದೆ.
1: ಇವರ ಮಾತುಗಳನ್ನ ಕೇಳ್ತಾ ಪಾರ್ಥ ಮತ್ತಷ್ಟು ಕೋಪದಿಂದ ಮಾತನಾಡ್ತಾ ಇದ್ದಾನೆ. ಬಬ್ರುವಾಹನನನ್ನ ಅತ್ಯಂತ ತಾತ್ಸಾರದಿಂದ ನೋಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆತನ ಕಾಲಿನಿಂದ ಜಾಡಿಸಿ ಒದ್ದಿದ್ದಾನೆ. ಎಲ್ಲವೋ ಕೂಳ ಹೇಡಿ ಹೆದರಿಬಿಟ್ಟು ಕಾಲಿಡ್ದ ಅನ್ನತಕ್ಕಂತಹ ಮಾತೇನಿದೆ ಜನರಾಡತಕ್ಕಂತಹ ಮಾತಿನ ಹಾಗೆ, ಅದೇ ರೀತಿ ನೀನು ಕೂಡ ಹೇಡಿ ಆಗ್ಬಿಟ್ಟಿದ್ದೀಯ. ನನಗೆ ಹುಟ್ಟಿದ ಮಗನೇ ಆಗಿದ್ದಿದ್ರೆ ಹೀಗೆ ಹೆದರಿಕೊಳ್ತಾ ಇದ್ನ? ಖಂಡಿತ ನೀನು ಅಂತಹವನಲ್ಲ, ನನ್ನ ಮಗನಲ್ಲ. ಮೊದಲು ಕುದುರೆಯನ್ನ ಕಟ್ಟಿ ಈಗ ಯುದ್ಧ ಮಾಡುವುದು ಬೇಡ ಅಂತ ಹೆದರ್ಕೊಳ್ತಾ ಇರಲಿಲ್ಲಪ್ಪ ಅನ್ನುವ ಮಾತನ್ನು ಹೇಳಿ ಹೀನಾಯವಾಗಿ ನಿಂದಿಸಿ ಆತನಿಗೆ ಅವಮಾನ ಮಾಡಿದ್ದಾನೆ.

ಅರ್ಜುನನ ಕೋಪ ಆತನ ಬುದ್ಧಿಯನ್ನ ತಿಂದ ಹಾಕ್ಬಿಟ್ಟಿದೆ. ಕ್ರೂರತನದ ಮಾತುಗಳನ್ನ ಆಡ್ತಾ ಇದ್ದಾನೆ. ನೀನು ಯಾರೋ ವೇಶ್ಯಾಪುತ್ರನಾಗಿರ್ಬೇಕು. ಖಂಡಿತ ನೀನು ನನಗೆ ಜನಿಸಿದವನಲ್ಲ. ಹಾಗೇನಾದರೂ ನನ್ನ ಮಗನೇ ಆಗಿದ್ದಿದ್ರೆ ಕ್ಷತ್ರಿಯ ಧರ್ಮದ ನಡವಳಿಕೆಯನ್ನು ಬಿಟ್ಟುಬಿಟ್ಟು ಹೀಗೆ ದೈನ್ಯತೆಯಿಂದ ಬೇಡ್ಕೊಳ್ತಾ ಇರಲಿಲ್ಲ, ಕಾಲ ಮೇಲೆ ಬಿದ್ದು ನನ್ನನ್ನು ಮತ್ತೆ ದೀನತೆಯಿಂದ ಸ್ವೀಕರಿಸುವಂತ ಕೇಳ್ತಾ ಇರಲಿಲ್ಲ. ಕೇವಲ ಸುಭದ್ರೆಯಲ್ಲಿ ಹುಟ್ಟಿದ ಅಭಿಮನ್ಯುವೇ ನಿಜವಾಗಿ ನನ್ನ ಮಗ. ವೈರಿಗಳ ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡಿ ಚಕ್ರವರ್ತಿಗಳನ್ನು ಮೀರಿಸುವಂತೆ ಹೋರಾಡಿದಂತಹ ಅವನೊಬ್ಬನೇ ನನ್ನ ಮಗ. ಇದು ಲೋಕಕ್ಕೆ ಗೊತ್ತಿದೆ. ಹಾಗಲ್ಲದೆ ನನಗೆ ಬೇರೆ ಯಾವ ಮಗನೂ ಇಲ್ಲ, ನೀನು ನನ್ನ ಮಗನೂ ಅಲ್ಲ ಅನ್ನುವ ತೀಕ್ಷ್ಣವಾದ ಮನನೋಯುವ ಮಾತುಗಳನ್ನು ಬಬ್ರುವಾಹನನಿಗೆ ಆಡಿಬಿಟ್ಟಿದ್ದಾನೆ.

ಅವನಲ್ಲ. ಕುದುರೆಯನ್ನು ಏಕೆ ಕಟ್ಟಿದೆ ನೀನು? ಕೇವಲ ಆಡಂಬರದಿಂದ ಈ ಚತುರಂಗ ಬಲವನ್ನ, ಈ ರಾಜರುಗಳನ್ನ, ಛತ್ರಚಾಮರಗಳನ್ನ ಇಟ್ಕೊಂಡು ಮಾತ್ರಕ್ಕೆ ನೀನು ಬಹಳ ದೊಡ್ಡ ರಾಜ ಅಂತ ಭ್ರಮೆಯನ್ನ ಇಟ್ಕೊಳ್ಬೇಡ. ಬಯಲಾಡಂಬರದ ಆಯುಧಗಳನ್ನು ಏಕೆ ಇಟ್ಕೊಂಡಿದ್ದೀಯ? ನಿನ್ನ ಬದುಕು ಸುಡಲಿ, ಜೀವದ ಮೇಲೆ ಆಸೆಯನ್ನ ಬಿಟ್ಟುಬಿಟ್ಟು ಹೋಗು ಅನ್ನುವ ಬಿರುನುಡಿಗಳನ್ನ ಭಾರತ ಹೇಳಿ ನಿಂದಿಸಿದ್ದಾನೆ.

0: ನಿನ್ನ ತಾಯಿ ಯಾರು ಅಂತ ಹೇಳಿದೆಪ್ಪ? ಓ, ಚಿತ್ರಾಂಗದೇ ಅಲ್ವಾ? ಒಬ್ಬ ನರ್ತಕಿ ತಾನೆ, ಗಂಧರ್ವನ ಪುತ್ರಿ ತಾನೆ ಅವಳು. ಅಯ್ಯೋ, ನಿನಗೇಕೆ ಈ ರಾಜ ಲಾಂಛನಗಳು, ಈ ರಾಜನ ಗುರುತುಗಳು? ನಾಟಕ ಮಾಡಬೇಡಪ್ಪ. ಬಹಳ ಶೂರನ ಹಾಗೆ ಕುದುರೆಯನ್ನ ಕಟ್ಟುಬಿಟ್ಟು ಈಗ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಬಂದಿದೀಯ? ಹೋ, ಆಚೆಗೆ ರೆಡಿ ಅನ್ನುವ ಮಾತುಗಳನ್ನ, ವ್ಯಂಗ್ಯದ ಮಾತುಗಳನ್ನ, ಕುಹಕದ ಮಾತುಗಳನ್ನ ಆಡಿ ಅಗೌರವವನ್ನು ಮಾಡಿದ್ದಾನೆ ಆ ರಾಜಾದಿರಾಜನಾದ ಬಬ್ರುವಾಹನನಿಗೆ. ಅಗೌರವವಾದ ಮಾತುಗಳಿಂದ ಬಹಳ ಯೋಗ್ಯನಾದಂತಹ ಬಬ್ರುವಾಹನನ್ನ ಅರ್ಜುನ ಕೋಪದಿಂದ ಹಳಿದು ಹೀಯಾಳಿಸಿಬಿಟ್ಟಿದ್ದಾನೆ.
1: ಬಿರು ನುಡಿಗಳಿಂದ

ಬಬ್ರು ವಾಹನ ಬಹಳ ಬೇರೆಯ ನಿರೀಕ್ಷೆಯಲ್ಲಿ ಬಂದಿದ್ದ. ಆದರೆ ಇಲ್ಲಿ ತಂದೆಯಾದ ಪಾರ್ಥ ಅವನ ಮುಖವನ್ನೂ ನೋಡಲಿಲ್ಲ. ಅದರ ಬದಲಿಗೆ ಕಠಿಣವಾದ ಬೀರುನುಡಿಗಳನ್ನು ಹೇಳಿದ್ದಾನೆ. ಅವನಿಗೆ ತೀವ್ರವಾಗಿ ಮನಸ್ಸಿಗೆ ನೋವಾಗಿದೆ, ತುಂಬಾ ಕೋಪ ಬಂದಿದೆ. ತಕ್ಷಣದಲ್ಲಿ ಮಂತ್ರಿಯಾದ ಸುಬುದ್ಧಿಯನ್ನ ಕರೆದು ಹೇಳ್ತಾ ಇದ್ದಾನೆ. ತನ್ನ ನಿಶ್ಚಲವಾದ ಅಭಿಪ್ರಾಯವನ್ನ ಆ ಕ್ಷಣವೇ ತಿಳಿಸಿಬಿಟ್ಟಿದ್ದಾನೆ. ಈಗ ಅರ್ಜುನನಿಗೆ ಏಕವಚನದಲ್ಲಿ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ನನ್ನ ತಾಯಿಯನ್ನು ಹೀಯಾಳಿಸಿದಲ್ದಲೇ ಕೀಳು ಮಾತನಾಡ್ತಾ ಇದ್ದೀಯ. ಈಗಲೇ ಕೇಳು, ನಾನು ನಿನ್ನ ಮಗನೇ ಆಗಿದ್ದಲ್ಲಿ ನಿನ್ನ ತಲೆಯನ್ನ ಕೆಡುವುತ್ತೇನೆ, ಇದು ಸತ್ಯ. ನಿನ್ನ ಅಯುಕ್ತವಾದಂತಹ ಅಯೋಗ್ಯವಾದ ಮಾತುಗಳನ್ನು ನಿಲ್ಲಿಸು. ಆದ್ರೆ ಆಡಿರ್ತಕ್ಕಂತಹ ಮಾತುಗಳನ್ನ ಮರೆಯಬೇಡ, ನನ್ನ ಪರಾಕ್ರಮವನ್ನ ರಣರಂಗದಲ್ಲಿ ನೋಡು ಅಂತ ಹೇಳ್ತಾ ಕುದುರೆ ಸಹಿತ ಅರಮನೆಗೆ ಬಹಳ ನಿಂದುಕೊಂಡು ಹೋಗ್ಬಿಟ್ಟ.

ಪರಮ ಪತಿವ್ರತಾ ಶಿರೋಮಣಿಯಾದಂತಹ ತನ್ನ ತಾಯಿಯಾದಂತಹ ಚಿತ್ರಾಂಗದೆಯನ್ನ ತಂದೆ ನಿಂದಿಸಿದ್ದನ್ನ ಕಂಡಂತಹ ಕೇಳಿದಂತಹ ಮಗನಿಗೆ ಮನಸ್ಸಿಗೆ ದೊಡ್ಡ ಆಘಾತ ಆಗ್ಬಿಟ್ಟಿದೆ. ತಾನು ತೆಗೆದುಕೊಂಡು ಹೋಗಿದ್ದಂತಹ ಎಲ್ಲ ಸುವಸ್ತುಗಳನ್ನ, ಶ್ರೇಷ್ಠವಾದ ರಥ ಕುದುರೆಗಳನ್ನ, ಕಾಲಾಳುಗಳನ್ನ ಎಲ್ಲವನ್ನ ಮನೆಗೆ ವಾಪಸ್ ತರಿಸಿದ್ದಾನೆ. ಯಜ್ಞದ ಕುದುರೆಯನ್ನ ಮತ್ತೆ ಲಾಯದಲ್ಲಿ ಕಟ್ಟಿಸಿದ್ದಾನೆ. ಪಟ್ಟಣಕ್ಕೆ ಸ್ತ್ರೀಯರನ್ನ, ನಾಗರಿಕರನ್ನ ಕಳಿಸಿದ್ದಾನೆ.

ಎಲ್ಲ ಸಚಿವರನ್ನ ಸೇನಾ ನಾಯಕರನ್ನ ಸೇರಿಸಿಬಿಟ್ಟು ಯುದ್ಧದ ಘೋಷಣೆಯನ್ನ ಮಾಡಿ ದುಂದುಭಿ ಕಹಳೆ ಈ ಎಲ್ಲ ವೀರ ವಾದ್ಯಗಳನ್ನ ನುಡಿಸ್ತಾ ಅರ್ಜುನನನ್ನು ಸೋಲಿಸುವ ಕಠಿಣವಾದ ನಿರ್ಧಾರವನ್ನ ವೀರ ಬಬ್ಬರುವಾಹನ ಹೊಂದಿ ಹೊರಟಿದ್ದಾನೆ.

ಇಲ್ಲಿ ಜನಮೇಜಯರಾಯ ಕೇಳಪ್ಪ, ಮುಂದೆ ನಡೆದಂತಹ ತಂದೆ ಮಕ್ಕಳ ಘನಘೋರ ಯುದ್ಧವನ್ನ ನಾನು ಹೇಗೆ ವರ್ಣಿಸಲಿ? ಅದ್ಭುತವಾದಂತಹ ಹಾಗೂ ತೀವ್ರವಾದಂತಹ ಸಮರ ತಂದೆ ಮಕ್ಕಳಲ್ಲಿ ನಡೆಯಿತು. ಬಹಳ ಹಿಂದೆ ತ್ರೇತಾಯುಗದಲ್ಲಿ ಯಜ್ಞಾಶ್ವದ ಕಾರಣದಿಂದಲೇನೆ ಶ್ರೀರಾಮ ಮತ್ತು ಮಕ್ಕಳಾದ ಕುಶಲವರ ನಡುವೆ ನಡೆದ ಯುದ್ಧದ ಹಾಗೆಯೇ ಮತ್ತು ದೇವೇಂದ್ರನ ಜೊತೆ ನಡೆದ ಸಮರದ ಹಾಗೆಯೇ ಈ ಘನಘೋರ ಯುದ್ಧವು ಕೂಡ ನಡೀತು ಅನ್ನುವುದನ್ನು ಹೇಳ್ತಾ ಹಿಂದೆ ನಡೆದಂತಹ ಕುಶಲವರ ಯುದ್ಧವನ್ನ ನೆನಪಿಸಿಕೊಳ್ತಾ ಇದ್ದಾರೆ.

ಜೈಮಿನಿ ಮಹರ್ಷಿಗಳಿಂದ ಇಲ್ಲಿಯ ತನಕ ಜನಮೇಜಯ ಮಹಾರಾಜ ಈ ಎಲ್ಲ ಕಥೆಯನ್ನ ತುಂಬಾ ಪ್ರೀತಿಯಿಂದ ಕೇಳಿದ್ದಾನೆ. ಹಿಂದೆ ಅವರಿಂದಲೇ ಕರ್ಣಾರ್ಜುನರ ಕಾಳಗದ ಬಗ್ಗೆ ಕೂಡ ತಿಳ್ಕೊಂಡಿದ್ದನ್ನ ನೆನಪಿಸಿಕೊಂಡಿದ್ದಾನೆ. ಆದ್ರೆ ಈಗ ಕೇಳ್ತಾ ಇದ್ದಾನೆ, ರಾಮಾಶ್ವಮೇಧದ ಕಾಲದಲ್ಲಿ ಶ್ರೀರಾಮ ಲವಕುಶರ ಜೊತೆ ಹೋರಾಡಿದಂತ ಕಥೆಯನ್ನು ಕೂಡ ದಯಮಾಡಿ ತನಗೆ ತಿಳಿಸಬೇಕು ಅಂತ ಹೇಳಿ ಜನಮೇಜಯ ಅತ್ಯಂತ ಭಕ್ತಿಯಿಂದ ಕೇಳ್ತಾ ಇದ್ದಾನೆ.

0: ಜನ್ಮೇಜಯನ ಕೋರಿಕೆಯ ಹಾಗೆ ಜೈಮಿನಿ ಮಹರ್ಷಿಗಳು ರಾಮಾಯಣದ ಕಥಾಭಾಗವನ್ನ ಬಹಳ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಇದನ್ನ ಕುಳಿತು ಕೇಳತಕ್ಕಂಥವರಿಗೆ ಮೈ ರೋಮಾಂಚನ ಆಗತಕ್ಕಂತಹ ಒಂದು ಕಥೆ, ಸಂತೋಷ ಉಕ್ಕತಕ್ಕಂತಹ ಒಂದು ಕಥೆ. ಇಂತಹದನ್ನ ದೇವನೂರಿನ ಲಕ್ಷ್ಮೀಕಾಂತ ಸ್ವಾಮಿ ಅಂದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರ ತನ್ನ ಸೂತರ ಜೊತೆ ಯುದ್ಧ ಮಾಡಿದಂತಹ ಕಥೆಯ ಅಮೃತ ಸಾರವನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ ಜೈಮಿನಿ ಮಹರ್ಷಿಗಳು ಜನಮೇಜಯರಿಗೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆ ವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡಾ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ವಿಧಾನಸಭೆಯಿಂದ ವಿಧಾನಪರಿಷತ್ತಿನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಬಹುತೇಕ ಶಾಸಕರು ಈವರೆಗೆ ಮತ ಚಲಾಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶೇಕಡಾ 95.50% ಮತದಾನ ನಡೆದಿದ್ದು 212 ಮತಗಳ ಚಲಾವಣೆಯಾಗಿದೆ. ಮತದಾನ ಪ್ರಾರಂಭವಾಗುವ ಮೊದಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರ ಕಚೇರಿಯಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ 120 ಶಾಸಕರಿಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ತಮ್ಮ 2ನೇ ಪ್ರಾಶಸ್ತ್ಯದ ಮತ ನೀಡುವಂತೆ ಸೂಚಿಸಿದೆ. ಈ ನಡುವೆ ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನದ ಮೂಲಕ ವಿನಯ್ ಕಾರ್ತಿಕ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 4 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು 2 ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಇದೆ. 7ನೇ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೆಂಬಲಿತ ಕೆ ಗೋವಿಂದರಾಜು ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿದ ಬಳಿಕ ಮಾತನಾಡಿ ಆತ್ಮಸಾಕ್ಷಿಯಂತೆ ಮತ ಚಲಾಯಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮನೆಗಳಲ್ಲೇ ಜನರೇ ಬೇರ್ಪಡಿಸಿ ಕಸದ ಗಾಡಿಗೆ ನೀಡಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಸದ ಗಾಡಿಗಳು ತ್ಯಾಜ್ಯಗಳನ್ನು ಬೇರ್ಪಡಿಸಿಯೇ ಘಟಕಗಳಿಗೆ ತಲುಪಿಸಬೇಕು ಎಂದು ಹೇಳಿದ್ದಾರೆ. ವ್ಯವಸ್ಥೆಯ ಅಡಿಪಾಯದಿಂದಲೇ ಬದಲಾವಣೆ ತರುವ ದೂರದೃಷ್ಟಿ ಯೋಜನೆ ಇಲ್ಲದೆ ಕಸದ ಸಮಸ್ಯೆ ಶಾಶ್ವತ ಪರಿಹಾರ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡತನ ನಿರ್ಮೂಲನೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪಿಎಂ ಉಜ್ವಲ ಯೋಜನೆಯಡಿಯಲ್ಲಿ 11 ಕೋಟಿ ಎಲ್ಪಿಜಿ ಸಿಲಿಂಡರ್ ನೀಡುವ ಮೂಲಕ ಹೊಗೆಮುಕ್ತ ಅಡುಗೆಗೆ ಪ್ರೋತ್ಸಾಹಿಸಲಾಗಿದೆ. 15,000 ಕೋಟಿ ಸಾಲವನ್ನು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಉದ್ದಿಮೆದಾರರಿಗೆ ನೀಡಲಾಗಿದೆ. ರೈತರ ಖಾತೆಗೆ ಇದುವರೆಗೆ 4.3 ಲಕ್ಷ ಕೋಟಿ ರೂಪಾಯಿ ನೆರವು ನೀಡಲಾಗಿದೆ. ದೇಶದ ಮೂಲಸೌಕರ್ಯಕ್ಕೆ ಹೂಡಲಾಗಿರುವ ಬಂಡವಾಳ 2 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
0: ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಕರಾವಳಿಯ ಆರ್ಥಿಕತೆ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳೂರು ಸಮೀಪದ ಗಂಜಿಮಠದಲ್ಲಿ ನಿರ್ಮಾಣವಾಗಲಿರುವ ಪ್ಲಾಸ್ಟಿಕ್ ಪಾರ್ಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, 104 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ಪಾರ್ಕ್ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ಸ್ಥಳೀಯ ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಕಿ ಉಳಿದಿರುವ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೇಸಿಗೆ ಹಾಗೂ ಮುಂಗಾರು ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದು. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೊರೆಸಲಾಗಿರುವ 70ಕ್ಕೂ ಹೆಚ್ಚು ಹೊಸ ಬೋರ್ವೆಲ್ಗಳಿಗೆ ಕೇವಲ 3 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಯೋಜನೆಗಳು ಜನರಿಗೆ ತಲುಪುವಲ್ಲಿ ವಿಳಂಬವಾದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ಭಾನುವಾರ ದೇಶದಾದ್ಯಂತ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಯಲಿದೆ. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಜಿಲ್ಲೆಯ 2532 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈಗಾಗಲೇ ಪರೀಕ್ಷಾ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಈಗ ದಿವ್ಯಾಂಗ ಪ್ರಯಾಣಿಕರಿಗೆ ನೀಡುವ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣವನ್ನು ಸೌಲಭ್ಯವನ್ನು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ದಾಖಲೆ ಅಪ್ಲೋಡ್, ಸ್ಥಿತಿ ಪರಿಶೀಲನೆ, ಅನುಮೋದಿತ ಕಾರ್ಡ್ ಡೌನ್ಲೋಡ್ ಎಲ್ಲವೂ ಡಿಜಿಟಲೀಕರಣ ಮಾಡಲಾಗಿದೆ. ಅರ್ಹರಾದ ದಿವ್ಯಾಂಗ ಪ್ರಯಾಣಿಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿವ್ಯಾಂಗ್ ಜಾನಿತ್ ಇಂಡಿಯನ್ ರೇಲ್ .gov.in ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕ ಸೇವೆಗಳಲ್ಲಿ ವಿಳಂಬ ಧೋರಣೆ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಲು

0: ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಕೋಲಾರ ನಗರಸಭೆ ಕಚೇರಿಗೆ ಇಂದು ದಿಢೀರ್ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಹಾಜರಾತಿ ತಪಾಸಣೆ ನಡೆಸಿದರು. ರೈತರು ಮತ್ತು ಹೈನು ಉತ್ಪಾದಕರು ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಪಶು ಸಂಜೀವಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ವಿಂಗಡಿಸುವ ಮೂಲಕ ಘನತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ಮುಖವಾಗಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಬಿವಿ ವಾಸಂತಿ ಅಮರ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡಾ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: வணக்கம் நேயர்களே, இன்றைய ஸ்னேக பாரதி தமிழ் நிகழ்ச்சிக்கு உங்களை அன்புடன் வரவேற்கிறோம்.

0: अभी आपने सुना कार्यक्रम चिड़िया की बच्ची। तो श्रोताओं, अब हमारा कार्यक्रम यानी उमंग कार्यक्रम यहीं पर समाप्त होता है। तो अब अपने मित्र अजीत
1: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
0: नमस्कार,
1: नमस्कार।
2: उमंग, उमंग, उमंग, उमंग, उमंग।
3: आकाशवाणी ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ
4: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
5: ನಮಸ್ಕಾರ.
4: ಈಗ ಮಾದಕ ವಸ್ತುಗಳ ಸೇವನೆ ವಿಷಯವಾಗಿ ನಮ್ಮ ದೇಶದಲ್ಲಿ ಯಾವ ಕಾನೂನು ಇದೆ ಇದನ್ನ ನಾವು ತಿಳ್ಕೊಳ್ಬೇಕು, ಮತ್ತೆ ವಿದ್ಯಾರ್ಥಿಗಳಲ್ಲಿ ಇದರ ಸೇವನೆ ಹೆಚ್ಚಾಗ್ತಾ ಇದೆ, ಪೊಲೀಸರಿಗೆ ಸಿಕ್ಕಿಬಿದ್ರೆ ಏನಾಗ್ತದೆ ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ಮೊದಲ ಬಾರಿ ತಪ್ಪಾಡಿದ್ದಾರೆ ಎಂಬ ಕಾರಣಕ್ಕೆ ಬಿಡುಗಡೆ ಮಾಡುವಂತಹ ಅವಕಾಶ ಏನಾದರೂ ಇರುತ್ತಾ ಅಂತ ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಸರ್, ಇದ್ರ ಬಗ್ಗೆ ತಿಳಿಸಿ.
5: ಖಂಡಿತ ಸರ್. ಮಾದಕ ವಸ್ತುಗಳ ಸೇವನೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ NDPS ಆಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ ಹೇಳಿ, ಇದರ ಸೆಕ್ಷನ್ 27 ಅಡಿಯಲ್ಲಿ ಮಾದಕ ವಸ್ತು ಸೇವಿಸಿದ್ದಕ್ಕೆ ಸುಮಾರು 1 ವರ್ಷ ಜೈಲು ಅಥವಾ ದಂಡ ಅಥವಾ ಎರಡು ದಂಡ ಮತ್ತು ಜೈಲುವಾಸ ಎರಡೂ ಇರ್ತದೆ. ಈ ಕಾಯ್ದೆ ಅಡಿಯಲ್ಲಿ ಮೊದಲ ಬಾರಿಗೆ ಅಪರಾಧ ಮಾಡಿದ್ದೀರಾ, ಹಲವು ಬಾರಿಗೆ ಅಪರಾಧ ಮಾಡಿದ್ದೀರಾ ಎಂಬುದು ತಪ್ಪಿಸ್ತಸ್ತಾರೆ ಅಲ್ವೇ ಎಂದು ನಿರ್ಧರಿಸುವಾಗ ವ್ಯತ್ಯಾಸ ಏನೂ ಬರುವುದಿಲ್ಲ.
4: ಬೇಲ್ ಸಿಗುತ್ತಾ?
5: ಇದು ಬೇಲ್ ಸಿಗುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಪ್ರಮಾಣದ ಮಾದಕ ವಸ್ತು ಸಿಕ್ಕಿದೆ ಎಂಬುದರ ಮೇಲೆ ನ್ಯಾಯಾಲಯ ನಿರ್ಧಾರವನ್ನು ಮಾಡುತ್ತೆ. ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಹೇಳ್ತೇವೆ, ಅದರಲ್ಲಿ ಬೇಲ್ ಸಿಗುವಂಥದ್ದು ತುಂಬಾ ಕಷ್ಟ. ಅಪರಾಧಿ ಅಥವಾ ಆರೋಪಿ ನಿರಪರಾಧಿ ಇರಬಹುದು ಎಂದು ತೋರುತ್ತದೆ ಎನ್ನುವುದು, ಬೇಲ್ ಮೇಲೆ ಬಿಟ್ಟರೆ ಮತ್ತೆ ಅಪರಾಧ ಮಾಡಬಹುದಾ ಮಾಡಲಿಕ್ಕಿಲ್ವೋ ಅನ್ನುವಂಥದ್ದು, ಈ ಎರಡೂ ಸಾಬೀತಾದರೆ ಮಾತ್ರ ಬೇಲ್ ಸಿಗುವಂಥದ್ದು ಅಥವಾ ಬೇಲ್ ಕ್ಯಾನ್ಸಲ್ ಆಗುವಂಥದ್ದು. ಇದು ತುಂಬ ಕಠಿಣ ವಿಷಯ. ಮತ್ತು ಸಣ್ಣ ಅಥವಾ ಮಧ್ಯಮ ಪ್ರಮಾಣದ ಮಾದಕ ವಸ್ತುಗಳು ಸಿಕ್ಕಿದ್ರೆ ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯ ಬೇಲನ್ನು ಜಾಮೀನು ಮಂಜೂರು ಮಾಡುವಂಥ ಸಾಧ್ಯತೆಗಳಿವೆ.
4: ಆ ಸಮಯದಲ್ಲಿ ಮೊದಲ ಬಾರಿ ಅಪರಾಧಿಗೆ ಏನಾದರೂ ಬೇರೆ ದಾರಿ ಇದೆಯಾ ಅಂತಂದ್ರೆ, ಏನೋ ಸಿಕ್ಬಿಡ್ತಾನೆ ಅವಾಗ ತಪ್ಪಿಸ್ಕೋಬೇಕು, ಇಲ್ಲೋ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಒಂದು ಪಶ್ಚಾತ್ತಾಪ ಆಗುತ್ತೆ, ಇದ್ರ ತಂಟೆಗೆ ನಾ ಹೋಗಲ್ಲ ಅಂತ ಹೇಳ್ತಾರೆ.
5: ಬಹಳ ಗಾಬರಿ ವಿಷಯ ಏನಂದ್ರೆ, ಇವತ್ತು ಭಾರತದಲ್ಲಿ ಸಾಕಷ್ಟು ಸಂಖ್ಯೆಯ ಯುವಜನತರು ಮಾದಕ ದ್ರವ್ಯಗಳ ವ್ಯಸನಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಮತ್ತು ಇದು ಬಹಳ ದೊಡ್ಡ ದುರಂತ ಕೂಡ. ಇದನ್ನು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅದರ ಪರಿಹಾರಕ್ಕೆ ಸಾಕಷ್ಟು NGOಗಳು ಮತ್ತು ವಕೀಲರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟಲ್ಲಿ ಕೋರ್ಟ್ ಈ ಸಣ್ಣ ಪ್ರಾಯದ ಯುವಕರನ್ನು ಜೈಲಿಗೆ ಕಳಿಸದೆ ಒಂದು ನಿಗದಿತ ಅವಧಿ ಒಳಗಡೆ ಒಳ್ಳೆಯ ನಡವಳಿಕೆಗೆ ತೋರಿಸುವಂಥದ್ದು ಅಥವಾ ಅವರಿಗೆ ಸೂಕ್ತ ಮಾನಸಿಕವಾದ ಚಿಕಿತ್ಸೆಯ ಮೂಲಕ ಕೌನ್ಸಿಲಿಂಗ್ ಮೂಲಕ ಅವರನ್ನು ಮತ್ತೆ ಸರಿದಾರಿಗೆ ತರುವಂಥ ಪ್ರಯತ್ನಗಳು ಖಂಡಿತವಾಗಿಯೂ ಆಗ್ತವೆ. ಒಳ್ಳೆ ಗುಡ್ ಬಿಹೇವಿಯರ್ ಬಾಂಡ್ ಅನ್ನುವಂಥದ್ದು, ಅಂದರೆ ಒಳ್ಳೆಯ ನಡತೆಯನ್ನು ಮತ್ತೆ 1 ವರ್ಷ 2 ವರ್ಷ ತೋರಿಸಿದಲ್ಲಿ ಯಾವುದೇ ತಪ್ಪು ಮಾಡುವುದಿಲ್ಲ ಎಂದು ಒಪ್ಪಂದ ಮಾಡಿಕೊಂಡರೂ ಕೂಡ ಈ ನ್ಯಾಯಾಲಯದಿಂದ ಈ ಅಪರಾಧಗಳಲ್ಲಿ ಆತನ ಶಿಕ್ಷೆಯನ್ನು ಕಡಿಮೆಗೊಳಿಸಬಹುದು. ಇದು ಆದರೆ ಇದು ಮಾರಾಟಕ್ಕೆ ಸಂಬಂಧಿಸದ ನಾನ್ ಕಮರ್ಷಿಯಲ್ ಅಥವಾ ಚಿಕ್ಕ ಪ್ರಕರಣಗಳಲ್ಲಿ ಮಾತ್ರ, ದೊಡ್ಡ ಪ್ರಕರಣಗಳಲ್ಲಿ ಖಂಡಿತವಾಗಿಯೂ ಈ ರೀತಿಯ ಅವಕಾಶಗಳು ಇಲ್ಲ
4: ಅಲ್ವಾ. ಈಗ ಯಾವುದೇ ರೀತಿಯಾದಂತಹ ಅದು ದೊಡ್ಡದಿರಲಿ ಸಣ್ಣದಿರಲಿ, ಬಟ್ ಇದರ ತಂಟೆಗೆ ನಾವು ಹೋಗಲೇಬಾರದು ಅಂತ.
5: ಹೌದು,
4: ಇಂಥ ಈ ಚಟ ಸಾವಕಾಶವಾಗಿ ಮೊದಲು ನಮಗೆ ಒಂದಿಷ್ಟು ಆರಂಭದಲ್ಲಿ ಏನೋ ಒಂದು
5: ಯುವಕರ
4: ಒಂದು ಸ್ನೇಹ ವಲಯದಲ್ಲಿ ಏನೋ ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ಬಿಡ್ಲಿಕ್ಕೆ ಆಗದೆ ಇರುವಷ್ಟು ಕಠಿಣವಾದಂತಹ ಚಟ ಆಗುತ್ತಿದ್ದು
5: ಜೀವನ ಮತ್ತೆ ಜೀವ ಎರಡನ್ನೂ ಮತ್ತೆ ಕೌಟುಂಬಿಕವಾಗಿ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ಸಣ್ಣ ಮಟ್ಟದ ಪ್ರಾಯದಲ್ಲಿ ಯುವಕರು ಇವತ್ತು ಮಾಡ್ಕೊಳ್ತಾ ಇರುವಂತದ್ದನ್ನು ಕಾಣಬಹುದು. ಇದಕ್ಕೆ ಸಮಾಜ ಎಲ್ಲ ಒಗ್ಗಟ್ಟಾಗಿ ಇದರ ಬಗ್ಗೆ ಕಾರ್ಯನಿರ್ವಹಿಸಬೇಕಂತ ಅವಶ್ಯಕತೆ ಇವತ್ತಿದೆ.
4: ಆಯ್ತು, ಕೃಷ್ಣಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರಿಗೆ ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದ. ನಮಸ್ಕಾರ.
3: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
6: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
7: You are right. In the defense sector, the Ministry of Defense has been creating the right environment for Indian companies to design, develop, and build world-class technologies right here at home.
6: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft, and advanced aerospace system, HAL is helping build the future of India's defense.
7: HAL is bringing together private industry and thousands of MSMEs to create a powerful defense manufacturing ecosystem.
6: So, every innovation is taking India one step closer to an Atmanirbhar Bharat, powered by Indian talent, Indian technology, and Indian determination.
8: 12 saal vishwas ke, vikas ke, jan kalyan ke.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
10: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:36. ಇದು ಗುರುವಾರದ ಗುಡ್ ಟೈಮ್. ಮಧ್ಯಾಹ್ನ ಕಳೀತಾ ಇದ್ದೀವಿ, ಸಂಜೆ ಸಾಕ್ತಾ ಇದ್ದೀವಿ. ಹೊರಗಡೆ ಒಂಥರ ಮೋಡ ಕವಿದ ವಾತಾವರಣ, ಚಳಿ ಚಳಿ ಅನಿಸ್ತಾ ಇದೆ. ಕಾರ್ಯಕ್ರಮ ಮಾತ್ರ ಹೊಂಬಿಸಲಾಗಿದೆ. ಹೊಂಬಿಸಿಲಿನಲ್ಲಿ ಇವತ್ತು ನಾವು ಪ್ರಶ್ನೆಯನ್ನು ಕೇಳ್ತೀವಿ. ಎಂದಿನಂತೆ ನೀವು ನಮ್ಮ ಪ್ರಶ್ನೆಗೆ ನಿಮ್ಮ ಸರಿ ಉತ್ತರವನ್ನು ವಾಟ್ಸಪ್ ಸಂಖ್ಯೆ 9489901013ಗೆ ನಿಮ್ಮ ಚಂದದ ಹೆಸರು, ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ಹೆಸರು ಟೈಪ್ ಮಾಡಿಲ್ಲ ಅಂದರೆ ನೀವು ಉತ್ತರ ಸರಿ ಕಳಿಸಿದ್ರೆ ನಾವು ಹೇಳೋದಿಲ್ಲ. ಓಕೆ, ಇದು ನಮ್ಮ ಕಂಡೀಷನ್, ನಿಯಮಗಳು. ಮತ್ತು ಹೆಸರು ಕಳಿಸಿರೋರೆ ನಮ್ಮ ಹೆಸರು ಹೇಳಿಲ್ಲ, ಹೆಸರು ಹೇಳಿಲ್ಲ ಅಂತ ಒದ್ದಾಡ್ತಿರ್ತಾರೆ. ನಿಮ್ಮದು ನಂಬರ್ ಯಾಕೆ ಹೇಳಬೇಕು ಅಂತ ಅನಿಸುತ್ತೆ ಒಂದೊಂದ್ಸಲ. ಯೋಚನೆ ಮಾಡಿ ನಂಬರ್ ಕೊಡ್ತಿರೋ, ನಂಬರ್ ಕೊಡಿ ಅಂದರೆ ನಿಮ್ಮ ಫೋನ್ ನಂಬರ್ ಕೊಡಬೇಡಿ ನಮಗೆ, ನಿಮ್ಮ ಹೆಸರು ಕೊಡಿ ಸಾಕು. ಸರಿ, ಅದ ಹೆಸರನ್ನ ಕಳಿಸ್ಕೊಡಿ. ಪ್ರಶ್ನೆ ಈ ರೀತಿಯಾಗಿದೆ. ಕಮ್ಮನ ಬಿಟ್ಟು ಕಿವಿಗೊಟ್ಟು ಆಲಿಸಿ. ನಾಳೆ ಅಂದರೆ June 19 ವಿಶ್ವಸಂಸ್ಥೆ ಘೋಷಣೆಯಂತೆ ಡ್ಯಾಶ್ ದಿನ, ಈ ಡ್ಯಾಶ್ ಖಾಲಿ ಜಾಗದಲ್ಲಿ ಸರಿಯಾದ ಉತ್ತರವನ್ನು ಭರ್ತಿ ಮಾಡಿ. ನಾಳೆ June 19 ವಿಶ್ವಸಂಸ್ಥೆ ಘೋಷಣೆಯಂತೆ ಡ್ಯಾಶ್ ದಿನ, ಯಾವ ದಿನ ಬೇಗ ಬೇಗ ನಮಗೆ ಉತ್ತರವನ್ನು ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬೆಸಿಲು ಕನ್ನಡ ಕಾಮನಬಿಲ್ಲು.

0: ಉತ್ತರಗಳು ನೋಡ್ತಾ ಇದ್ರೆ ಅಬ್ಬಬ್ಬಬ್ಬಾ, ಏನು ಉತ್ತರಗಳಿವೋ ಅಂತ ಅನ್ನಿಸ್ತಾ ಇದೆ. ಯಾವ ಉತ್ತರವೂ ಸರಿಯಾಗಿಲ್ಲ. ಆಪ್ಷನ್ ಎರಡರಲ್ಲಿ ಒಂದು ಆಪ್ಷನ್ ನಾವು ಕನ್ಸಿಡರ್ ಮಾಡೋದಾದ್ರೆ, ಓಕೆ, ಒಂದು ಆಪ್ಷನ್ನ ಕನ್ಸಿಡರ್ ಮಾಡೋದಾದ್ರೆ ನೇತ್ರಾ ಕೆಂಗೇರಿಯವರ ಉತ್ತರ ಸರಿಯಾಗಿದೆ. ಅವರೊಬ್ಬರೇ ಉತ್ತರ ಕೊಟ್ಟಿರೋದು, ಇನ್ನೆಲ್ಲರ ಉತ್ತರ ಕೂಡ ತಪ್ಪಾಗಿದೆ. ಬೇರೆ ಬೇರೆ ದಿನಗಳು ಕೂಡ ನಾಳೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಒಂದು ದಿನದಲ್ಲಿ ಒಂದೇ ದಿನ ಇರೋದಿಲ್ಲ ಸೆಲೆಬ್ರೇಷನ್ಗೆ, ತುಂಬ ಇರುತ್ತೆ. ಜೂನ್ 19 ನಾಳೆ ಅಂದರೆ ಎಷ್ಟೊಂದು ಆಚರಣೆಗಳಿರುತ್ತೆ. ಆದರೆ ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂತಹ ವಿಶ್ವದಾದ್ಯಂತ ಆಚರಿಸುವ ಒಂದು ದಿನ ಯಾವುದದು ನಾಳೆ ಅಂತ ಕೇಳಿದ್ವಿ. ಕೆಲವರೆಲ್ಲ ಯೋಗ ದಿನ ಯೋಗ ದಿನ ಅಂತಿದ್ದಾರೆ. 21ನೇ ತಾರೀಕು ಅದು, ನಾಳೆ ಇನ್ನೂ 19ನೇ ತಾರೀಕು. ನೀವು ಆಲ್ರೆಡಿ 2 ದಿನ ಮುಂದೆ ಹೋಗ್ಬಿಟ್ಟಿದ್ದೀರಾ. ಯೋಗ ದಿನ ಅಂತ ಕಳಿಸಿದ್ರೆ ತಪ್ಪು ಉತ್ತರ ಅಂತ ಅಂದ್ಕೊಂಡ್ಬಿಡಿ. ಸರಿಯಾದ ಉತ್ತರ ನಾಳೆ ಜೂನ್ 19ರಂದು ವಿಶ್ವಸಂಸ್ಥೆ ಘೋಷಣೆಯಂತೆ ಡ್ಯಾಶ್ ದಿನ. ಸರಿಯಾದ ಉತ್ತರ ವರ್ಲ್ಡ್ ಸಿಕಲ್ ಸೆಲ್ ಅವೇರ್ನೆಸ್ ಡೇ, ವಿಶ್ವ ಸಿಕಲ್ ಸೆಲ್ ಜಾಗೃತ ದಿನ ನಾಳೆ ಜೂನ್ 19. ಸ್ವಲ್ಪ ಜಾಗೃತಿ ತಗೋಬೇಕಾಗಿದೆ. ಏನಿದು ದಿನ, ವಿಶೇಷ ಏನು ಎಲ್ಲ ನಾಳೆ ತಿಳ್ಕೊಬಹುದು ನೀವು. ಜೊತೆಗೆ ನೀವು ಕೂಡ ಈ ಸಿಕಲ್ ಸೆಲ್ ಅಂದರೆ ಏನು, ಆರೋಗ್ಯದ ಮೇಲೆ ಅದಾಗುವಂತಹ ಪರಿಣಾಮಗಳು, ಪ್ರಭಾವಗಳು, ಕಾರಣಗಳು ಎಲ್ಲವನ್ನು ಕೂಡ ತಿಳ್ಕೊಂಡು ಹುಷಾರಾಗಿರಬೇಕು ಅಂತ ನಾನು ಹೇಳ್ತೀನಿ. ನಾವು ಹೇಳಿದ ನಂತರ ಕೆಲವರೆಲ್ಲ ಕಳಿಸ್ಬಿಟ್ಟು ಸರಿನಾ ಸರಿನಾ ಅಂತ ಅಂದರೆ ಏನೋಪ್ಪ, ಅಥವಾ ನಮ್ಮ ಕನೆಕ್ಷನ್ ತುಂಬ ಲೇಟಾಗಿ ಹೋಗಿರ್ಬೇಕನ್ಸುತ್ತೆ ನಮಗೆ. ಓಕೆ, ನೇತ್ರಾ ಕೆಂಗೇರಿ ಅವರೇ, ನಿಮಗೆ ಅಭಿನಂದನೆಗಳು, ಅಭಿವಂದನೆಗಳು, ಮಹಾ ಅಭಿನಂದನೆಗಳು. ಯಾಕಂದರೆ ನೀವೊಬ್ಬರೇ ಕಂಡ್ರೆ ಏಕೈಕ ವ್ಯಕ್ತಿ ಸರಿ ಉತ್ತರ ಕೊಟ್ಟಿರೋದು. ಜೋರಾಗಿ ಚಪ್ಪಾಳೆ ಕೊಡಿ ನಮ್ಮ ಕೇಳುಗರೆಲ್ಲ ಅವ್ರಿಗೆ. ಕೇಳಿಸ್ತಾ ಕೆಂಗೇರಿಯಲ್ಲಿರೋ ನೇತ್ರಾ ಅವರೇ, ಕೇಳಿಸಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಉತ್ತರ ಕೊಡ ಪ್ರಯತ್ನ ಮಾಡಿದ್ದಾರೆ, ಎಲ್ರಿಗೂ ಕೂಡ ಧನ್ಯವಾದಗಳು. ಈಗ ನಾವು ಮತ್ತೊಂದು ಪ್ರಶ್ನೆಯನ್ನು ಕೇಳುವಂಥ ಸಮಯ. ಒಂಚೂರು ಲೆಕ್ಕದಿದು ಲೆಕ್ಕಾಚಾರ, ಓಕೆ, ಸರಿಯಾಗಿ ಲೆಕ್ಕ ಹಾಕಿ ಕಳಿಸ್ಕೊಡ್ಬೇಕು. ಕೇವಲ 8 ನಂಬರ್, 8 ಇದೆಯಲ್ಲ, ಅದನ್ನಷ್ಟೇ ಬಳಸಿ ಕೂಡ್ತಾ ಹೋದರೆ, ಅಂದರೆ ಸಂಕಲನ ಮಾಡಿದಾಗ ನಮ್ಗೆ ಉತ್ತರ 1000 ಬರುತ್ತೆ. ಹಾಗಾದರೆ ನೀವು ಆ 8 ಅಂಕಿಗಳನ್ನು ಹೇಗೆ ಕೂಡಿಸಿದರೆ 1000 ಉತ್ತರ ಬರುತ್ತೆ? ಬರೀ 8 ಇರಬೇಕಾದ್ರಲ್ಲಿ ಬೇರೆ ನಂಬರ್ ಇರಬಾರ್ದು. 8 ಥರನೇ ಕೂಡಿಸ್ತಾ ಹೋದರೆ ಉತ್ತರ, ಅಂದರೆ ಸಂಕಲನ ಮಾಡಿದರೆ ಉತ್ತರ 1000 ಬರುತ್ತೆ. ಹಾಗಾದರೆ 8 ಹೇಗೆ ಕೂಡಿಸ್ತೀರಾ ಅದನ್ನು ನಮಗೆ ನೀವು ವಾಟ್ಸಪ್ ಮಾಡಿದರೆ ನಾವು ನಿಮ್ಮ ಹೆಸರು ಹೇಳ್ತೀವಿ. ವಾಟ್ಸಪ್ ಸಂಖ್ಯೆ 9480901013. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು, ಹೋಮ್ ಬಿಸಿಲು.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬುವ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
6: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
5: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
6: HAL is bringing together private industry and thousands of MSMEs to create a powerful defense manufacturing ecosystem.
5: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
7: 12 saal vishwas ke, vikas ke, jan kalyan ke.

0: ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
3: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
6: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.AC.IN ಅಥವಾ ಕಾಲ್ 9912523458.
7: ಶಿವ ಶಿವ ಹಾಡು ಕೇಳಿದ್ರಿ. ಕೈಲಾಶ್ ಖೇರ್ ಅವರ ದನಿಯಲ್ಲಿ, ಮಂಜುನಾಥ್ BS ಅವರ ಸಾಹಿತ್ಯ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ, ಕೈಲಾಶ್ ಖೇರ್ ಕೃಪ್ರಿ ಮತ್ತು ತಂಡದವರು ಈ ಗೀತೆಗೆ ದನಿಯಾಗಿದ್ರು. ಅದಕ್ಕೂ ಮುಂಚೆ ಸಿದ್ದಯ್ಯ ಸ್ವಾಮಿ ಬನ್ನಿ ಎಂಬ ಗೀತೆಯನ್ನು ಕೇಳಿದ್ವಿ ಪ್ರೇಮ್ ಅವರ ದನಿಯಲ್ಲಿ ರಕ್ಕಸಪುರದೋಳ್ ಚಿತ್ರದಿಂದ, ಕ್ರಾಂತಿಕುಮಾರ್ ಅವರ ಸಾಹಿತ್ಯ ರಚನೆ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ. ಪ್ರಶ್ನೆ ಕೇಳಿದ್ವಿ ನಾವು, ಕೇವಲ 8 ಅಂಕಿನ ಮಾತ್ರ ಬಳಸಿ, ಅದನ್ನು ಬಿಟ್ಟು ಬೇರೆ ಯಾವ ಅಂಕಿನೂ ಬಳಸಂಗಿಲ್ಲ, 1, 2, 3, 4 ಬಳಸಂಗಿಲ್ಲ, ಆಯ್ತಾ? 8 ಅಂಕಿನ ಮಾತ್ರ ಬಳಸಿ ಕೂಡ್ತಾ ಹೋದರೆ, ಅಂದರೆ ಸಂಕಲನ ಮಾಡಬೇಕು, ಅಡಿಷನ್ ಮಾಡ್ತಾ ಹೋದಾಗ ನಮಗೆ ಸಮ್ ಅಂದರೆ ಮೊತ್ತ 1000 ಸಿಗುತ್ತೆ. ಹಾಗಾದರೆ ಯಾವ ರೀತಿ ನೀವು 8 ಕೂಡಿಸ್ತಾ ಹೋಗ್ತೀರಾ, ಸಂಕಲನ ಮಾಡ್ತೀರಾ ಅಂತ ಕೇಳಿದ್ವಿ. ಕೆಲವರು ಬೇರೆ ಬೇರೆ ನಂಬರ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ, ಕೆಲವರು ಮೈನಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂದರೆ ವ್ಯವಕಲನ ಎಲ್ಲ ಮಾಡಿಬಿಟ್ಟಿದ್ದಾರೆ, ಜೊತೆಗೆ ಕೆಲವರು 125 ಸಲ ಕೂಡಿಸ್ಬೇಕು ಅಂತಲೂ ಹೇಳಿದ್ದಾರೆ. ಹಿಂಗೆ ಹೆಂಗೆ ಹೆಂಗೆ ಲೆಕ್ಕ ಮಾಡಿರೋನೋ ಗೊತ್ತಿಲ್ಲ, ಆದರೆ ತುಂಬ ಜನ ಸಖತ್ತಾಗಿ ಫಾಸ್ಟಾಗಿ ಇದ್ದಾರೆ ಮ್ಯಾಥ್ಸಲ್ಲಿ ಅಂತ ಗೊತ್ತಾಯಿತು, ಯಾಕಂದರೆ ಸಾಕಷ್ಟು ಜನ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರ್, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು, ಶ್ರೀಮಂತ್ ಹೊಸಮನಿ ಬೀದರ್, ಎನ್ ಜಿ ಬಸವರಾಜು ಚಿತ್ರದುರ್ಗ, ಎಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರು, ಸಾನ್ವಿ ಜಿ ಕುಲಕರ್ಣಿ ಬೆಂಗಳೂರು, ಜಿ ಎಸ್ ಚಂದನ ಚಿತ್ರದುರ್ಗ, ಶರಾಂಕಿ ಮಂಡ್ಯ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ ಬೆಂಗಳೂರು, ಗೀತಾ ಜೋಶಿ ಕಲಬುರಗಿ, ಸುಭಾನ್ ಕೋರಿ ಹಂಪಸಾಗರ, ಪದ್ಮಶ್ರೀ ರಾಮಚಂದ್ರಪುರ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ರಾಧಾಕೃಷ್ಣ ಚಲ್ಲಹಳ್ಳಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ಯಾಕಂದರೆ ನಿಮ್ಮ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ 1000 ಉತ್ತರ ಬರೋ ಹಾಗೆ 8 ಹೇಗೆ ಕೂಡಿಸ್ತಾ ಹೋಗಬೇಕು ಅಂದರೆ 888+88+8+8+8 ಹೀಗೆ ಕೂಡಿಸಿದರೆ, ಸಂಕಲನ ಮಾಡಿದರೆ 1000 ಉತ್ತರ ಬರುತ್ತೆ. ಕೆಲವರು 8888 ಹಾಕಿದ್ದಾರೆ, ಅಲ್ಲ ನಮ್ಗೆ 1000 ಉತ್ತರ ಬರಬೇಕು, 8800 ಹೆಂಗೆ ಹಾಕೋಕ್ಕಾಗತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಯೋಚನೆ ಮಾಡಿ, ಪರವಾಗಿಲ್ಲ, ಆದರೆ ಸಿಕ್ಕಾಪಟ್ಟೆ ಜನ ಉತ್ತರ ಕೊಟ್ಟಿದ್ದೀರಾ, ನೀವೆಲ್ಲರೂ ಕೂಡ ಲೆಕ್ಕದಲ್ಲಿ ಪಕ್ಕ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಉತ್ತರ ಕೊಡೋ ಪ್ರಯತ್ನ ಮಾಡಿದರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇವೆ. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಸಮಯ.
8: ಹಲೋ
9: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
8: ಒಂದ್ ಸೆಕೆಂಡ್.
9: ಆಮೇಲೆ ಆಮೇಲೆ.
10: ಹಲೋ
8: ಹಲೋ.
10: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
8: ಹಲೋ.
10: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
8: ಸ್ವಲ್ಪ ಮಾತಾಡಬೇಕಿತ್ತು.
10: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
8: ಎಲ್ಲ ಓಕೆ.
10: ಮತ್ತೆ ಮೆಸೇಜ್ ಮಾಡ್ತೀನಿ.
8: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
11: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
8: ನಂಗೆ ಹಸಿವೆ ಇಲ್ಲ.
12: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
13: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
14: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
15: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
7: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಫೋನ್ ರಿಂಗ್ ಆಗಿದ ತಕ್ಷಣ ಕರೆ ಮಾಡಿ.

ಕ್ಷಣಕ್ಕೆ ಹೇಳ್ತಿದ್ರ ಅನ್ಕೊಂಬಿಟ್ರ ಬೇಡ, ಸ್ವಲ್ಪ ಹಂಗಂಗೆ ಖುಷಿ ಸಿಗ್ಲಿ ಅಲ್ಲ, ನಗು ಮೂಡ್ತಾ ಇರಲಿ ಮುಖದಲ್ಲಿ. ಈಗ ಗಾದೆಯನ್ನು ಪೂರ್ಣಗೊಳಿಸಿ, ನಾವು ಅರ್ಧ ಗಾದೆ ಹೇಳ್ತೀವಿ, ನೀವು ಅದನ್ನು ಪೂರ್ಣ ಮಾಡಬೇಕು. ಓಕೆ, ಇದು ಹೆಂಗೂ ಮಳೆಗಾಲ ಇದೆ, ಹಾಗಾಗಿ ಮಳೆಗಾಲಕ್ಕೆ ಸಂಬಂಧಪಟ್ಟಂತಹ, ಮಳೆಗಳಿಗೆ ಸಂಬಂಧಪಟ್ಟಂತಹ, ಮಳೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳ್ತೀವಿ. ಪ್ರಶ್ನೆ ಈ ರೀತಿಯಾಗಿದೆ, ಹುಬ್ಬೆ ಮಳಿಗೆ ಡ್ಯಾಶ್, ಹುಬ್ಬೆ ಮಳೆಗೆ ಡ್ಯಾಶ್, ಈ ಖಾಲಿ ಜಾಗದಲ್ಲಿ ಏನನ್ನು ತುಂಬಬೇಕು, ಪೂರ್ಣಗೊಳಿಸಿ ನೀವು ಆ ಗಾದೆಯನ್ನು ನಮಗೆ ನಿಮ್ಮ ಉತ್ತರವನ್ನು, ನಿಮ್ಮ ಚಂದದ ಹೆಸರು ಊರಿನ ಹೆಸರಿನೊಂದಿಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9484809901013. ಬೇಗ ಬೇಗ ಬೇಗ ಬೇಗ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಗಾದೆ ಪೂರ್ಣಗೊಳಿಸಿ ಹುಬ್ಬೆ ಮಳಿಗೆ ಡ್ಯಾಶ್ ಅಥವಾ ಹುಬ್ಬೆ ಮಳೆಗೆ ಡ್ಯಾಶ್ ಅಂತ ಕೇಳಿದ್ವಿ. ಸಾಕಷ್ಟು ಜನ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರವ್ರ ಊರ್ ಕೂಡ ಅವ್ರವ್ರ ಮಾಡ್ಕೊಂಡಿರುವಂತಹ ಗಾದೆಗಳಿರಬಹುದು. ಜನಪದರು ಯಾವ ರೀತಿ ಹೇಳ್ತಿರೋ ಅದನ್ನ ನೀವು ಕೇಳಿಸ್ಕೊಂಡು ಹೇಳ್ತಿರಬಹುದು. ಅದೇ ಸರಿಯಾದ ಉತ್ತರವನ್ನ ಜಗದಾಂಬಿಕಾ ಹಂಸವೇಣಿ ಅವರು, ಗುಣವತಿ ಭೀಮಪ್ಪ ದಾವಣಗೆರೆ, ವಾಲ್ಮೀಕಿ ಮರಿಲಿಂಗಪ್ಪ ಗಣೇಶ್ ಸಾಗರ ಕಂಪ್ಲಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಉತ್ತರ ಹೀಗಿದೆ, ಗಾದೆಯನ್ನು ಪೂರ್ಣಗೊಳಿಸಿ ಹುಬ್ಬೆ ಮಳಿಗೆ ಡ್ಯಾಶ್ ಗುಬ್ಬಿ ತಲೆಯೂ ನೆನೆದು ಅಂತ. ಹುಬ್ಬೆ ಮಳಿಗೆ ಗುಬ್ಬಿ ತಲೆ ನೆನೆದು ಅಂದರೆ ಹುಬ್ಬೆ ಮಳೆ ಬಂದರೆ ಗುಬ್ಬಿಯ ತಲೆ ಕೂಡ ನೆನೆಯೋದಿಲ್ಲ ಅನ್ನೋ ರೀತಿ. ಗುಬ್ಬಿಯ ತಲೆ ನೆನೆಯದು ಅಂತಲೂ ಕೂಡ ಓಕೆ. ಈ ರೀತಿಯಾದಂತಹ ಸರಿ ಉತ್ತರ ಕೊಟ್ಟ ನಮ್ಮ ಕೇಳುಗರಿಗೆ ಬೆರಳೆಣಿಕೆ ನಾಲ್ಕು ಮಂದಿಗೆ ಅಭಿನಂದನೆಗಳು. ಉತ್ತರ ಕೊಡೋ ಪ್ರಯತ್ನ ಮಾಡಿದವರಿಗೆ ಧನ್ಯವಾದಗಳು. ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ಮುದ್ದು ಮಗಳೇ ಗೀತೆಯನ್ನ ಕೇಳಿದ್ರಿ ನೀವು. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಲವ್ ಮಾಕ್ಟೇಲ್ 3 ಚಿತ್ರದ ಗೀತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ, ಮದುವೆ ಆದ ನಂತರ, ಅವರು ಒಂದು 2 ವರ್ಷಗಳ ನಂತರ 3 ವರ್ಷಗಳ ನಂತರ ಅಥವಾ ಅವರು ಡಿಸೈಡ್ ಮಾಡಿದ ನಂತರ ನಮ್ಮ ಜೀವನದಲ್ಲಿ ಮಕ್ಕಳ ಆಗಮನ ಆಗಬೇಕಾಗಿದೆ ಅಂತ ಹೇಳಿ ಮಕ್ಕಳನ್ನು ಪಡ್ಕೊಳ್ತಾರೆ. ಆದರೆ ಕೆಲವರು ಅವರು ಮದುವೆ ಆಗೋಕ್ಕಿಂತ ಮುಂಚೆನೇ ಅವರಿಗೆ ಒಂದು ರೀತಿಯಾದಂಥ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳಿಂದಾಗಿ ಅವರು ಕೂಡ ಒಂದು ರೀತಿ ತಾಯಿ, ನಾನು ಒಂದು ಮಗುವಿನ ತಂದೆ ಅಂತ ತಾಯಿ ಅನ್ನೋ ರೀತಿ ಫೀಲ್ ಮಾಡ್ತಿರ್ತಾರೆ. ಈಗ ಒಂದು ಮಗು ಅವರ ತಾಯಿಯ ತಂಗಿಯನ್ನ ಚಿಕ್ಕಿ ಅಂತ ಕರೆದೆ ಅಥವಾ ಚಿಕ್ಕಮ್ಮ ಅಂತ ಕರೆದೆ, ಆಕೆಗೆ ಏನೋ ಒಂಥರ ಫೀಲು, ನನಗೆ ನನ್ನ ಮಗು ಕರೀತಿದೆ ಅನ್ನೋ ಫೀಲ್ ಆಗುತ್ತೆ. ಅದೇ ಅಕ್ಕನ ಮಗ ಅಥವಾ ಅಕ್ಕನ ಮಗಳು ಅವರ ತಮ್ಮನಿಗೆ, ಅಂದರೆ ಯಾರು ಮದುವೆ ಆಗಿರ್ತಾರೆ ಆಕೆಯ ತಮ್ಮನನ್ನು ಮಾಮ ಅಥವಾ ಮಾವ ಅಂತ ಕರೆದ್ರೆ ಆತನಿಗೇನೋ ಒಂಥರ ಖುಷಿ ಆಗುತ್ತೆ. ಸೊ ಆವಾಗ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಇದ್ದುಬಿಡ್ತೀವಿ. ನಮ್ಮ ಸ್ವಂತ ಮಕ್ಕಳಲ್ಲದಿದ್ದರೂ ಕೂಡ ನಮಗೆ ಅವರನ್ನು ಕಂಡ್ರೆ ಅದೇನೋ ಒಂಥರ ವಿಭಿನ್ನವಾದಂಥ, ವಿಶೇಷವಾದಂಥ, ಅತ್ಯಾಪ್ತ ಪ್ರೀತಿ ಭಾವನೆ ಅವರಲ್ಲಿ ಉಕ್ಕಿ ಹರಿಯುತ್ತೆ. ಮಕ್ಕಳು ಅಂದರೆ ಇದ್ದರೆ ಹೇಗಿರುತ್ತೆ, ಪೋಷಕರಾಗಿದ್ದರೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಮ್ಮ ಜೊತೆಯಲ್ಲಿ ಹುಟ್ಟಿದವರ ಅಣ್ಣ ಅಕ್ಕ ಅಥವಾ ಚಿಕ್ಕಮ್ಮನ ಮಕ್ಕಳ ಜೊತೆ ಕಳಿಬೇಕಾದ್ರೆ ನಾವು ಅದನ್ನು ಅಂಥ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೀವೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇರತ್ತೆ. ಹೀಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಫಸ್ಟು ಚಿಕ್ಕಿ ಅಂತನೋ, ಚಿಕ್ಕಮ್ಮ ಅಥವಾ ಚಿಕ್ಕಪ್ಪ ಅಂತನೋ, ಮಾವ ಅಂತನೋ ಕರೆದಂತಹ ಆ ಮುದ್ದು ಮಗು ನಿಮಗೆ ಒಂದು ಪೋಷಕ ಭಾವನೆಯನ್ನು ಮೂಡಿಸಿದಂಥ, ಜವಾಬ್ದಾರಿಯನ್ನು ತಂದುಕೊಟ್ಟಂಥದ್ದು ಯಾವಾಗ, ಹೇಗೆ ಆ ಸಂಬಂಧವನ್ನು, ಅಂದರೆ ಆ ಮಗುವನ್ನು, ಇವತ್ತು ನೀವು ಮದುವೆ ಆಗಿ ನಿಮಗೆ ಸ್ವಂತ ಮಕ್ಕಳಿದ್ರೂ ಕೂಡ ಆ ಮಗುವಿನೊಂದಿಗೆ ಯಾವ ರೀತಿಯಾದಂಥ ಬಾಂಧವ್ಯವನ್ನು, ಸಂಬಂಧವನ್ನು ಹೊಂದಿದ್ದೀರಾ, ಇದ್ರ ಬಗ್ಗೆ ನಮ್ಮ ಜೊತೆ ನೀವು ಮಾಹಿತಿನ ಹಂಚ್ಕೊಳ್ಬಹುದು. ವಾಟ್ಸಪ್ ಮಾಡಿ 9480901013. ತಾಂತ್ರಿಕ ಕಾರಣದಿಂದ ಸಂದೇಶ್ ಟು ಸೋಲ್ಜರ್ ಪ್ರಸಾರ ಆಗ್ತಾ ಇಲ್ಲ, ಹಾಗಾಗಿ 5 ಗಂಟೆವರೆಗೂ ನಾನೇ ನಿಮ್ಮ ಜೊತೆ ಆಗಿರ್ತೀನಿ. ಕೇಳಿಸ್ತಲ್ಲ, ನಾ ಹೇಳಿದ ಅರ್ಥ ಆಯ್ತಲ್ಲ, ಸಂದೇಶವನ್ನ ಕಳಿಸ್ಕೊಡಿ. ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.
1: ಸಂಜು, ನಿನ್ಗೊಂದ್ ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದ್ ಕಾರಣನೂ ಇತ್ತು, ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ.

ಮಗು ಹುಟ್ಟಿದಾಗ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಆ ಮಗು ಇನ್ನೇನು ಭಾಷೆ ಕಲಿತಾ ಇದೆ, ಮಾತನಾಡಕ್ಕೆ ಶುರು ಮಾಡ್ತಿದೆ ಅಂದಾಗ ಒಂದಷ್ಟು ಹಿಂಸೆನ ಕೊಟ್ಬಿಡ್ತಾರೆ ಅನ್ಸುತ್ತೆ. ಅದು ಮುದ್ದಾದ ಹಿಂಸೆ, ಅಮ್ಮ ಅನ್ನು, ಅಮ್ಮ ಅಂತ ಕರಿ ನನ್ನ, ಅಮ್ಮ ಹೇಳು ಅಂತ ಹೇಳ್ತಾರೆ. ಅಲ್ಲ ಅಪ್ಪ ಆದರೆ ಪಪ್ಪ ಅನ್ನು, ಅಪ್ಪ ಅಂತ ಹೇಳು, ನಾನು ಅಪ್ಪ ಅಂತ ಎಲ್ಲ ಹೀಗೆ ಮಗು ತಮ್ಮನ್ನು ಆ ರೀತಿ ಕರಿಬೇಕು ಅಂತ ಬಯಸ್ತಾ ಇರುತ್ತೆ. ಅದು ಅವ್ರಿಗಷ್ಟೇ ಆಸೆ ಇರುತ್ತಾ, ಅಜ್ಜಿ ತಾತನಿಗೆ ಅಜ್ಜಿ ಹೇಳು, ನಾನು ಅಜ್ಜಿ, ನನ್ನ ತಾತ ಅಂತ ಹೇಳು, ನನ್ನ ತಾತ ಅಂತ ಕರಿ ಅಂತ ಹೇಳ್ತಾರೆ. ಅದೇ ರೀತಿ ಮನೇಲಿ ಇರ್ತಕ್ಕಂಥವ್ರು ನನ್ನ ಚಿಕ್ಕಿ ಅಂತ ಹೇಳು, ಚಿಕ್ಕಮ್ಮ ಅಂತ ಕರಿ, ಮಾನು ನಾನು ಮಾವ, ನಾನು ನಿಮ್ಮ ಮಾಮ ಅಂತ ಹೇಳ್ತೆ, ದೊಡ್ಡಮ್ಮ ಚಿಕ್ಕಮ್ಮ, ನಾನು ನಿಮ್ಮ ಅತ್ತೆ ಅತ್ತೆ ಅಂತ ಹೇಳು. ಹೀಗೆ ಪ್ರತಿಯೊಬ್ಬರು ಕೂಡ ಮಗುವಿನ ತೊದಲು ನುಡಿಯನ್ನು ಕೇಳೋಕೆ ಬಯಸ್ತಾನೇ ಇರ್ತಾರೆ. ಮಕ್ಕಳು ನಮ್ಮ ಮನೆಯವು, ಆದರೆ ನಾವು ಅವರಿಗೆ ನಿಜಕ್ಕೂ ಕೂಡ ಅವರ ತಂದೆ ತಾಯಿಯಷ್ಟೇ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂತಹ ಪೋಷಕರು ಎಂಬ ಭಾವನೆಯಲ್ಲಿ ನಾವು ಮಕ್ಕಳನ್ನು ನೋಡ್ತಾ ಇರ್ತೇವೆ. ನಿಮ್ಮನ್ನು ಹಾಗೆ ಮೊದಲ ರೀತಿ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಹೀಗೆ ಕರೆದಂಥವರು ಯಾರು, ಅವರ ಜೊತೆ ಇವತ್ತು ನಿಮಗೆ ಹೇಗೆ ಆ ಬಾಂಧವ್ಯ ಉಳಿದುಕೊಂಡು ಬಂದಿದೆ ಪ್ರೀತಿ ಅಂತ ಕೇಳಿದ್ವಿ. ಸಂದೇಶನ ಕಳಿಸ್ಕೊಟ್ಟಿದ್ದಾರೆ ಹೊಸಪೇಟೆ ರಾಜು ಅವರು. ನಮ್ಮ ಅಣ್ಣನಿಗೆ ಇಬ್ಬರು ಮಕ್ಕಳು, ಅವರು ನಮಗೆ ಚಿಕ್ಕಪ್ಪ ಅಂತ ಕರೆದಾಗ ನಂಗೆ ತುಂಬ ಖುಷಿಯಾಗಿತ್ತು. ಇವಾಗ ನನಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ನಮ್ಮ ಮಕ್ಕಳ ಜೊತೆ ಅವರು ಕೂಡ ಖುಷಿಯಾಗಿದ್ದಾರೆ. ಒಂಥರ ಇದು ಖುಷಿ ಕೊಡುವಂತಹ ಸಂಬಂಧಗಳು, ಮತ್ತು ಅವ್ರು ಕರೆಯೋದಂತೂ ಒಬ್ಬ ಕರ್ಣಾನಂದ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ ಹರೀಶ್ ಮಲೇಶ್ವರದಿಂದ. ನನಗೆ ನನ್ನ ಅಕ್ಕನ ಮಕ್ಕಳು ಮಾವ ಅಂತ ಕರೆದಾಗ ಸಂತೋಷ ಆಗಿತ್ತು, ನನಗೆ 5 ವರ್ಷದೊಳಗಿನ ಮಕ್ಕಳು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಆಹಾ, ಮಕ್ಕಳೇ ದೇವರು ಅಂತ ನಾವು ಕೇಳ್ತೀವಿ. ಆ ದೇವರೇ ನಮ್ಮ ಹೆಸರು ಕರೆದು ಹೆಂಗೆ ಅನಿಸುತ್ತೆ ಅಲ್ವಾ? ನಾವಂತ ದೇವ್ರ ಹೆಸರು ಹೇಳ್ತಾನೆ ಇರ್ತೀವಿ ಬಿಡಿ, ಬೆಳಗಿನ ಸಂಜೆವರೆಗೂ ಅಯ್ಯೋ ದೇವ್ರಿ ಅಯ್ಯೋ ದೇವ್ರಿ ಅಂತೆಲ್ಲ. ಆದರೆ ಆ ದೇವರ ರೂಪದ ಮಕ್ಕಳು ನಮ್ಮನ್ನು ಕರೆದಾಗ ಖುಷಿಯಾಗತ್ತಲ್ಲ. ಚಿಕ್ಕಿ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ಅತ್ತೆ ಮಾವ ಅಂತ ನೀವು ಯಾರಿಂದ ಕರೆಸ್ಕೊಂಡ್ರಿ, ಆ ಸಂಬಂಧ ಇವತ್ತು ಹೇಗಿದೆ, ಇದೆಲ್ಲವನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ವಾಟ್ಸಪ್ ಮಾಡಿ 9489001013. ಕೆಲವರು ಈ ದೊಡ್ಡಮ್ಮ ಅನ್ಸ್ಕೊಳ್ಳೋಕೆ ಕೆಲವ್ರಿಗೆ ಇಷ್ಟನೇ ಆಗಲ್ಲ, ಅಯ್ಯೋ ನನ್ನ ದೊಡ್ಡಮ್ಮ ಅನ್ಬೇಡಪ್ಪ ವಯಸ್ಸಾಗೋಗಿದೆ ಅಂತ ಅನ್ಕೊಂಬಿಡಿದ್ರೆ, ನನ್ನೂ ಅಮ್ಮ ಅಂತಲೇ ಹೇಳು ಅಂತಲೂ ಕೂಡ ಕೆಲವರು ತನ್ನ ತಂಗಿ ಮಕ್ಕಳಿಂದ ಹೇಳಿಸ್ಕೊಳ್ಳೋದು ಕೂಡ ರೂಢಿ ಇದೆ. ಹಂಗೇನಾದ್ರು ನೀವು ಮಾಡಿದ್ದ ಹೇಳ್ಕೋಬಹುದು ನಮ್ಮ ಜೊತೆ ವಾಟ್ಸಪ್ ಮೂಲಕ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನನ್ನ ಫಸ್ಟ್ ಟೈಮ್ ಮಾವ ಅಂತ ಕರೆದಿದ್ದು ನಮ್ಮ ಸೋದರ ಮಾವನ ಮಗ ಮೇಡಮ್. ಇವಾಗ ಅವನಿಗೆ 24 ವರ್ಷ, ಆದರೂ ಅವನು ಇನ್ನೂ ಅದೇ ಎಮೋಷನ್ಸ್ ಕಂಟಿನ್ಯೂ ಆಗಿದೆ. ಸ್ವೀಟ್ ಮೆಮೊರೀಸ್ ಅಂತ ಡೇವಿಡ್ ನೋಬಲ್ ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಈ ಹಾಡು ಕೇಳಿದ್ರಲ್ಲ, ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಬಾಯಿ, ಎಲ್ಲ ಪುಟ್ಟ ಪುಟ್ಟಾಗಿರುತ್ತೆ ಮಗು ಹುಟ್ಟಿದಾಗ. ಅದನ್ನು ನೋಡೋಕೆ, ಮುಟ್ಟೋಕೆ, ಆಡೋಕೆ, ಆ ಮಗುವಿನ ಅಳು ನೋಡೋಕೆ, ನಗು ನೋಡೋಕೆ, ನಿದ್ದೆ ನೋಡೋಕೆ, ಬಿದ್ದು ಎದ್ದು ಹೋಗುವಂಥ ರೀತಿಯನ್ನು ನೋಡೋಕೆ, ಹಾಸ್ಟೆಲದ ಆಟದನ್ನು ನೋಡೋದಕ್ಕೆ ಎಷ್ಟು ಖುಷಿ ಇರುತ್ತೆ. ಮನೆ ಮಂದಿಯೆಲ್ಲ ಕಾಯ್ತಾ ಇರ್ತಾರೆ, ಮಗು ಬಿದ್ದರೆ ಆಹ್ ನಡೆಯೋದು ಕಲಿತಾ ಇದೆ ಅನ್ನೋ ಖುಷಿ, ಹೊಸ್ಲದ ಆಟದ್ರು ಪೂಜೆ ಮಾಡೋ ಸಂಭ್ರಮ, ಪ್ರತಿಯೊಂದು ಕೂಡ ಸಂಭ್ರಮಿಸ್ತಾರೆ. ಆ ಮಗು ತನ್ನ ಹೆಜ್ಜೆ ಮೇಲೆ ತಾನು ಹೆಜ್ಜೆ ಇಟ್ಟು ನಡೆಯೋಕೆ ನುಡಿಯೋಕೆ ಕಲಿಯೋ ತನಕ ಎಲ್ಲರೂ ಕೂಡ ಕಾಳಜಿ ಮಾಡ್ತಿರ್ತಾರೆ. ಆ ಹೆತ್ತವರಷ್ಟೇ ಅಲ್ಲ, ತಂದೆ ತಾಯಿ ಅಷ್ಟೇ ಅಲ್ಲ, ಅಜ್ಜ ಅಜ್ಜಿ ಮನೇಲಿರ್ತಕ್ಕಂಥ ಎಲ್ಲ ಮಂದಿ ಕೂಡ ಅದರ ಕಾಳಜಿನ ಮಾಡ್ತಿರ್ತಾರೆ. ಹಾಗೆ ಮನೆಯಲ್ಲಿ ಹುಟ್ಟಿದಂಥ ಮಗು ತಮ್ಮ ಸಂಬಂಧಿಕರಲ್ಲಿ ಯಾರನ್ನು ಅಂದರೆ ತಾಯಿಯ ತಂಗಿಯನ್ನ ಚಿಕ್ಕಿ ಅಂದಾಗ, ತಾಯಿಯ ತಮ್ಮ ಅಥವಾ ಅಣ್ಣನ ಮಾವ ಅಂದಾಗ, ದೊಡ್ಡಮ್ಮ ಅಂದಾಗ, ಅಥವಾ ಅಣ್ಣನ ಮಗು ಅತ್ತೆ ಅಂತ ಕರೆದಾಗ ಎಷ್ಟು ಖುಷಿ ಆಗುತ್ತೆ. ಮಗು ಇನ್ನೂ ಮಾತಾಡೋಕ್ಕೆ ಬರಲಿಲ್ಲ ಅಂದಾಗಲೂ ಕೂಡ ಪೀಡಿಸ್ತಾ ಇರ್ತೀವಿ, ನನ್ನ ಅತ್ತೆ ಅಂತ ಕರಿ, ನನ್ನ ಮಾವ ಅಂತ ಕರಿ ಅಂತ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ವಿಷಯಗಳೇನಂತಂದರೆ, ಸ್ವಲ್ಪ ಏನಾದರೂ ಅವರಿಗೆ ಬುದ್ಧಿ ಬಂತು, ಮಾತನಾಡೋದು ಕಲಿತಾ ಇದ್ದಾರೆ, ನಮ್ಮನ್ನೆಲ್ಲ ಗುರುತಿಸ್ತಾ ಇದ್ದಾರೆ ಅಂತಂದಾಗ, ನಾನು ನಿಂಗೆ ಸಂಜೆ ಏನಾದ್ರೂ ತಂದುಕೊಡ್ತೀನಿ, ಚಾಕ್ಲೇಟ್ ತಂದುಕೊಡ್ತೀನಿ, ಸ್ವೀಟ್ಸ್ ತಂದುಕೊಡ್ತೀನಿ, ನನ್ನ ಮಾವ ಅಂತ ಕರಿತೀಯ, ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು ಅಂತ ಹೇಳಿಸ್ಕೊತಾ ಇರ್ತೀವಲ್ಲ, ಯಾಕೆ ಹೀಗೆ ಪದೇ ಪದೇ ಕೇಳ್ತಾ ಇರ್ತೀವಿ ಅದೇ ಪದನ ಅಂದರೆ, ಅದು ಕೇವಲ ಪದವಾಗಿರೋದಷ್ಟೇ ಅಲ್ಲ, ಅದೊಂಥರ ವಿವರಿಸಲಾಗದ ಭಾವನೆ, ವಿವರಿಸಲಾಗದಂಥ ಅನುಭವ ಆಗಿರುತ್ತೆ. ಅಂಥ ಅನುಭವಗಳನ್ನು ನೀವು ಅನುಭವಿಸಿದರೆ ನಮ್ಮ ಜೊತೆ ವಾಟ್ಸಪ್ನಲ್ಲಿ ಅನುಭವಗಳನ್ನು ಹಂಚಿಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮನ್ನ ಮೊದಲ ಬಾರಿ ಆ ಒಂದು ತಾಯ್ತನದ ಅಥವಾ ಆ ಪೋಷಕತ್ವದ ಗುಣ ಬರೋ ಹಾಗೆ ನಿಮ್ಮನ್ನ ಪ್ರೀತಿಯಿಂದ ಮುದ್ದಾಗಿ ಕರೆದಂತಹ ಮಗು ಯಾರದ್ದು, ಹೇಗೆ ಇದೆ ಅದ್ರ ಜೊತೆ ಬಾಂಧವ್ಯ ತಿಳಿಸ್ಕೊಡಿ. ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸಂದೇಶವನ್ನ ಕಲ್ಸ್ಕೊಟ್ಟಿದ್ದಾರೆ ಹೆಚ್ಎಲ್ ಬಸವರಾಜು, ಪುಟ್ಟೆಗೆರೆ ಹೊಸಹಳ್ಳಿ ಮಾಡಾಳ ಅಂಚೆ ಅರಸೀಕೆರೆ. ಮೇಡಮ್, ನನ್ನ ಅಕ್ಕನ ಮಗ ಕಿರಣ್, ಆಗಿನ್ನೂ ನಾನು ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೆ. 1993 ಚಿಕ್ಕ ಮಗು, ದುಂಡುಂಡಾಗಿ ಕೆನ್ನೆ ಎಲ್ಲ ಬಂದು ಡಿಂಪಲ್ ಬೇರೆ ಇತ್ತು ಅವನಿಗೆ, ಎತ್ಕೊಳ್ಳೋಕೆ ಚೆನ್ನಾಗೇ ಸಿಗ್ತಾ ಇದೆ, ಗುಂಡುಂಡಾಗಿದ್ದ. ನನ್ನ ಬಿಟ್ಟು ಒಂದು ಕ್ಷಣ ಇರ್ತಿರ್ಲಿಲ್ಲ, ಜೋಕಾಲಿ ಕೂಡ ನಾನೇ ಆಡಿಸ್ಬೇಕಿತ್ತು. ಇಷ್ಟೋ ಬಾರಿ ಅವನನ್ನು ಬಿಟ್ಟಿರ್ಲಾರ್ದೆ ಕಾಲೇಜ್ ಇವತ್ತು ಕೂಡ ಬಂಕ್ ಹಾಕ್ಬಿಟ್ಟು ವಾಪಸ್ ಮನೆಗೆ ಬರ್ತಿದೆ. ಯಾಕೆಂದ್ರೆ ಇವತ್ತು ಸ್ಟ್ರೈಕು ಸಿಟಿಲಿ ಅಂತ ಹೇಳ್ಬಿಟ್ಟು ಮನೆಗೆ ವಾಪಸ್ ಬಂದ್ಬಿಡ್ತಿದೆ. ಮನೆಯವ್ರು ಕೇಳಿದೆ ಯಾಕೆ ಕಾಲೇಜಿಂದ ಬಂದೆ ಅಂದರೆ, ಸ್ಟ್ರೈಕ್ ಇದೆ ಇವತ್ತು, ಅದಕ್ಕೆ ರಜೆ ಕೊಟ್ಟು ಮನೆ ಕಳಿಸ್ಬಿಟ್ರು ಅಂತ ಹೇಳಿ ಮಗು ನೋಡೋಕೆ ಬರ್ತಾ ಇದೆ. ಅವನನ್ನು ಆಟ ಆಡಿಸ್ತಾ ಇದೆ, ಅವನ ಬಿಟ್ಟಿರ್ಲಾಗ್ತಾನೇ ಇರಲಿಲ್ಲ. ಅವನು ಕೂಡ ನನ್ನ ತುಂಬ ಹಚ್ಕೊಂಡಿದ್ದ, ನನ್ನ ಬಿಟ್ಟಿರಲಾರ್ದೆ ಅವನು ಅಳ್ತಿದ್ದ. ಅವನನ್ನು ಕಂಡು ಮರೆಯಲ್ಲಿ ನಿಂತ್ಕೊಂಡು ನಾನು ಕೂಡ ಅಳ್ತಾ ಇದ್ದೆ, ಮಾಮಾ ಮಾಮಾ ಅಂತಿದ್ದ ಕೂಗು ಈಗಲೂ ನನಗೆ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಚಂದ ಅಲ್ಲ, ಅಬ್ಬಾ ಅಕ್ಕನ ಮಗು ಮಾಮಾ ಅಂತ ಕರೆದಾಗ ಅಬ್ಬಾ ಕೇಳೋಕೆ ಖುಷಿ ರೀ, ಅದು ಒಂಥರ ಲಾಟ್ರಿ ಹೊಡೆದಂಗೆ ಅನಿಸ್ಬಿಡತ್ತೆ ಆ ಖುಷಿನ. ನಾವು ಎಕ್ಸ್ಪೆಕ್ಟೇ ಮಾಡಲ್ಲ, 1 crore ಲಾಟ್ರಿ ಬಂದಾಗ ಹೆಂಗಾಗುತ್ತೆ ಹಂಗೆ ಸಂತೋಷ ಆಗ್ಬಿಡತ್ತೆ. ಮತ್ತೊಬ್ಬರು ಸಂದೇಶವನ್ನ ಕಳಿಸಿದ್ದಾರೆ, ಅಣ್ಣನ ಮಗಳ ಮಗು ತಾತ ಅಂದಾಗ ನಂಗೆ ಏಜ್ ಆಗೋಯ್ತು ಅಂತ ಅನ್ನಿಸ್ಬಿಡ್ತು ಅಂತ ಮಾಗಡಿ ರೋಡ್ನಿಂದ ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸಿದ್ರು. ನಿಜಕ್ಕೂ ಕೂಡ ರೀ, ಈ ಸಂಬಂಧದಲ್ಲಿ ಹೆಂಗಿರುತ್ತೆ ಅಂದರೆ ಕೆಲವೊಮ್ಮೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಾರೆ, ಇನ್ನೂ ಅವ್ರ ಆಲೆ ತಾತ ಆಗೋಗಿರ್ತಾರೆ ಸಂಬಂಧದಲ್ಲಿ, ಯಾರ್ದೋ ಅವರ ಸಮಾನವಾಗಿರ್ತಕ್ಕಂಥವ್ರಿಗೆ ಮೊಮ್ಮಗು ಅಂದಾಗ ಇವರು ತಾತ ಆಗ್ಬಿಡ್ತಾರೆ, ಇವರು ಅಜ್ಜಿ ಆಗ್ಬಿಡ್ತಾರೆ. ಹಾಗೇ ಕಾಲೇಜ್ಗೆ ಹೋಗ್ತಿರ್ತಕ್ಕಂಥ ಮಕ್ಕಳಿರ್ತಾರೆ, ಒಂದು ತಾಯಿಗೆ ಅವರ ಅಕ್ಕನ ಮಗಳಿಗೆ ಮಗು ಆಗಿರುತ್ತೆ ಅಂದ್ಕೊಳ್ಳಿ, ಅಂದರೆ ಅಕ್ಕನಿಗೆ ಮೊಮ್ಮಗು ಬಂದಿರುತ್ತೆ. ಇವರಿನ್ನು ಚಿಕ್ಕವ್ರು ಇರ್ತಾರೆ, ಇವ್ರ ಮಕ್ಕಳಿನ ಸ್ಕೂಲು ಕಾಲೇಜಿಗೆ ಹೋಗ್ತಿರ್ತಾರೆ, ಆಲ್ರೆಡಿ ಇವರು ಅಜ್ಜಿಯಾಗಿ ಹೋಗಿರ್ತಾರೆ. ಹಿಂಗೆ ಮಜಾನೂ ಇರುತ್ತಲ್ಲ, ಈ ಥರದ ಮಜಾನೂ ಇರುತ್ತೆ ಸಂಬಂಧದಲ್ಲಿ. ಜೊತೆಗೆ ಆ ಮಗು ಜೊತೆ ಕಳೆಯುವಂತಹ ಸಂಬಂಧ, ಅದು ನಮ್ಮನ್ನು ಅತ್ತೆ ಅಂದಾಗ, ಮಾವ ಅಂದಾಗ, ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ಅಂದಾಗ ಹೆಂಗಿರುತ್ತೆ ಖುಷಿ. ನಾವೇ ಅದ್ರ ಪೋಷಕರೇನೋ ಅನ್ನೋಷ್ಟು ಸಂಭ್ರಮಿಸ್ತೀವಿ, ಅದನ್ನು ಬಿಟ್ಟಿರೋಕೆ ಆಗಲ್ಲ. ಕೆಲವೊಮ್ಮೆ ಅಂತೂ ಈ ಸಿಟೀಲಿ ಏನಾದ್ರು ನಮ್ಮ ಅಕ್ಕ ಅಂದರು ಅಣ್ಣಂದ್ರು ಯಾರು ಇದ್ದಾಗ ವೀಕೆಂಡ್ ಬಂತು ಅಂದರೆ ಸಟರ್ಡೆ ಸಂಡೆ ಊರಿಗೆ ಹೋಗಲ್ಲ, ಅಲ್ಲೇ ಅಕ್ಕನ ಮನೆಗೋ ಅಣ್ಣನ ಮನೆಗೋ ಹೋಗ್ತಾರೆ. ಯಾಕಂದರೆ ಅಲ್ಲಿ ಮಕ್ಳು ಇರ್ತಾರಲ್ಲ, ಅವ್ರ ಜೊತೆ ಆಟ ಆಡಬಹುದು. ಆ ಸಟರ್ಡೆ ಬಂತ ಸಂಡೆ ಬಂತ ಅಕ್ಕನ ಮನೆಗೆ ಹೋಗ್ತೀನಿ, ನಮ್ಮ ಪಾಪು ಜೊತೆ ಆಡ್ಕೊಂಡು ಬರ್ತೀನಿ ಅನ್ನೋ ಪ್ಲ್ಯಾನ್ಗಳು ಕೂಡ ಕೆಲವರು ಜೀವನದಲ್ಲಿ ಇರ್ತವೆ. ನಿಮ್ಮಂಥದ್ದೇನಾದ್ರು ಪ್ಲ್ಯಾನ್ ಇದೆಯಾ ಹಂಚ್ಕೊಳ್ಳಿ. ಕೇಳ್ತಾ ಇರಿ ಇದೆ ಆಕಾಶವಾಣಿ ಫಂಬ್ರಿ ಬೊಕನ್ನಡ ಕಾಮನಬಿಲ್ಲು. ನಮ್ಮ ವಾಟ್ಸಪ್ ಸಂಖ್ಯೆ 9408091013.

ಹೌದು, ನಮ್ಮ ಕೂಸೇ ನಮಗೆ ಬದುಕು, ಅವರಿಂದಲೇ ನಮ್ಮ ಬಾಳಲ್ಲಿ ಬೆಳಕು. ಅದು ನಮ್ಮ ಸ್ವಂತ ಕೂಸು ಆಗ್ದಲ್ಲೇ ಇರಬಹುದು, ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಹೀಗೆ ನಮ್ಮ ಆಪ್ತರ ಸ್ನೇಹಿತರ ಮಕ್ಕಳು ಕೂಡ ನಮ್ಮ ಕೂಸೇ ಅಂತ ಅನ್ನಿಸುತ್ತೆ ನಮಗೆ. ಅಂಥ ಬಾಂಧವ್ಯ ಅದು, ಮಕ್ಕಳ ಜೊತೆಗಿನ ಒಡನಾಟ. ಜಯಶೀಲಾ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ತಮ್ಮನ ಮಗಳು ಗುಬ್ಬಿ ನನ್ನನ್ನ ಅತ್ತೆ ಅಂತ ರಾಗ ಹೇಳ್ಕೊಂಡು ಕರೀತಾ ಇದ್ಲು. ಈಗ ಅವಳಿಗೆ 9 ವರ್ಷ, ಈಗಲೂ ಹಾಗೇನೆ ರಾಗ ಎಳೆದು ಅತ್ತೆ ಅಂತ ಕರೀತಾಳೆ. ನೋಡಿ, ಈ ಅತ್ತೆ ಸೊಸೆ ಸಂಬಂಧ ಇರುತ್ತಲ್ಲ, ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಈ ಮನೆಗೆ ಬರುವಂಥ ಸೊಸೆ ಇರ್ತಾರಲ್ಲ, ಮಗನನ್ನು ಮದುವೆ ಮಾಡ್ಕೊಂಡು ಸೊಸೆ ಬರ್ತಾರಲ್ಲ, ಆ ಅತ್ತೆ ಸೊಸೆಯ ಸಂಬಂಧದ ಬಗ್ಗೆ ಇರತಕ್ಕಂಥ ಕಲ್ಪನೆಯೇ ಬೇರೆ. ಅಬ್ಬಾ, ಊಹಿಸ್ಕೊಳಕಾಗಲ್ಲ ಬಿಡಿ. ಮುಖ ಊದಿಸ್ಕೊಂಡು, ಮುನಿಸಿಕೊಂಡು, ಮುಖ ತಿರುಗಿಸಿಕೊಂಡು, ಹಿಂಗೆಲ್ಲ ಇರುವಂಥದ್ದನ್ನು ನಾವು ನೋಡ್ತಾನೆ ಇರ್ತೀವಿ. ಅದಕ್ಕೆ ಸಾಕಷ್ಟು ಮಾತುಗಳು, ಗಾದೆಗಳು, ಒಗಟುಗಳು ಎಲ್ಲ ಇದಾವೆ ಬಿಡಿ. ಆದರೆ ಈ ಅತ್ತೆ ಸೊಸೆ ಸಂಬಂಧ ಇದೆಯಲ್ಲ, ಅಣ್ಣನ ಮಗು ನಮ್ಮನ್ನು ಅತ್ತೆ ಅಂತ ಕರೆಯುತ್ತಲ್ಲ, ಆ ಅತ್ತೆ ಸೊಸೆ ಸಂಬಂಧ, ಆಹಾಹಾಹಾ, ಅದು ಪ್ರಪಂಚದಲ್ಲಿ ಎಲ್ಲೂ ಸಿಗ್ದಲ್ಲೇ ಇರ್ತಕ್ಕಂಥ ಸುಖದ ಸಂಬಂಧ ಅದು. ಎಷ್ಟು ಮುದ್ದಾಗಿ ಮಕ್ಕಳು ಅತ್ತೆ ಅಂತ ಕರೆದಾಗ, ಅಯ್ಯೋ ಸೊಸೆ ಮುದ್ದು ಅಂತ ಹೇಳಿ ಪ್ರೀತಿಯಿಂದ ಅದನ್ನು ಅಪ್ಪಿಕೊಂಡು ಮುದ್ದಾಡುವಂತಹ ಕ್ಷಣಗಳಿರುತ್ತಲ್ಲ, ಅದು ದಿ ಬೆಸ್ಟ್ ಅಂತ ಹೇಳಬಹುದು. ಸಾಮಾನ್ಯವಾಗಿ ಅತ್ತೆ ಸೊಸೆ ಸಂಬಂಧವನ್ನು ಉಲ್ಟಾ ಪಲ್ಟಾ ಮಾಡುವಂಥದ್ದು, ತದ್ವಿರುದ್ಧದ ಸಂಬಂಧಗಳಿವು. ಚಿಕ್ಕ ಮಕ್ಕಳಲ್ಲಿ ಯಾರಾದರೂ ನಮ್ಮನ್ನು ಅತ್ತೆ ಅಂತ ಕರೆದ್ರೆ, ಹೌದು ಪುಟ್ಟ ಮಕ್ಕಳ ಹತ್ತದಲ್ಲಿ ನೋಡಿಯೇ ಚಂದ, ಅವ್ರನ್ನ ಆಟ ಆಡಿಸೋಲು, ಅವ್ರನ್ನ ಆಟವಾಡೋದಕ್ಕೆ ಬಿಟ್ಬಿಟ್ಟು ದೂರದಿಂದ ನೋಡಬೇಕು ಎಷ್ಟು ಚೆನ್ನಾಗಿ ಮನೆ ಆಟ ಆಡ್ತಾರೆ ಅಂತ, ಅವರದ್ದೇ ಆದಂಥ ಕತೆ ಹೇಳಿಕೊಂಡು ಎಷ್ಟು ಚೆನ್ನಾಗಿ ಆಡ್ತಾರೆ, ಅದನ್ನು ನೋಡೋಕ್ಕೆ ಖುಷಿ ಅಂತ ಹರೀಶ್ ಮಲ್ಲೇಶ್ವರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ನಾನು 3-4 ಸಲ ಓದಿದೆ ಸರ್ ಇದನ್ನ, ನನಗಂತೂ ಅರ್ಥ ಆಗಲಿಲ್ಲ ಯಾರಿಗೆ ಯಾರು ಏನಾಗಬೇಕು, ಯಾರಿಗೆ ಯಾರು ತಾತ, ಯಾರು ಯಾರು ಅಂಕಲ್ಲು, ಒಂದೂ ಅರ್ಥ ಆಗಲಿಲ್ಲ. ನೋಡೋಣ, ನಾವು ಓದ್ತೀನಿ, ನಮ್ಮ ಕೇಳುಗರಿಗಾರು ಅರ್ಥ ಆಗುತ್ತೆ, ಅಥವಾ ಸರಿ ಇಲ್ಲಾಂದರೆ ನೀವೊಂಚೂರು ಮತ್ತೆ ಕರೆಕ್ಟ್ ಮಾಡಿ ಕಳಿಸ್ಕೊಟ್ಬಿಡಿ. ನನ್ನ ಸ್ನೇಹಿತನ ಅಣ್ಣನ ಮಕ್ಕಳನ್ನು ನಾನು ಅಂಕಲ್ ಅಂಕಲ್ ಅಂತ ಕರೀತಾರೆ. ಈಗ ಅವ್ರಿಗೆ ಮದುವೆಯಾಗಿ ಒಂದೊಂದು ಮಕ್ಕಳಾಗಿವೆ. ಈಗ ಅವರು ಅವರ ಮಕ್ಕಳಿಗೆ ತಾತ ಬಂದ ಅಂತ ಕರೀತಾರೆ. ಈ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಯಾರು ಅಂಕಲ್ಲು, ಯಾರು ತಾತ, ಯಾರು ಮಕ್ಕಳು, ಯಾರು ಅಣ್ಣ, ಮುಂದೂ ಗೊತ್ತಾಗ್ಲಿಲ್ಲ ಸರ್, ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದೀನಿ. ಪರವಾಗಿಲ್ಲ, ಶುಭ ಸಂಜೆ ಮೇಡಮ್ ಅಂತ ಹೇಳಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು ಹೇಳ್ತಿದ್ದಾರೆ. ಮೇಡಮ್, ನಮ್ಮ ಅಣ್ಣನ ಮಕ್ಕಳು 2-3 ವರ್ಷ ಇರುವಾಗ ನಮ್ಮ ಅತ್ತಿಗೆಯವರು ನನ್ನನ್ನು ಈಶಣ್ಣ ಅಂತ ಕರೀತಾ ಇದ್ರು. ವಿಶ್ವನಾಥ್ ಅವರಲ್ವ ಇವರು, ಅದಕ್ಕೆ ಈಶಣ್ಣ ಅಂತ ಕರೀತಾ ಇದ್ರು. ನನ್ನ ಅಣ್ಣನ ಮಕ್ಕಳು ಚಿಕ್ಕವರಿರುವಾಗ ನನ್ನ ಕರೆಯುವಾಗ ಅಯ್ಯಾ ಅಂತ ಕರೀತಾ ಇದ್ರು, ಅಂದರೆ ಅಯ್ಯಾ ಅಯ್ಯಾ ಈ ಥರ ಎಲ್ಲ ಇರುತ್ತೆ ಚಿಕ್ಕಪ್ಪನಿಗೆ ಕರೆಯುವಂಥದ್ದು. ಈಗಲೂ ನನ್ನನ್ನು ಕರೆಯೋದು 20-30 ವರ್ಷ ಆದರೂ ಕೂಡ ಅದೇ ಹೆಸರಿಟ್ಟು ಕರೀತಾರೆ. ಬೇರೆಯವ್ರ ಮುಂದೆ ಹೇಳೋದು ನಮ್ಮ ಚಿಕ್ಕಪ್ಪ ಅಂತ, ಆದರೆ ನಮ್ಮನ್ನು ಕರೆಯೋದು ಅಯ್ಯಾ ಅಂತ. ಅದೊಂಥರ ಅಲ್ವಾ, ಬೇರೆಯವ್ರ ಮುಂದೆ ನಾವು ಇಂಟ್ರೊಡ್ಯೂಸ್ ಮಾಡಿಕೊಡುವಾಗ ಇವ್ರು ನಮ್ಮ ಅಪ್ಪ, ಇವ್ರು ನಮ್ಮ ಅಮ್ಮ ಅಂತ ಕರೀತೀವಿ, ಅಥವಾ ಹೇಳ್ತಾರೆ ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಚಿಕ್ಕಮ್ಮ ಅಂತ. ಆದರೆ ಮನೆ ಒಳಗಡೆ ನಾವಷ್ಟೇ ಇದ್ದಾಗ ಅಪ್ಪ ಅಮ್ಮನನ್ನು ಕೆಲವೊಂದು ಕಡೆ ಅಪ್ಪನನ್ನು ಅಣ್ಣ ಅಂತಲೂ ಕರೀತಾರೆ, ಅಮ್ಮನನ್ನು ಅವ್ವ ಅಂತ ಕೂಡ ಕರೀತಾರೆ, ಅಕ್ಕ ಅಂತಲೂ ಕೂಡ ಕೆಲವ್ರ ಕಡೆ ಕರೀತಾರೆ, ಮತ್ತು ಚಿಕ್ಕಪ್ಪ ಚಿಕ್ಕಮ್ಮನನ್ನು ಚಿಕ್ಕಿ ಅಯ್ಯ ಈ ರೀತಿಯೂ ಕೂಡ ಕರೆಯುವಂಥದ್ದು ಇದೆ ನಮ್ಮ ಕರ್ನಾಟಕದಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ. ಅವೆಲ್ಲವನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ನಮ್ಗೆ. ನಾನು ಫಸ್ಟ್ ಪಿ ಯು ಸಿ ಇದ್ದಾಗ ನಮ್ಮ ಅಕ್ಕಂಗೆ ಮಗ ಅಂದ್ರೆ ಮಗ ಹುಟ್ಟಿದ ಗಂಡ್ ಮಗ, ಅವನನ್ನ ನೋಡ್ಕೊಳ್ಳೋದು ಎಷ್ಟು ಖುಷಿ ಕೊಡ್ತಿತ್ತು, ಈಗಲೂ ಅಷ್ಟೇ ಪ್ರೀತಿಯಿಂದ ನೋಡ್ತಾನೆ ನಮ್ಮನ್ನ. ಈಗ ನನ್ನ ಮಗ 5 ವರ್ಷ, ಅವನು ಕೂಡ ಅದೇ ಪ್ರೀತಿಯಿಂದ ನನ್ನ ಮಗನನ್ನ ನೋಡ್ಕೊಂತಾನೆ. ಮೊದಲ ಮಗು ನನ್ನ ಅಕ್ಕನ ಮಗನೇ ನನಗೆ ಅಂತ ಹೇಳ್ತಾರೆ. ಹೌದು ನೋಡಿ, ಕೆಲವೊಮ್ಮೆ ಇವರು ಏನು ಈಗ ಹೇಳ್ತಿರಲ್ಲ ಇವರಂತಹದ್ದೇ ಒಂದಷ್ಟು ನಾವು ಪ್ರಕರಣಗಳನ್ನು, ಪ್ರಸಂಗಗಳನ್ನು, ನೆನಪುಗಳನ್ನು ನೋಡಿದಾಗ ತುಂಬ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಇರ್ತಾರೆ, ಅಂದರೆ ಒಂದು 15, 13, 14 ಅಂದ್ಕೊಳ್ಳಿ, ಅವರ ಅಕ್ಕನೋ ಅಣ್ಣನಿಗೋ ಮಗು ಆದಾಗ ಅವರನ್ನ ನೋಡ್ಕೊತ ಬೆಳೆಸ್ತಾ ಇರ್ತಾರೆ. ಆ ಪ್ರೀತಿ ಅವ್ರ ಜೊತೆ ಹಾಗೇನೇ ಇರುತ್ತೆ. ಕೊನೆಗೆ ಇವ್ರ ಮದುವೆ ಆಗಿ ಇವ್ರಿಗೆ ಮಕ್ಕಳಾದಾಗ ಇವರು ಆ ಮಗುಗೆ ಕೊಟ್ಟಂತಹ ಪ್ರೀತಿಯನ್ನ ಆ ಮಗು ಸ್ವೀಕರಿಸುತ್ತಲ್ಲ ಆ ವಯಸ್ಸಿನಲ್ಲಿ, ಅದೇ ಪ್ರೀತಿಯನ್ನ ಇವರಿಗೆ ಅವರ ಮಕ್ಕಳಿಗೆ ನಂತರ ಅವ್ರು ದೊಡ್ಡವರಾದಾಗ ಕೊಡ್ತಾರೆ. ಸೊ ಇಂಥದ್ದು ಕೂಡ ತುಂಬಾ ನೋಡಿದೀವಿ. ಜೊತೆಗೆ ಆ ತೊದಲು ನುಡಿಗಳಿಂದ ನಾವು ನನ್ನ ಅತ್ತೆ ಅಂತ ಕರಿ ಅಂತ ಕೇಳುವಾಗ ಅವರು

ಥ್ಯಾಂಕ್ ಯು ಸೋ ಮಚ್. ಹಾಗೂ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸಂದೇಶನ ಕಳಿಸಿದ್ದಾರೆ. ನಮ್ಮ ತಂಗಿ ಮಗಳು ನಮ್ಮನ್ನ ಮಾವ ಅಂತ ಕರೆದಾಗ ತುಂಬಾ ಖುಷಿಯಾಗಿತ್ತು. ಮತ್ತೆ ಸ್ವಲ್ಪ ವರ್ಷಗಳ ನಂತರ ನಾವು ಮದುವೆಯಾಗಿ ನಮಗೆ ಮಗಳು ಜನಿಸಿದಾಗ ಅಪ್ಪ ಅಪ್ಪ ಅಂತ ಕರೆಯೋದು ಕೂಡ ತುಂಬಾ ಖುಷಿ ಕೊಟ್ಟಂತಹ ದಿನಗಳು. ಎಷ್ಟು ವರ್ಷ ಕಳೆದರೂ ಕೂಡ ಸಂತೋಷ, ಖುಷಿ, ಮಾವ ಅಂತ ಕರೆಸ್ಕೊಂಡಂತಹ ಸಂಭ್ರಮ ಯಾವಾಗಲೂ ಮನಸ್ಸಿನಲ್ಲಿ ನೆನಪಿನಲ್ಲಿ ಹಸಿರಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಓರ್ವ ವ್ಯಕ್ತಿ ಒಬ್ಬರಿಗೆ ಚಿಕ್ಕಪ್ಪನಾಗಿ, ದೊಡ್ಡಪ್ಪನಾಗಿ, ಮಗನಾಗಿ, ಮಾವನಾಗಿ, ಗೆಳೆಯನಾಗಿ, ಒಂದು ಮನೆಯ ಅಳಿಯನಾಗಿ ಹೇಗೆಲ್ಲ ಸಂಬಂಧಗಳನ್ನು ನಿಭಾಯಿಸಬಹುದು, ಹಾಗೆ ಒಂದು ಹೆಣ್ಣು ಕೂಡ ಒಂದು ಮನೆಗೆ ಮಗಳಾಗಿ, ಮತ್ತೊಂದು ಮನೆಗೆ ಸೊಸೆಯಾಗಿ, ಮೊಮ್ಮಗಳಾಗಿ, ಚಿಕ್ಕಮ್ಮನಾಗಿ, ದೊಡ್ಡಮ್ಮನಾಗಿ, ಅತ್ತೆಯಾಗಿ, ಅನೇಕ ರೀತಿಯಾದಂತಹ ಸಂಬಂಧಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಾಳೆ. ಇಂತಹ ಸಂಬಂಧಗಳಲ್ಲಿ ನಾವೆಲ್ಲರೂ ಕೂಡ ಯಾವಾಗಲೂ ಮಕ್ಕಳೊಂದಿಗೆ ಹೇಗೆ ಖುಷಿ ಖುಷಿಯಾಗಿ ಸಂಭ್ರಮದಿಂದ ಇರ್ತೀವೋ ಅದೇ ರೀತಿ ದೊಡ್ಡವರೊಂದಿಗೂ ಕೂಡ ನಾವು ಅಷ್ಟೇ ಖುಷಿಯಿಂದ, ಪ್ರೀತಿಯಿಂದ, ಬಾಂಧವ್ಯದಿಂದ ಇರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀವಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧವಾಗಿರಲಿ, ಬಾಂಧವ್ಯ ಬೆಸೆಯಲಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು, ತುಂಬಾನೇ ಕಲರ್ಫುಲ್ಲು.

0: I love you.
1: ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ವಿಜಯಶ್ರೀ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ಸಮಯ 5 ಗಂಟೆ. ಚಿತ್ರಗೀತೆಗಳ ಕಾರ್ಯಕ್ರಮ ಇಂದು. ಹೊಸ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ದ ವಿಲನ್ ಚಿತ್ರದ ಗೀತೆಯನ್ನು ಕೇಳಿ. ಅರ್ಮಾನ್ ಮಲಿಕ್, ಶ್ರೇಯಾ ಘೋಷಲ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ.
2: ಚಂದ ಅವಳ ಕಿರು

ಮಿಥುನ್ ಮುಕುಂದನ್ ಇವರು ಸಂಗೀತ ನಿರ್ದೇಶಿಸಿ ಹಾಡಿರುವ ಒಂದು ಮೊಟ್ಟೆಯ ಕಥೆ ಚಿತ್ರದ ಗೀತೆಯನ್ನು ಈಗ ಕೇಳಿ. ಸಾಹಿತ್ಯ ವಿಶ್ವನಾಥ ರಾವ್ ಹಾಗೂ ರಾಜ್ ಬಿ ಶೆಟ್ಟಿ.

ಈಗ ಕೇಳುತ್ತಿರುವರಿ ಅಂಬಿನಿಂಗ್ ವಯಸ್ಸಾಯಿತು ಚಿತ್ರದ ಗೀತೆಯನ್ನು ಅನಿರುದ್ಧ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ಸಾಹಿತ್ಯ ಹಾಗೂ ಅರ್ಜುನ್ ಜನ್ನ ಇವರ ಸಂಗೀತ ನಿರ್ದೇಶನವಿದೆ ಈ ಗೀತೆಗೆ.

ವಿಜಯಪ್ರಕಾಶ್ ಇವರ ಧ್ವನಿಯಲ್ಲಿದ್ದ ಜೆಂಟಲ್ಮನ್ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಸಂಗೀತ ಅಜನೀಶ್ ಲೋಕನಾಥ್ ಹಾಗೂ ಸಾಹಿತ್ಯ ಜಯಂತ್ ಕಾಯ್ಕಣಿ ಅವರದಾಗಿತ್ತು. ಈಗ ಕಾರ್ಯಕ್ರಮದ ಮುಂದಿನ ಗೀತೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದಿಂದ ಕೇಳಿಬರುವ ಸ್ವರ ಸೋನು ನಿಗಮ್ ಅವರದು. ಸಂಗೀತ ಭರತ್ ಬಿಜಿ, ಸಾಹಿತ್ಯ ಸಿದ್ದು ಕೋಡಿಕೊಪ್ಪ.

ವಿಜಯಪ್ರಕಾಶ್ ಹಾಗೂ ಪಲಕ್ ಮುಚ್ಚಾಲಿವರ ಧ್ವನಿಗಳಲ್ಲಿದ್ದ ಅಯೋಗ್ಯ ಚಿತ್ರದ ಗೀತೆಯನ್ನು ಇವರಿಗೂ ಕೇಳಿದ್ರಿ. ಸಂಗೀತ ಅರ್ಜುನ್ ಜನ್ಯ, ಸಾಹಿತ್ಯ ಚೇತನ್ ಕುಮಾರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುತ್ತಿರುವರಿ ಸಿಂಪಲ್ ಆಗಿನ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಪಲಕ್ ಮುಚ್ಚಾಲಿಯವರ ಧ್ವನಿಯಲ್ಲಿ, ಸಂಗೀತ ಸಾಯಿ ಕಿರಣ್, ಸಾಹಿತ್ಯ ಸಿದ್ದು ಕೋಡಿಪುರ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಯುವ ವೈವಿಧ್ಯ ಮಾಹಿತಿ ಮನೋರಂಜನಾ ಕಾರ್ಯಕ್ರಮ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್.
1: ಆತ್ಮೀಯ ಕೇಳುಗರೆ ಹಾಗೂ ಯುವ ಸ್ನೇಹಿತರೆ, ಈ ತಿಂಗಳದ ಮೂರನೇ ಗುರುವಾರದ ಯುವ ವೈವಿಧ್ಯ ಮಾಹಿತಿ ಮತ್ತು ಮನೋರಂಜನೆಯ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಮೊದಲಿಗೆ ಈ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷಾ ವರದಿ ಬಿಡುಗಡೆಯಾಗಿದೆ, ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ಕೇಳೋಣ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಗೆ ಯಾವಾಗ ನಡೆದಿತ್ತು ಅಂದ್ರೆ, ಮೊದಲ ಹಂತ 2023 ಮೇ 28 2025 ಫೆಬ್ರವರಿ 2024 ನಡೆದಿತ್ತು. ಇನ್ನು ಎರಡನೇ ಹಂತ 2025 ಫೆಬ್ರವರಿ 7 2024 ಡಿಸೆಂಬರ್ 31 ನಡೆದಂತ ಸಮೀಕ್ಷೆಯ ವರದಿ ಇದು. ಕರ್ನಾಟಕದಲ್ಲಿ ಈ ಸಮೀಕ್ಷೆ ಮಾಡುವಾಗ ಎಷ್ಟು ಕುಟುಂಬಗಳನ್ನ ಅಥವಾ ಎಷ್ಟು ಜನರನ್ನ ಒಳಗೊಂಡಿತ್ತು ಅಂತ ನೋಡೋದಾದ್ರೆ, ಇದು 2024 ಫೆಬ್ರವರಿ 23 2024 ಅಕ್ಟೋಬರ್ 24 ಅವಧಿಯಲ್ಲಿ ಸಮೀಕ್ಷೆ ಮಾಡಲಾಗಿದೆ. ಕರ್ನಾಟಕದಲ್ಲಿ 27,169 ಕುಟುಂಬಗಳನ್ನು ಸಮೀಕ್ಷೆಯೊಳಗೆ ಒಳಪಡಿಸಿದೆ. 26,425 ಮಹಿಳೆಯರನ್ನು ಸಮೀಕ್ಷೆ ಮಾಡಲಾಗಿದೆ. ಮತ್ತು 3,841 ಪುರುಷರು ಕೂಡ ಸಮೀಕ್ಷೆಯ ಭಾಗವಾಗಿದ್ದಾರೆ. ಅಂದರೆ ಅಭಿಪ್ರಾಯ ಪಡೆಯುವಾಗ ಈ ಅಭಿಪ್ರಾಯವನ್ನು ಇಂತಿಷ್ಟು ಕುಟುಂಬಗಳನ್ನು ಇಂತಿಷ್ಟು ಮಕ್ಕಳನ್ನು ಅಂತ ಮಾಡಿ ಎವರೇಜನ್ನು ಮಾಡಿ ಇದನ್ನು ದೇಶ ಮತ್ತು ಕರ್ನಾಟಕಕ್ಕೆ ಹೋಲಿಕೆ ಮಾಡಲಾಗ್ತದೆ. ಇಲ್ಲಿ ಎರಡು ಹಂತಗಳಲ್ಲಿ ಸಮೀಕ್ಷೆಯನ್ನು 715 ಜಿಲ್ಲೆಗಳಲ್ಲಿ, ಅಂದರೆ ಇಡೀ ದೇಶದ 715 ಜಿಲ್ಲೆಗಳಲ್ಲಿ ಸಮೀಕ್ಷೆ ಮಾಡಲಾಗಿತ್ತು. ಇದರಲ್ಲಿ 679,000 ಕುಟುಂಬಗಳನ್ನು ಒಳಗೊಂಡು ಸಮೀಕ್ಷೆ ನಡೆಸಲಾಗಿದೆ. ಈ ಸಮೀಕ್ಷೆಯಲ್ಲಿ 716,000 ಮಹಿಳೆಯರು ಭಾಗವಹಿಸಿದ್ದಾರೆ ಮತ್ತು 100,000 ಪುರುಷರು ಈ ಸಮೀಕ್ಷೆಯಲ್ಲಿ ಇದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಲ್ಲಿ 5 ಮತ್ತು 6-15 ವರ್ಷದೊಳಗಿನ ಮಕ್ಕಳ ಜನಸಂಖ್ಯೆ ಪ್ರಮಾಣ ಇಳಿಮುಖವಾಗುತ್ತಿದೆ. ಇದಕ್ಕೆ ವ್ಯತಿರಿಕ್ತವಾಗಿ 60 ಹೆಚ್ಚು ವಯಸ್ಸಿನವರ ಜನಸಂಖ್ಯೆ ಹೆಚ್ಚುತ್ತಿದೆ ಎಂಬುದನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ಪ್ರಕಟಿಸಿರುವ 2023-24 ಸಾಲಿನ 6 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂದರೆ NFHS 6 ದತ್ತಾಂಶಗಳು ಹೇಳುತ್ತಿವೆ. 2019-21 ನಡುವೆ ನಡೆದಿದ್ದ 5 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ ಅಂಕಿಅಂಶಗಳಿಗೆ ಹೋಲಿಸಿದರೆ ಕರ್ನಾಟಕ ಮತ್ತು ದೇಶದ ಒಟ್ಟು ಫಲವಂತಿಕೆ ದರದಲ್ಲಿ ಅಂದರೆ TFR ಹೆಚ್ಚು ಬದಲಾವಣೆ ಆಗಿಲ್ಲ. ಆದರೆ 10-15 ವರ್ಷದ ದತ್ತಾಂಶಗಳನ್ನು ಅವಲೋಕಿಸಿದರೆ ಪ್ರಸ್ತುತ ದೇಶದ ಒಟ್ಟು ಫಲವಂತಿಕೆ ದರ ಗಣನೀಯವಾಗಿ ಕುಗ್ಗಿದೆ. ದೇಶದ TFR 2.0 ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದರೆ ನಗರ ಪ್ರದೇಶಗಳ ಅಂಕಿಅಂಶಗಳು ಕಳವಳಕಾರಿಯಾಗಿವೆ. 2023-24 ವರದಿ ಪ್ರಕಾರ ದೇಶದ ಗ್ರಾಮೀಣ ಭಾಗದಲ್ಲಿ ಫಲವಂತಿಕೆಯ ಪ್ರಮಾಣ %2.1 ನಗರ ಪ್ರದೇಶದಲ್ಲಿ ಅದು 1.6. 2019-21 ಅವಧಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ 2023-24 TFR 0.1 ಹೆಚ್ಚಾಗಿದೆ. 2019-21 1.7 ಇದ್ದರೆ 2023-24 ಅದು 1.8 ಏರಿಕೆಯಾಗಿದೆ. ಗ್ರಾಮೀಣ ಭಾಗದಲ್ಲಿ 1.8 ಇದ್ದರೆ ನಗರ ಪ್ರದೇಶದಲ್ಲಿ ಈ ದರ %1.7. ಇನ್ನು ಒಟ್ಟು ಫಲವಂತಿಕೆಯ ದರ ದೇಶ ಮತ್ತು ರಾಜ್ಯದ ಜನಸಂಖ್ಯೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ಅನ್ನುವಂಥ ಅಂಶಗಳನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ವರದಿಯಲ್ಲಿ. ತಲೆಮಾರುಗಳ ನಡುವೆ ಸ್ಥಿರವಾದ ಜನಸಂಖ್ಯೆಯನ್ನು ಕಾಪಾಡಬೇಕು ಅಂತಂದರೆ TFR ಅಂದರೆ ಸಂತಾನೋತ್ಪತ್ತಿ ವಯೋಮಾನದ ಪ್ರತಿಯೊಬ್ಬ ಮಹಿಳೆಯು ಮಕ್ಕಳನ್ನು ಪಡೆಯುವ ಸರಾಸರಿ ಸಾಮರ್ಥ್ಯ ಕನಿಷ್ಠ 2.1 ಇರಬೇಕು. ಕರ್ನಾಟಕ ರಾಜ್ಯ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ TFR ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ. ಇದರಿಂದಾಗಿ ಮಕ್ಕಳ ಜನನ ಕಡಿಮೆಯಾಗುವುದರಿಂದ ಮಕ್ಕಳ ಸಂಖ್ಯೆಯಲ್ಲಿ ಇಳಿಮುಖವಾಗುತ್ತಿದೆ ಅನ್ನುವಂಥ ಅಂಶ ಉಲ್ಲೇಖಿಸಲಾಗಿದೆ ವರದಿಯಲ್ಲಿ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ದತ್ತಾಂಶಗಳಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇನ್ನು NFHS 5 ಪ್ರಕಾರ, ಅಂದರೆ ಈಗ ನಾವು ನೋಡಿದ್ದು 6, ಈಗ ಹಿಂದಿನ NFHS ವರದಿ ಪ್ರಕಾರ ಕರ್ನಾಟಕದಲ್ಲಿ 5 ಮಕ್ಕಳ ಜನಸಂಖ್ಯೆ ಪ್ರಮಾಣ %7. ಆದರೆ ಈಗ ಬಿಡುಗಡೆಯಾಗಿರುವಂಥ ವರದಿಯಲ್ಲಿ ಅದು %6.5 ಇಳಿದಿದೆ. ಈ ಪ್ರಮಾಣ ಗ್ರಾಮೀಣ ಭಾಗದಲ್ಲಿ %6.3 ನಗರ ಪ್ರದೇಶದಲ್ಲಿ %6.8. 15 ಮಕ್ಕಳ ಜನಸಂಖ್ಯೆಯಲ್ಲಿ %0.9 ಕುಸಿತ ಕಂಡಿದೆ. 2019-21 %22.9 ಇದ್ದಿದ್ರೆ 2023-24 %22 ಇಳಿದಿದೆ. ಅಂದರೆ ಗ್ರಾಮೀಣ %22 ನಗರ %21.9. ಇದಕ್ಕೆ ವ್ಯತಿರಿಕ್ತವಾಗಿ 60 ಹೆಚ್ಚು ವಯಸ್ಸಿನವರ ಜನಸಂಖ್ಯೆಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡು ಬಂದಿದೆ. 2019-21 13.3 60 ವರ್ಷದ ಹೆಚ್ಚಿನ ವಯೋಮಾನದವರು ಇದ್ದಿದ್ರೆ ಅದು 2023-24 ಅಂದರೆ ಇತ್ತೀಚೆಗೆ ಬಿಡುಗಡೆಯಾಗಿದ್ದ ವರದಿಯಲ್ಲಿ 14.6 ಹೆಚ್ಚಿದೆ. ಅಂದರೆ ವೃದ್ಧರ ಸಂಖ್ಯೆ %1.3 ಜಾಸ್ತಿಯಾಗಿದೆ. ಈ ಪ್ರವೃತ್ತಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ಮತ್ತು ಒಟ್ಟಾರೆ ದೇಶದಲ್ಲಿ ಕಂಡುಬಂದಿದೆ. ಇನ್ನು ದೇಶ ಮತ್ತು ಕರ್ನಾಟಕದ ಒಟ್ಟು ಫಲವಂತಿಕೆ ದರಕ್ಕೆ ಸಂಬಂಧಿಸಿದಂತೆ ಗೃಹ ಕೇಂದ್ರ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿರುವ 2024 ಸಾಲಿನ ಮಾದರಿ ನೋಂದಣಿ ಸಮೀಕ್ಷೆ SRS ವರದಿಯು ಕೊಂಚ ಭಿನ್ನ ಅಂಕಿಅಂಶಗಳನ್ನು ನೀಡಿದೆ. ಈ ವರದಿ ಕೂಡ ಕರ್ನಾಟಕ ಮತ್ತು ದೇಶದಲ್ಲಿ TFR ಇಳಿಕೆಯಾಗಿರುವುದನ್ನು ಉಲ್ಲೇಖಿಸಿದೆ. NSHR 2024 ವರದಿಯಲ್ಲಿನ TFR ಅಂದರೆ ಫಲವಂತಿಕೆಯ ಪ್ರಮಾಣ ಇನ್ನೂ ಕಡಿಮೆ ಇದೆ. ರಾಷ್ಟ್ರಮಟ್ಟದ ಫಲವಂತಿಕೆ ಪ್ರಮಾಣ 1.9 ಇದು ಕರ್ನಾಟಕದಲ್ಲಿ 1.5 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಈ ಬಾರಿಯ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ಮಾಡಿತ್ತು. ಇದುವರೆಗೆ ಜನಸಂಖ್ಯೆ, ಕುಟುಂಬ, ಆರೋಗ್ಯ ಸೇರಿದಂತೆ ವಿವಿಧ ಭಾಗಗಳಲ್ಲಿ 131 ವಿಷಯಗಳಿಗೆ ಅಂದರೆ ಇಂಡಿಕೇಟರ್ಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳನ್ನು ನೀಡುತ್ತಿತ್ತು. ಆದರೆ ಈ ಬಾರಿ 101 ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಮಾತ್ರ ಈಗ ಪ್ರಕಟ ಮಾಡಿರುವುದು ವರದಿಯಲ್ಲಿದೆ. ಮರಣ ಪ್ರಮಾಣ, ಜನನ ಪ್ರಮಾಣ, ರಕ್ತಹೀನತೆ, ಲಿಂಗ ಅನುಪಾತ ಸೇರಿದಂತೆ ಇನ್ನೂ ಕೆಲವು ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದ ವಿವರಗಳನ್ನು ಇಲ್ಲಿ ನೀಡಿಲ್ಲ. ಜನಸಂಖ್ಯೆ ಪ್ರಮಾಣವನ್ನು ಗಮನಿಸೋದಾದರೆ 5 ಎಷ್ಟಿದ್ರು ಅಂತ ನೋಡೋದಾದರೆ ಈ ವರದಿಯಲ್ಲಿ ಕರ್ನಾಟಕದಲ್ಲಿ 2019-21 7% ಭಾರತದಲ್ಲಿ ಅದು 8.2% ಈಗಿನ ವರದಿಯಲ್ಲಿ 2023-24 ವರದಿಯಲ್ಲಿ ಕರ್ನಾಟಕದಲ್ಲಿ 6.5% 5 ಮಕ್ಕಳಿದ್ದಾರೆ, ಭಾರತದಲ್ಲಿ ಇದು 8% ಇನ್ನು 15 ಎಷ್ಟಾರ ಅಂತ ನೋಡೋದಾದರೆ 2019-21 3 ಅವಧಿಯಲ್ಲಿ ನೋಡೋದಾದರೆ ಕರ್ನಾಟಕದಲ್ಲಿ 22.9% ಭಾರತದಲ್ಲಿ 26.5% ಅದು 2023-24 ಬಂದರೆ 22% ಕರ್ನಾಟಕದಲ್ಲಿದ್ದಾರೆ 15 ಮತ್ತು ಭಾರತದಲ್ಲಿ 25.5% ಅಂದರೆ ಕಡಿಮೆ ಆಗಿದೆ. ಇನ್ನು 60 ಮೇಲ್ಪಟ್ಟವರು ಎಷ್ಟಿದ್ದಾರೆ ಅಂತಂದರೆ 2019-21 ಕರ್ನಾಟಕದಲ್ಲಿ 13.3 ಇದ್ದರೆ ಭಾರತ ದೇಶದಲ್ಲಿ 11.8 ಇದ್ದರು. ಆದರೆ 2023-24 ಬರೋದರೊಳಗೆ ಕರ್ನಾಟಕದಲ್ಲಿ 14.6 ಆಗಿದ್ದಾರೆ ಮತ್ತು ಭಾರತದಲ್ಲಿ ಅದು 12.9 ಅಂದರೆ ಎರಡೂ ಕಡೆ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲೂ ವಯೋವೃದ್ಧರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಭಾರತದಲ್ಲೂ ಕೂಡ ವಯೋವೃದ್ಧರ ಸಂಖ್ಯೆ ಹೆಚ್ಚುತ್ತಾ ಇದೆ. ಇನ್ನು ದೇಶದ ಒಟ್ಟು ಫಲವಂತಿಕೆ ದರ ಅಂದರೆ ಸಂತಾನೋತ್ಪತ್ತಿ ಅಂತ ಏನು ಹೇಳ್ತೀವಲ್ವ, ಫಲವಂತಿಕೆ TFR ಅಂತ ಹೇಳ್ತೀವಲ್ವ, ಅದರ ಬಗ್ಗೆ ಅಂದರೆ ಸಂತಾನೋತ್ಪತ್ತಿ ವಯೋಮಾನದ ಪ್ರತಿಯೊಬ್ಬ ಮಹಿಳೆ ಮಕ್ಕಳ ಪಡೆಯುವ ಸರಾಸರಿ ಸಾಮರ್ಥ್ಯ ಎಷ್ಟಿತ್ತು ಅನ್ನೋದನ್ನು ಒಂದು 6 ಗಮನಿಸ್ತಾ ಹೋಗೋಣ. ಈ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಆರಂಭವಾಗಿದ್ದು 1992-93 ಫಲವಂತಿಕೆ ದರ ನಮ್ಮ ಮಹಿಳೆಯರು ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ಹೊಂದಿದಂಥವರು 3.4% ಇನ್ನು ಎರಡನೇ ವರದಿಯಲ್ಲಿ 1998-99 2.9 ಕಡಿಮೆ ಆಗ್ತಾ ಹೋಗ್ತದೆ ನೋಡಿ. 2005-06 ಅದು 2.7% ಆಗಿದೆ. ಇನ್ನು 2015-16 2.2 ಬಂದಿದೆ. 2019-21 2023-24 ಕೂಡ ಅದೇ ಸ್ಥಿರತೆ ಕಾಪಾಡಿದೆ. ಅಂದರೆ 2% ಫಲವಂತಿಕೆ ದರ ಇದೆ ಅಂದರೆ ಸಾಮರ್ಥ್ಯ ಇದೆ. ಇನ್ನು ನಗರ ಪ್ರದೇಶದಲ್ಲಿ 1.6 ಇದೆ 2023-24 ವರದಿಯಲ್ಲಿ, ಗ್ರಾಮೀಣ ಭಾಗದಲ್ಲಿ 2.1 ಇದೆ. ಕರ್ನಾಟಕದ ಒಟ್ಟು ಫಲವಂತಿಕೆ ದರವನ್ನು ನಾವು ನೋಡೋದಾದರೆ ಈ ಹಿಂದಿನ 3 ವರದಿಯಲ್ಲಿ ಅಂದರೆ ನಮ್ಮಲ್ಲಿ ಸ್ಟಾರ್ಟ್ ಆಗಿದ್ದು 2005-06 ಇದನ್ನು ಸಮೀಕ್ಷೆ ಮಾಡೋಕ್ಕೆ ಶುರು ಮಾಡಿದ್ದು. ಅದರ ಫಲವಂತಿಕೆ ನೋಡೋದಾದ್ರೆ 2005-06 ಈ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ನಡೆದಾಗ ಅದರ ಫಲವಂತಿಕೆ ದರ 2.07% ಇದು 2015-16 ಬರೋದೊಳಗೆ ಅಂದರೆ ಅಂದರೆ 10 1.80% ಆಗಿದೆ. 6 2019-21 1.67% ಇನ್ನು ಇತ್ತೀಚಿನ ವರದಿ ಅಂದರೆ 2023-24 ಡಾಟಾ ಇದೆಯಲ್ಲ, 6 ವರದಿಯಲ್ಲಿ ಇದು 1.8% ಅಂದರೆ ಕಡಿಮೆ ಆಗ್ತಾ ಹೋಗ್ತಿದೆ ಸಂತಾನೋತ್ಪತ್ತಿಯ ಮಹಿಳೆಯರಲ್ಲಿ ಸಾಮರ್ಥ್ಯ ಅನ್ನುವಂಥದ್ದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ನಾವು ಅನೇಕ ವರದಿಗಳನ್ನು ಈ ಹಿಂದೆ ನೋಡಿದ್ದೀವಿ, ಓದಿದ್ದೀವಿ, ಏನೆಲ್ಲ ಅಂಶಗಳು ಫಲವಂತಿಕೆ ದರವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ಸ್ತ್ರೀ ರೋಗ ತಜ್ಞರು ಕೂಡ ಅನೇಕ ಸಲ ನಮ್ಮದೇ ಆಕಾಶವಾಣಿಯಲ್ಲಿ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತಾರೆ. ಸೊ ಇವೆಲ್ಲ ಕಾರಣಗಳು ಇರಬಹುದು ಈ ಫಲವಂತಿಕೆ ಕಡಿಮೆ ಆಗಲಿಕ್ಕೆ ಅಂತ ಅನಿಸ್ತದೆ. 2023-24 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯಲ್ಲಿ ಒಂದು ಪ್ರಮುಖ ಅಂಶಗಳನ್ನು ಶಿಫಾರಸು ಮಾಡಿದೆ, ಅದನ್ನು ನೋಡೋಣ. ಅಲ್ಲಿ ಏನೇನು ಅಂಶಗಳು ದಾಖಲಿಸಿದಾರಂತೆ, ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಜನರು ಒಳಗಾಗಿರುವುದು ಹೆಚ್ಚಾಗಿದೆ. ಪುರುಷರು ಮಹಿಳೆಯರಲ್ಲಿ ಸ್ಥೂಲಕಾಯ, ಮಧುಮೇಹ, ರಕ್ತದೊತ್ತಡ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತೆ. ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯ ಇಳಿಮುಖವಾಗಿದೆ. ತಂಬಾಕು ಸೇವನೆ ಪ್ರಮಾಣವು ಕೂಡ ಕಡಿಮೆ ಆಗ್ತಿದೆ ಅಂತೆ. ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳಲ್ಲಿ ಸುಧಾರಣೆ ಕಂಡುಬಂದಿದೆ ಅಂತ ಹೇಳಲಾಗಿದೆ. ಇನ್ನು ಮಕ್ಕಳಲ್ಲಿ ಅಪೌಷ್ಟಿಕತೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ, ಎಲ್ಲ ಅಲ್ಲ ಸ್ವಲ್ಪ. ಅಂದರೆ ಹೆಣ್ಣು ಮಕ್ಕಳು 10 ಅಥವಾ ಅದಕ್ಕಿಂತ ಹೆಚ್ಚು ಅವಧಿಗೆ ಶಿಕ್ಷಣ ಪಡೆಯುವ ಪ್ರವೃತ್ತಿ ಕೂಡ ಇತ್ತೀಚೆಗೆ ಹೆಚ್ಚಾಗಿದೆಯಂತೆ. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗ್ತಿದ್ದಾರೆ. ಇಂಟರ್ನೆಟ್

0: ಬಳಸ್ತಿರುವ ಮಹಿಳೆಯರ ಪ್ರಮಾಣದಲ್ಲಿ ಕೂಡ ಏರಿಕೆಯಾಗಿದೆ ಅಂತೆ. ವಿದ್ಯುತ್ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಹೊಂದಿರುವ ಕುಟುಂಬಗಳ ಸಂಖ್ಯೆ ಹೆಚ್ಚಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಆರೋಗ್ಯ ವಿಮೆ, ಆರ್ಥಿಕ ಯೋಜನೆಗಳ ವ್ಯಾಪ್ತಿಗೆ ಒಳಪಟ್ಟಿರುವವರ ಪ್ರಮಾಣದಲ್ಲೂ ಏರಿಕೆ ಕಾಣುತ್ತಿದೆಯಂತೆ. ಬ್ಯಾಂಕ್ ಖಾತೆ ಅಥವಾ ಅಂಚೆ ಉಳಿತಾಯ ಮಾಡಿಸಿಕೊಂಡಿರುವವರ ಸಂಖ್ಯೆಯು ಕೂಡ ಹೆಚ್ಚಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷಾ ವರದಿಯಲ್ಲಿ ಇರತಕ್ಕಂಥ ಅಂಶಗಳನ್ನು ಗಮನಿಸಿದಿರಲ್ವ? ಈಗ ಈ ಪಂಚಾಯತ್ ರಾಜ್ ಹಣಕಾಸು ಬಲವರ್ಧನೆಗೆ ಒಂದಷ್ಟು ಶಿಫಾರಸು ಮಾಡಿದೆ ಒಂದು ಸಮಿತಿ. ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ HS ನಾಗರತ್ನ, ಕೇಳಿ.
1: ಪಂಚಾಯತ್ ರಾಜ್ ಹಣಕಾಸು ಬಲವರ್ಧನೆಗೆ ಶಿಫಾರಸು. ರಾಜ್ಯ ಹಣಕಾಸು ಆಯೋಗಗಳ ಹಣಕಾಸು ಹಂಚಿಕೆಯನ್ನು ಬಲಪಡಿಸಲು ಕಾಯಂ SFC ಘಟಕಗಳ ಸ್ಥಾಪನೆ, ಸ್ಥಳೀಯ ಸಂಸ್ಥೆಗಳ ಲೆಕ್ಕಪತ್ರಗಳ ಪ್ರಮಾಣೀಕರಣ ಮತ್ತು ಗ್ರಾಮ ಪಂಚಾಯತ್ ಮಟ್ಟದ ದತ್ತಾಂಶ ರಚನೆಗೆ ಪಂಚಾಯತ್ ರಾಜ್ ಸಚಿವಾಲಯದ ಸಮಿತಿ ಶಿಫಾರಸು ಮಾಡಿದೆ. ಈ ಕುರಿತು ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಹಣಕಾಸು, ಆಸ್ತಿ ಮತ್ತು ಸೇವಾ ವಿತರಣೆಯ ಮಾಹಿತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಹಂಚಿ ಹೋಗಿದೆ. ವಿವಿಧ ರಾಜ್ಯಗಳ ಲೆಕ್ಕಪತ್ರ ಮಾನದಂಡಗಳು ಬೇರೆಯಾಗಿದ್ದು ಹೋಲಿಕೆ ಅಸಾಧ್ಯವಾಗಿದೆ. ಇದರಿಂದಾಗಿ ಕೇಂದ್ರ ಹಣಕಾಸು ಆಯೋಗಗಳಿಗೆ SFC ವರದಿಗಳ ಆಧಾರದ ಮೇಲೆ ಶಿಫಾರಸು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ವರದಿ ಹೇಳಿದೆ. ರಾಜ್ಯ ಸರ್ಕಾರಗಳ ಹಣಕಾಸು ಅಥವಾ ಯೋಜನೆ ಇಲಾಖೆಗಳ ಅಡಿಯಲ್ಲಿ ಕಾಯಂ SFC ಘಟಕಗಳನ್ನು ಸ್ಥಾಪಿಸಬೇಕು. ಇವು ಪಂಚಾಯತ್ಗಳ ಆರ್ಥಿಕ ಡೇಟಾವನ್ನು ನಿಯಮಿತವಾಗಿ ನವೀಕರಿಸಬೇಕು. ಜೊತೆಗೆ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಅನುದಾನ ವಿವರ ಒಳಗೊಂಡ ಪೂರಕ ಬಜೆಟ್ ದಾಖಲೆಯನ್ನು ಸಿದ್ಧಪಡಿಸಬೇಕು ಎಂದು ಸಮಿತಿ ಸೂಚಿಸಿದೆ. ಪಂಚಾಯತ್ಗಳಲ್ಲಿ ತರಬೇತಿ ಪಡೆದ ಅಕೌಂಟೆಂಟ್ಗಳು ಮತ್ತು ಡೇಟಾ ನಿರ್ವಹಣಾ ಸಿಬ್ಬಂದಿ ಕೊರತೆ ಇದೆ ಎಂದು ತಿಳಿಸಿದೆ. ಈ ಸಾಮರ್ಥ್ಯದ ಕೊರತೆಯಿಂದಾಗಿ ನಿಖರ ಮಾಹಿತಿ ಸಿಗುತ್ತಿಲ್ಲ. ಅಲ್ಲದೆ ವೆಚ್ಚಗಳು ಹೇಗೆ ಸೇವಾ ರೂಪದಲ್ಲಿ ಜನರಿಗೆ ತಲುಪುತ್ತಿವೆ ಎಂಬುದನ್ನು ಮೌಲ್ಯಮಾಪನ ಮಾಡುವುದು ಕಷ್ಟಕರವಾಗಿದೆ ಎಂದು ಸಮಿತಿ ಗುರುತಿಸಿದೆ.
0: HS ನಾಗರತ್ನ ಅವರಿಂದ ಪಂಚಾಯತ್ ರಾಜ್ ಹಣಕಾಸು ಬಲವರ್ಧನೆಗೆ ಏನೆಲ್ಲ ಶಿಫಾರಸುಗಳನ್ನು ಮಾಡಿದೆ ಸಮಿತಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದಿರಲ್ವ? ಈಗ ಲವಕುಶ ಚಿತ್ರದ ಒಂದು ಗೀತೆ ಕೇಳೋಣ, ಬನ್ನಿ.

0: ಲವಕುಶ ಚಿತ್ರದ ಗೀತೆಯನ್ನು ಕೇಳಿದಿರಲ್ವ? ಕಳೆದ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಮುಚ್ಚಿದ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ವರದಿ ಬಿಡುಗಡೆಯಾಗಿದೆ. ಆ ಬಗ್ಗೆ ಮಾಹಿತಿ ಕೇಳಿ ಎಚ್ ಎಸ್ ನಾಗರತ್ನ ಅವರಿಂದ.
1: ಕಳೆದೊಂದು ದಶಕದಲ್ಲಿ ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಿದ್ದು 2.26 ಕೋಟಿ ಮಕ್ಕಳ ದಾಖಲಾತಿ ಇಳಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ನೀತಿ ಆಯೋಗದ ವರದಿ ತಿಳಿಸಿದೆ. ಇತ್ತೀಚೆಗೆ ಬಿಡುಗಡೆಯಾದ ಭಾರತದಲ್ಲಿ ಶಾಲಾ ಶಿಕ್ಷಣ ವ್ಯವಸ್ಥೆ ಗುಣಮಟ್ಟ ವರ್ಧನೆಗಾಗಿ ತಾತ್ಕಾಲಿಕ ವಿಶ್ಲೇಷಣೆ ಮತ್ತು ನೀತಿ ಮಾರ್ಗಸೂಚಿ ಶೀರ್ಷಿಕೆಯ ವರದಿಯು 2014-15 26.95 ಕೋಟಿ ಮಕ್ಕಳು ಶಾಲೆಗಳಿಗೆ ದಾಖಲಾಗಿದ್ದರೆ 2024-25 ಅವರ ಸಂಖ್ಯೆ 24.69 ಕೋಟಿಗೆ ಇಳಿದಿದೆ ಎಂದು ತಿಳಿಸಿದೆ. ಈ ಅವಧಿಯಲ್ಲಿ ಸರ್ಕಾರಿ ಶಾಲೆಗಳ ಸಂಖ್ಯೆ 11.7 ಲಕ್ಷದಿಂದ 10.13 ಲಕ್ಷಕ್ಕೆ ಇಳಿದಿದ್ದರೆ ಸರ್ಕಾರಿ ಅನುದಾನಿತ ಶಾಲೆಗಳ ಸಂಖ್ಯೆ 83,000 79,000 ತಲುಪಿದೆ. ಆದಾಗ್ಯೂ ಈ ಅವಧಿಯಲ್ಲಿ ಖಾಸಗಿ ಶಾಲೆಗಳ ಸಂಖ್ಯೆ 2.88 ಲಕ್ಷದಿಂದ 3.39 ಲಕ್ಷಕ್ಕೆ ಏರಿಕೆ ಕಂಡಿದೆ. ಕಳೆದ ದಶಕದಲ್ಲಿ ಒಟ್ಟಾರೆ ಶಾಲಾ ದಾಖಲಾತಿ ಸರಿಸುಮಾರು 26 ಕೋಟಿಯಲ್ಲಿ ಸ್ಥಿರವಾಗಿತ್ತು. ಆದರೆ 2024-25 ವೇಳೆಗೆ 24.69 ಕೋಟಿಗೆ ಕುಸಿದಿದೆ. ಈ ಇಳಿಕೆಗೆ ಜನಸಂಖ್ಯೆ ಪ್ರಮಾಣದಲ್ಲಿ ಬದಲಾವಣೆಗಳು, ವಿಶೇಷವಾಗಿ ಶಾಲಾ ವಯಸ್ಸಿನ ಜನಸಂಖ್ಯೆಯಲ್ಲಿ ಇಳಿಕೆ, ಶಾಲಾ ಬಲವರ್ಧನೆಯ ಪರಿಣಾಮಗಳು ಮತ್ತು ಉನ್ನತ ಮಟ್ಟದ ಶಿಕ್ಷಣದಲ್ಲಿ ಮಕ್ಕಳನ್ನು ಉಳಿಸಿಕೊಳ್ಳುವಲ್ಲಿನ ಸವಾಲುಗಳು ಕಾರಣವಾಗಿವೆ ಎಂದು ವರದಿ ತಿಳಿಸಿದೆ. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶಗಳು ಒಟ್ಟಾಗಿ ಅಂದಾಜು 40,000 ಶಾಲೆಗಳು ವಿಲೀನಕ್ಕೆ ಸಾಕ್ಷಿಯಾಗಿದೆ. ಶಾಲೆಗಳ ವಿಲೀನವು ಶಾಲಾ ಶಿಕ್ಷಣದ ಸಾರ್ವತ್ರೀಕರಣದ ಉದ್ದೇಶವನ್ನು ಸೋಲಿಸುತ್ತಿದೆ. 2030 ವೇಳೆಗೆ ಶಾಲಾ ಶಿಕ್ಷಣದ ಸಾರ್ವತ್ರೀಕರಣವನ್ನು ಸಾಧಿಸಲು ಭಾರತ ಸರ್ಕಾರವು ಸುಸ್ಥಿರ ಅಭಿವೃದ್ಧಿ ಗುರಿಯಾಡಿಯಲ್ಲಿ ಬದ್ಧತೆ ಪ್ರದರ್ಶಿಸಿದೆ. ಆದರೆ ಶಾಲೆಗಳನ್ನು ವಿಲೀನಗೊಳಿಸುವ ನೀತಿಯೊಂದಿಗೆ ಈ ಉದ್ದೇಶವನ್ನು ಸಾಧಿಸಲು ಸಾಧ್ಯವಿಲ್ಲವೆಂದು ವಿಶ್ಲೇಷಿಸಲಾಗಿದೆ. ನೀತಿ ಆಯೋಗದ ವರದಿಯು ಮಕ್ಕಳು ಮಾಧ್ಯಮಿಕ ಹಂತದಲ್ಲಿ ಕಲಿಕಾ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದು ಹೇಳಿದೆ. ಉದಾಹರಣೆಗೆ, ಗಣಿತಶಾಸ್ತ್ರದಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳು ಬೀಜಗಣಿತ, ರೇಖಾಗಣಿತ ಮತ್ತು ಪ್ರಮೇಯಗಳಂತಹ ಮುಂದುವರಿದ ವಿಷಯಗಳೊಂದಿಗೆ ಮಾತ್ರವಲ್ಲದೆ ಶೇಕಡವಾರು ಭಿನ್ನ ರಾಶಿಗಳು ಮತ್ತು ಅನುಪಾತ ಆಧಾರಿತ ತಾರ್ಕಿಕತೆ ಸೇರಿದಂತೆ ದೈನಂದಿನ ಗಣಿತದ ಅನ್ವಯಿಕಗಳು ಮಕ್ಕಳಿಗೆ ಕಷ್ಟಕರವಾಗಿ ಪರಿಣಮಿಸಿವೆ. ವಿದ್ಯಾರ್ಥಿಗಳು ಮುಂದುವರಿಯಲು ಆರಂಭಿಕ ಕಲಿಕೆಯ ನ್ಯೂನತೆಗಳನ್ನು ಸಮರ್ಪಕವಾಗಿ ಪರಿಹರಿಸಲಾಗಿಲ್ಲ ಎಂಬುದನ್ನು ಈ ವರದಿ ಪ್ರಸ್ತಾಪಿಸಿದೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದರೆ ಅದನ್ನು ಹತ್ತಿರದ ಶಾಲೆಯೊಂದಿಗೆ ವಿಲೀನ ಮಾಡಲಾಗುತ್ತದೆ. ಸಂಪನ್ಮೂಲಗಳ ಉತ್ತಮ ಬಳಕೆಗಾಗಿ ಕಡಿಮೆ ದಾಖಲಾತಿ ದರ ಹೊಂದಿರುವ ಶಾಲೆಗಳನ್ನು ವಿಲೀನಗೊಳಿಸಿ

ಒಂದೇ ಕೇಂದ್ರ ಸರ್ಕಾರ ಮತ್ತು ನೀತಿ ಆಯೋಗವು ರಾಜ್ಯ ಸರ್ಕಾರಗಳಿಗೆ ಸೂಚಿಸುತ್ತಿದೆ. ನೀತಿ ಆಯೋಗದ ವರದಿಯ ಪ್ರಕಾರ ಮಾಧ್ಯಮಿಕ ಹಂತದಲ್ಲಿ ಅಥವಾ 9 ಮತ್ತು 10ನೇ ತರಗತಿಯಲ್ಲಿ ಶಾಲೆಯಿಂದ ಹೊರಗುಳಿತಿರುವವರ ಪ್ರಮಾಣ ಹೆಚ್ಚಾಗಿದೆ. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ 2014-2024 ದಶಕದಲ್ಲಿ

0: ಇಲ್ಲಿ ಸಮಸ್ಯೆ ತೀವ್ರಗೊಂಡಿದೆ. ಇಲ್ಲಿ ಶಾಲೆಯನ್ನು ಬಿಡುವವರ ಪ್ರಮಾಣ ಶೇಕಡ 11.5% ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಾಥಮಿಕ ಶಾಲೆಯಿಂದ ಶಾಲೆ ಬಿಡುವವರ ಸಂಖ್ಯೆ ಶೇಕಡ 11.5% ಅಂದರೆ ಶಾಲೆ ಬಿಡುವವರ ಸಂಖ್ಯೆ ಮತ್ತು ಬಡ್ತಿ ಪಡೆಯುತ್ತಿರುವುದರಿಂದ 2014-15 ಪ್ರೌಢಶಾಲೆಯಿಂದ ಪ್ರೌಢಶಾಲೆಗೆ ಪರಿವರ್ತನೆಯ ದರವು ಶೇಕಡ 91.58% 2024-25 ಶೇಕಡ 86.6% ಇಳಿದಿದೆ.
1: ಎಚ್ಎಸ್ ನಾಗರತ್ನ ಅವರಿಂದ ದಶಕದಲ್ಲಿ ದೇಶದಲ್ಲಿ ಮುಚ್ಚಿದ ಸರ್ಕಾರಿ ಶಾಲೆಗಳ ಬಗ್ಗೆ ಮಾಹಿತಿ ಕೇಳಿದಿರಲ್ವ? ಈಗ ಇಡೀ ಪ್ರಪಂಚದಲ್ಲಿ ಹೆಚ್ಚು ಚರ್ಚಿತವಾಗಿ ಈ ತೈಲ ಮತ್ತಿತರ ವಿಷಯಗಳ ಮೇಲೆ ಮತ್ತಿತರ ವಸ್ತುಗಳ ಬೆಲೆ ಏರಿಕೆಯಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸಿರುವಂಥ ಹರ್ಮುಜ್ ಜಲಸಂಧಿ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. ಸೊ ಹರ್ಮುಜ್ ಜಲಸಂಧಿ ಎಲ್ಲಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇದೆ ಕೇಳಿ. ಜಗತ್ತಿನಾದ್ಯಂತ ಹೆಚ್ಚು ಪ್ರಚಲಿತಕ್ಕೆ ಪ್ರವರ್ಧಮಾನಕ್ಕೆ ನಾವು ಇತ್ತೀಚೆಗೆ ಬಂದಿರೋದು ಹರ್ಮುಜ್ ಜಲಸಂಧಿ ಅನ್ನುವಂಥ ಹೆಸರು ಪ್ರತಿಯೊಬ್ಬರ ಬಾಯಲ್ಲಿ ಕೇಳ್ತೇವೆ ಮತ್ತು ಪ್ರತಿಯೊಬ್ಬರು ಈ ಹೆಸರನ್ನು ಹೇಳಿದ ತಕ್ಷಣ ಗಮನಿಸ್ತೇವೆ ಮತ್ತು ಗಮನ ಸೆಳೀತಿದೆ. ಹಾಗಾದರೆ ಈ ಹರ್ಮುಜ್ ಜಲಸಂಧಿ ಎಲ್ಲಿದೆ, ಇದರ ಭೌಗೋಳಿಕ, ಆರ್ಥಿಕ ಹಾಗೂ ರಾಜಕೀಯ ದೃಷ್ಟಿಯಿಂದ ಇದು ಯಾಕೆ ವಿಶೇಷ ಮಹತ್ವ ಹೊಂದಿದೆ ಅನ್ನೋದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ಕೇಳಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಭೀಕರತೆ ಶುರುವಾಗಿ ಕಚ್ಚಾ ತೈಲ ಬೆಲೆ ಭಾರಿ ಏರಿಕೆ ಕಂಡಿದೆ. ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಿರುವಂಥ ಇರಾನ್ ವಿಶ್ವದ ತೈಲ ಸಾಗಣೆಯ ಜೀವನಾಡಿಯಾಗಿರುವ ಹರ್ಮುಜ್ ಜಲಸಂಧಿ ಸಂಚಾರಕ್ಕೆ ತಡೆಯೊಡ್ಡಿರುವುದು ತೈಲ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಅನ್ನೋದು ಮಾರುಕಟ್ಟೆ ತಜ್ಞರ ಅಭಿಪ್ರಾಯ. ಹರ್ಮುಜ್ ಜಲಸಂಧಿ ಮೂಲಕವೇ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ಕಚ್ಚಾ ತೈಲ ಪೂರೈಕೆಯಾಗ್ತದೆ. ಆದರೆ ಈ ಜಲಮಾರ್ಗಕ್ಕೆ ಅಡ್ಡಿಯುಂಟು ಮಾಡಿದ ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ವಿವಿಧ ರಾಷ್ಟ್ರಗಳು ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯಂತಹ ಸವಾಲು ಎದುರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹರ್ಮುಜ್ ಜಲಸಂಧಿಯು ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯನ್ನು ಸಂಪರ್ಕಿಸುವ ಸಣ್ಣ ಆದರೆ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗ. ಇದು ಒಂದು ಕಡೆ ಇರಾನ್, ಮತ್ತೊಂದು ಕಡೆ ಓಮನ್ ಹಾಗೂ UAE ದೇಶಗಳ ನಡುವೆ ಹಾದುಹೋಗಿದೆ. ಇದರ ಅಗಲ ಅಂದಾಜು 33 ಕಿಲೋಮೀಟರ್ಗಳಷ್ಟೇ. ಸಾಗಣೆಗಾಗಿ ಬಳಸುವ ಮಾರ್ಗ ಇನ್ನಷ್ಟು ಸಣ್ಣದು. ಇದಕ್ಕೆ ರಾಜಕೀಯ ಮತ್ತು ಭದ್ರತಾ ಮಹತ್ವ ಏನಿದೆ ಅನ್ನೋದು ನೋಡೋದಾದರೆ ಹರ್ಮುಜ್ ಜಲಸಂಧಿ ಜಾಗತಿಕ ರಾಜಕೀಯದಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶ. ವಿಶೇಷವಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಹೆಚ್ಚಾದಾಗ ಈ ಜಲಸಂಧಿ ಜಾಗತಿಕವಾಗಿ ಸುದ್ದಿಗೆ ಬರುತ್ತದೆ. ಸದ್ಯ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಉದ್ವಿಗ್ನತೆ ಹೆಚ್ಚಾದಾಗ ಈ ಜಲಸಂಧಿ ಜಾಗತಿಕವಾಗಿ ಸುದ್ದಿಯಲ್ಲಿದೆ. ಮತ್ತು ಸಂಘರ್ಷ ಹೆಚ್ಚುತ್ತಿರುವ ಈ ಹಿನ್ನೆಲೆಯಲ್ಲಿ ಇರಾನ್ ಹರ್ಮುಜ್ ಜಲಸಂಧಿಯನ್ನು ನಿರ್ಬಂಧಿಸಲಾಗಿದೆ ಅಂತ ಹೇಳಿಕೊಂಡಿದೆ. ಇದರಿಂದ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಬೆಲೆಗಳು ಕೂಡ ತಕ್ಷಣಕ್ಕೆ ಏರುತ್ತಿವೆ. ಭೌಗೋಳಿಕ ಮಹತ್ವ ಏನು ಇದೆ ಈ ಹರ್ಮುಜ್ ಜಲಸಂಧಿಗೆ ಅಂತ ನೋಡೋದಾದರೆ, ಪರ್ಷಿಯನ್ ಕೊಲ್ಲಿಯ ಸುತ್ತಮುತ್ತ ಇರುವ ತೈಲ ಸಮೃದ್ಧ ದೇಶಗಳಾದಂಥ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್ ಹಾಗೂ UAE ತಮ್ಮ ಕಚ್ಚಾ ತೈಲ ಮತ್ತು ಜೈವಿಕ ಅನಿಲವನ್ನು ಜಗತ್ತಿನ ವಿವಿಧ ದೇಶಗಳಿಗೆ ರಫ್ತು ಮಾಡುತ್ತವೆ. ಈ ದೇಶಗಳಿಂದ ಹೊರಡುವ ಬಹುತೇಕ ಹಡಗುಗಳು ಪರ್ಷಿಯನ್ ಕೊಲ್ಲಿಯಿಂದ ಹೊರಬರಲು ಕಡ್ಡಾಯವಾಗಿ ಹರ್ಮುಜ್ ಜಲಸಂಧಿಯ ಮೂಲಕವೇ ಸಾಗಬೇಕು. ಹರ್ಮುಜ್ ಜಲಸಂಧಿ ಒಂದು ಸಂಕುಚಿತವಾದ ಸಮುದ್ರ ಮಾರ್ಗ ಆಗಿರೋದರಿಂದ ಇದನ್ನು ಚೋಕ್ ಪಾಯಿಂಟ್ ಅಂತಲೂ ಕರೀತಾರೆ. ಜಾಗತಿಕ ವ್ಯಾಪಾರಕ್ಕೆ ಅತ್ಯಂತ ಮುಖ್ಯವಾಗಿರುವ ಈ ಮಾರ್ಗದಲ್ಲಿ ಅಡಚಣೆ ಉಂಟಾದರೆ ಜಗತ್ತಿನಲ್ಲಿ ಬಹುತೇಕ ದೇಶಗಳಲ್ಲಿ ತೈಲ ಸಾಗಣೆ ತಕ್ಷಣವೇ ಸ್ಥಗಿತವಾಗ್ತದೆ ಮತ್ತು ಜಗತ್ತಿನಲ್ಲಿ ತೈಲಗಳ ಮೇಲೆ ಪರಿಣಾಮ ಬೀರ್ತಾ ಹೋಗ್ತದೆ. ಇನ್ನು ಆರ್ಥಿಕ ಮಹತ್ವ ಏನು ಅನ್ನೋದನ್ನು ಒಮ್ಮೆ ನೋಡೋದಾದರೆ, ಹರ್ಮುಜ್ ಜಲಸಂಧಿಯನ್ನು ಜಗತ್ತಿನ ತೈಲ ದ್ವಾರ ಅಂತ ಕರಿತೀವಿ. ಜಗತ್ತಿನ ಒಟ್ಟು ಕಚ್ಚಾ ತೈಲ ಸಾಗಣೆಯ ಸುಮಾರು ಶೇಕಡ 20% ಭಾಗ ಹರ್ಮುಜ್ ಜಲಸಂಧಿಯ ಮೂಲಕವೇ ಸಾಗ್ತದೆ. ಪ್ರತಿದಿನ ಲಕ್ಷಾಂತರ ಬ್ಯಾರೆಲ್ ತೈಲ ಈ ಮಾರ್ಗದಿಂದ ಅಮೆರಿಕ, ಯುರೋಪ್, ಚೀನಾ, ಭಾರತ ಸೇರಿದಂತೆ ಅನೇಕ ದೇಶಗಳಿಗೆ ಸಾಗಣೆಯಾಗ್ತದೆ. ಈ ಮಾರ್ಗದಲ್ಲಿ ಯಾವುದೇ ಅಡಚಣೆ ಉಂಟಾದರೆ ಜಾಗತಿಕ ತೈಲ ಬೆಲೆ ತಕ್ಷಣವೇ ಏರಿಕೆಯಾಗ್ತದೆ. ಈಗಾಗಲೇ ಭಾರತ ಸೇರಿದಂತೆ ಅನೇಕ ದೇಶಗಳು ತೈಲ ಬೆಲೆ ಏರಿಕೆಯ ಬಿಸಿ ಅನುಭವಿಸಲು ಆರಂಭಿಸಿವೆ ಕೂಡ. ಸೊ ಹಾಗಾಗಿ ಹರ್ಮುಜ್ ಜಲಸಂಧಿ ಎಲ್ಲಿ ಹೇಗೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗೂಗಲ್ನಲ್ಲಿ ಹುಡುಕ್ತಾ ಹೋದರೆ ಚಿತ್ರ ಸಮೇತ ನಿಮಗೆ ಸಿಗ್ತದೆ. ಈಗ ಈ ಒಂದು ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿ ಚರ್ಚಿತ ವಿಷಯವಾಗಿ ಮುನ್ನೆಲೆಗೆ ಬಂದಿರೋದು ಗಮನಾರ್ಹ. ಹಾಂ, ಹರ್ಮುಜ್ ಜಲಸಂಧಿ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೇಳಿದಿರಲ್ವ? ಈಗ ಅಭಿಮನ್ಯು ಚಿತ್ರದ ಈ ಹಾಡನ್ನು ಕೇಳೋಣ.

ಅಭಿಮನ್ಯು ಚಿತ್ರದ ಹಾಡನ್ನ ಕೇಳ್ತಾ ಈ ತಿಂಗಳದ ಮೂರನೇ ಗುರುವಾರದ ಮಾಹಿತಿ ಮನೋರಂಜನೆಯ ಯುವ ವೈವಿಧ್ಯವನ್ನ ಮುಗಿಸುವೆ. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗ್ತೇನೆ. ನಮಸ್ಕಾರ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ.

ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ಪ್ರಕಟಣೆಗಳು. 6:15 ವಚನ ಗಾಯನ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ವಿವಿಧ ಎಣ್ಣೆಗಳನ್ನು ಪರೀಕ್ಷೆ ಮಾಡುತ್ತಿರುವ ರಾಯಚೂರಿನ ನಾಗಭೂಷಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೀಶ್ ಹಾಶಿಯಾಳ್. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:45 ಹಿಂದಿ ಚಿತ್ರಗೀತೆಗಳು. 8:30 ಜನಪದ ಸಂಗೀತ. ರಾಯಚೂರಿನ ಕಾಳಿದಾಸನಗರದ ನರಸಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 9:15 ಭಾವಗೀತೆಗಳು. 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಲಿದ್ದೀರಿ. ಆಕಾಶವಾಣಿ ಸಾಹಿತ್ಯ ಡಾಕ್ಟರ್ ಬಸವರಾಜ್ ಸಾದರ್, ಆಕಾಶವಾಣಿ ಸಂಗೀತ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕ ಹಾಗೂ ಕೇಳುಗರು ಡಾಕ್ಟರ್ MS ವಿದ್ಯಾ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MD ರಾಮನಾಥನ್ ಅವರಿಂದ ಹಾಡುಗಾರಿಕೆಯ ಧ್ವನಿಮುದ್ರಿಕೆ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಿಕೆ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. ಈ ಎಲ್ಲ ಕಾರ್ಯಕ್ರಮಗಳು ನಿಲಯದ ಈ ಸಂಜೆಯ ಪ್ರಸಾರದಲ್ಲಿ.

ಇನ್ನು ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ ಆನಂದಕಂದ ಅವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಯಾಳಿವರಿಂದ, 6:45 ಜನಪದ ಗೀತೆಗಳು, 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 7:45 ಚಿತ್ರಗೀತೆಗಳು, 8:30 ವಚನ ಗಾಯನ ಕಾರ್ಯಕ್ರಮ, 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ, ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, 9:30 ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ಇನ್ನು 10:02, 11:32 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ಇನ್ನು ನಾಳೆಯ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳೆಯರ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಹೆಚ್ ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಕಾರ್ಯಕ್ರಮ, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಾಳೆಯ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವಾಣಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಹಾಗೂ ಯುವಕರಿಗೆ ಯೋಗದ ಅಗತ್ಯತೆ ಈ ವಿಷಯ ಕುರಿತು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬ್ರಾವ್ ಅವರೊಡನೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಹೂಗಾರ್. 6:15 ವಿಜ್ಞಾನ ರಶ್ಮಿ ಕಾರ್ಯಕ್ರಮ, 6:51 ಹೆಲೋ ಕೃಷಿರಂಗ, ಕೃಷಿ ಇಲಾಖೆಯ ಪ್ರಾಯೋಜಿಸಿದ ಕಾರ್ಯಕ್ರಮ, ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು, ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:20 ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. 7:45 ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರಿಂದ ಸರೋದ್ವಾದನದ ಧ್ವನಿ ಮುದ್ರಿಕೆ. 10:30 ಎನ್ಡಿಎ ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05 ವಾಗುತ್ತಲಿದ್ದು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
5: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಈಗ ವಚನ ಗಾಯನ ಕಾರ್ಯಕ್ರಮ ಆರಂಭದಲ್ಲಿ ಕಲಾವತಿಯವರ ಧ್ವನಿಯಲ್ಲಿ ಕೇಳಿ ಅಲ್ಲಮ್ಮ ಪ್ರಭುಗಳ ವಚನವನ್ನು.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಈಗ ಕೇಳಿ ರೇಣುಕಾ ಅರ್ನಾಕಡೆಯವರ ಧ್ವನಿಯಲ್ಲಿ ಸಿದ್ದರಾಮರ ರಚನೆಯನ್ನ.

6:30ಕ್ಕೆ ಪ್ರಸಾರವಾಗಬೇಕಾದ ಜಿಲ್ಲಾ ವಾರ್ತಾಪತ್ರ ಕಾರಣಾಂತರಗಳಿಂದ ಪ್ರಸಾರವಾಗಲಿಲ್ಲ, ಅದಕ್ಕಾಗಿ ವಿಷಾದಿಸುತ್ತೇವೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:37. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಕ್ಕೆ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ

0: घर में बिजली बनाकर वही बिजली बेचकर कमाई का एक और
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್
2: I'm looking for a life insurance policy that has a low premium, gives a good bonus and is truly trustworthy.
3: Go for PLI.
4: Along with government employees, all professionals, graduates and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೂ ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿ ರಂಗ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477 2237 0488 ಎಸ್ ಡಿ ಕೋಡ್ ಸಂಖ್ಯೆ 0800. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
7: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ದಿಗೆ 2000 ಕೋಟಿ.
1: ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಕಾವೇರಿ ಹೇಳಿದ್ದಾರೆ. ಮೇಕೆದಾಟು ಆಯ್ಕೆಯಿಂದ ತಮಿಳುನಾಡಿಗೆ ಹೆಚ್ಚು ರಾಜ್ಯದ ಎಲ್ಲ ಸಂಸದರು ಬೆಂಗಳೂರಿನ ಜನತೆಗಾಗಿ ಒಗ್ಗಟ್ಟಾಗಿ ಕಾವೇರಿ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ರಾಜ್ಯದ ಎಲ್ಲ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ
3: ಭಾರತೀಯರು ಒಂದೇ ನದಿ ಒಂದೇ ತಮಿಳುನಾಡಿಗೆ ನೀರನ್ನು ಏನ್ ನಾವು ಕಂಪಲ್ಸರಿ ಕೊಡಬೇಕು, 127 ಟಿಎಂಸಿ ನೀರು ಕೊಡಬೇಕು,
1: ವಾರ್ಡ್ ರಸ್ತೆಗಳನ್ನ ಸುಧಾರಿಸಿ ಅಭಿವೃದ್ಧಿಪಡಿಸಲು 2000 ಕೋಟಿ ರೂಪಾಯಿ. ಬೆಂಗಳೂರು ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ. ಗ್ರೇಟರ್ ವಾರ್ಡ್ಗಳನ್ನು ಸುಧಾರಿಸಿ ಕೃಷ್ಣ ಬೈರೇಗೌಡ ತಿಳಿಸಲು 2000 ಕೋಟಿ ರೂಪಾಯಿ ನಿರ್ವಹಣೆ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ. ಸುದ್ದಿಗಾರರೊಂದಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅಲ್ಪಾವಧಿ ರಾಜ್ಯ ನಿರ್ವಹಣೆ ಕುರಿತು ನಡೆದ ಕಾಮಗಾರಿಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಟ್ಟು ಹೋಗಿರುವ ವಾರ್ಡ್ ರಸ್ತೆಗಳನ್ನು ಗುರುತಿಸಿ ಅಲ್ಪಾವಧಿಯ ಟೆಂಡರ್ ಕರೆದಿರುವ ರಸ್ತೆಗಳನ್ನು ಪಟ್ಟಿ ಮಾಡಬೇಕು, ಶೀಘ್ರವೇ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. 5 ನಗರಗಳಲ್ಲಿ ರಸ್ತೆಗಳನ್ನು ಪಟ್ಟಿ ಮಾಡಿದ್ದಾರೆ, ಶೀಘ್ರವೇ ರಾಜ್ಯದ ಮಾವು ಬೆಳೆಗಾರರ ನಿರ್ದೇಶನ ನೀಡಿದ್ದಾರೆ. ವರ್ಷವೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ
4: ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಕೇಂದ್ರ ಈ ವರ್ಷವನ್ನು ಒತ್ತಾಯಿಸಿದೆ. ಪಾವತಿ ಯೋಜನೆ ರಾಜ್ಯದ ಮಾವು ಬೆಳೆಗಾರರ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಂದ್ರ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ.
1: ಸಮಸ್ಯೆ
4: ರಾಜ್ಯದ ಮಾವು ಬೆಳೆಗಾರರಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಶಿವರಾಜ ಸಿಂಗ್ ಚೌಹಾಣ್ ಅವರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಈ ಕರ್ನಾಟಕದಲ್ಲಿ ಹವಾಮಾನ ಬೆಲೆ ಕುರಿತ ಪಾವತಿ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಮಾವು ಒತ್ತಾಯಿಸಿದ್ದಾರೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 23ನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ ಶನಿವಾರ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರ್ನಲ್ಲಿ ಬಿಡುಗಡೆ ಮಾಡಲಿದ್ದಾರೆ.

0: ದೇಶಾದ್ಯಂತ 9,44,00,000ಕ್ಕೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳು ನೇರವಾಗಿ ವರ್ಗಾವಣೆಯಾಗಲಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2,18,00,000ಕ್ಕೂ ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯಲಿದ್ದಾರೆ. ಸುಮಾರು 1 ಕೋಟಿಗೂ ಹೆಚ್ಚು ರೈತರು ಅಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ಬೆಂಗಳೂರಿನ ವಿವಿಧೆಡೆ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಕರ್ತವ್ಯ ಯೋಜನೆಯಡಿ ಉದ್ಯೋಗಿಗಳ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು, ಈಗಾಗಲೇ 70.6%ಕ್ಕಿಂತ ಹೆಚ್ಚು ನೌಕರರು ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ದತ್ತಾಂಶದ ಪ್ರಕಾರ ಒಟ್ಟು 43 ಪ್ರಮುಖ ಇಲಾಖೆಗಳು ಹಾಗೂ 137 ಸರಣಿ ಇಲಾಖೆಗಳು ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ 4,78,181 ನೌಕರರ ಪೈಕಿ 3,37,748 ನೌಕರರು ಈಗಾಗಲೇ ಆಪ್ನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದೆ. ಕರ್ತವ್ಯ ತಂತ್ರಾಂಶವು ಸರ್ಕಾರಿ ನೌಕರರ ಹಾಜರಾತಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ರೂಪಿಸಲಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಸರ್ಕಾರ ಪುನರುಚ್ಚರಿಸಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇಂದು ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ತುಂಗಭದ್ರಾ ಜಲಾಶಯಕ್ಕೆ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು, ಇದಕ್ಕಾಗಿ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಗೇಟ್ಗಳು 55-60 ವರ್ಷಗಳವರೆಗೆ ಬಾಳಿಕೆ ಬರಲಿವೆ ಎಂದು ತಿಳಿಸಿದರು. ನೂತನ ಗೇಟ್ಗಳ ಲೋಕಾರ್ಪಣೆ ಸಮಾರಂಭಕ್ಕೆ ಕೇಂದ್ರ ಜಲಸಂಪನ್ಮೂಲ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಾಸನಬದ್ದ ನಿಯಮಗಳನ್ನು ಅಳವಡಿಸಿಕೊಂಡು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚಿತ್ರೋದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಕರು ಹಾಗೂ ಕಿವುಡರಿಗೆ ಅನೇಕ ಸೌಕರ್ಯಗಳನ್ನು ಸಿನಿಮಾ ಹಾಗೂ ಸಿನಿಮಾ ಮಂದಿರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರೋಗಿಗಳ ಆರೋಗ್ಯದ ತುರ್ತು ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಎಲ್ಲಾ ವೈದ್ಯಕೀಯ ವರದಿಗಳನ್ನು ವಿಳಂಬವಿಲ್ಲದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೈದ್ಯರ ಸಲಹೆ ಇಲ್ಲದೆ ಔಷಧಿ ಮಾರಾಟ ಮಾಡುತ್ತಿದ್ದ ಖಾಸಗಿ ಮೆಡಿಕಲ್ ಶಾಪ್ ಪರವಾನಗಿ ರದ್ದುಪಡಿಸಲಾಗಿದೆ ಎಂದು ಸಹಾಯಕ ಔಷಧ ನಿಯಂತ್ರಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ 1 ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ದಿಗೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಚಿತ್ರರಂಗದ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚಿತ್ರೋದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಕರು ಹಾಗೂ ಕಿವುಡರಿಗೆ ಅನೇಕ ಸೌಕರ್ಯಗಳನ್ನು ಸಿನಿಮಾ ಹಾಗೂ ಸಿನಿಮಾ ಮಂದಿರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರೋಗಿಗಳ ವರದಿಗಳನ್ನು ವಿಳಂಬವಿಲ್ಲದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ

5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ಧಿಗೆ 2000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ವಿವಿಧ ಎಣ್ಣೆಗಳನ್ನು ಪರೀಕ್ಷೆ ಮಾಡುತ್ತಿರುವ ರಾಯಚೂರಿನ ನಾಗಭೂಷಣ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಂತರ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ ಪ್ರಸಾರಗೊಳ್ಳಲಿದೆ. ಈಗ ಮೊದಲಿಗೆ ಕೇಳಿ ವಿವಿಧ ಎಣ್ಣೆಗಳನ್ನು ಪರೀಕ್ಷೆ ಮಾಡುತ್ತಿರುವ ರಾಯಚೂರಿನ ನಾಗಭೂಷಣ ಅವರೊಂದಿಗೆ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಅಮರೇಶ್ ಆಶಿಹಾಳ್.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ಆಹಾರ ಪದ್ಧತಿ ಸಾಕಷ್ಟು ಸುಧಾರಿಸಿದೆ, ನಾವು ಆರೋಗ್ಯಕ್ಕೆ ಇನ್ನಿಲ್ಲದ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಈ ಎಣ್ಣೆಗಳ ಬಳಕೆಯಿಂದ ಅಂತಂದರೆ ನಾವು ಅಡುಗೆ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಬೇರೆ ಬೇರೆ ಈ ಆಯಿಲ್ ಪ್ರೊಡಕ್ಟಿವ್ ಏನಿದೆಯಲ್ಲ, ಭಾಳಷ್ಟು ಕಲಬೆರಕೆ ಇದೆ. ಅದು ಶುದ್ಧತೆಯಿಂದ ಕೂಡಿಲ್ಲ ಎಂಬಂಥ ಒಂದು ಕೊರಗು ಅಥವಾ ಕೂಗು ವಿಚಾರಗಳಲ್ಲಿ ಕೇಳಬರ್ತಾ ಇದ್ದಾವೆ. ಎಣ್ಣೆಗಳನ್ನು ಹೇಗೆ ವಿಶ್ಲೇಷಣೆ ಮಾಡ್ತಾರೆ, ಯಾವ ಯಾವ ಎಣ್ಣೆಗಳಲ್ಲಿ ಏನೆಲ್ಲ ವಿಷಕಾರಿ ಅಂಶಗಳು ಏನೇನಿರ್ತವೆ, ಆ ವಿಷಕಾರಿ ಅಂಶಗಳನ್ನು ಹೇಗೆ ಪತ್ತೆ ಹಚ್ಚಬಹುದು ಎಂಬಂಥ ಒಂದು ವಿಚಾರವನ್ನು ಇಟ್ಕೊಂಡು ರಾಯಚೂರಿನಲ್ಲಿ ಸುಮಾರು ವರ್ಷಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ಕೆಲಸದಲ್ಲಿ ಸೇರಿಕೊಂಡು ತಮ್ಮದೇದಂತಹ ಒಂದು ರಾಯಚೂರು ಲ್ಯಾಬೊರೇಟರಿಯನ್ನು ಸ್ಥಾಪಿಸಿದಂತಹ ನಾಗಭೂಷಣ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಎಣ್ಣೆಯನ್ನು ವಿಶ್ಲೇಷಣೆ ಮಾಡೋದ್ರ ಜೊತೆಗೆ ಅಲ್ಲಿರುವಂತಹ ಒಂದು ಅಂಶಗಳನ್ನು ಪತ್ತೆ ಹಚ್ಚಿ ಗ್ರಾಹಕರಿಗೆ ಅಥವಾ ಈ ಬಳಕೆದಾರರಿಗೆ ಅರಿವನ್ನು ಮೂಡುವಂಥದ್ದಾಗಿರ್ಬೋದು, ಅದರ ರಿಪೋರ್ಟನ್ನು ಅಂತಂತಂದರೆ ವರದಿಯನ್ನು ನೀಡುವುದಾಗಿರ್ಬೋದು, ಇವೆಲ್ಲ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತವನ್ನು ಕೋರ್ತಾ, ನಾಗಭೂಷಣ್ ಅವರೇ ತಮಗೆ ನಮಸ್ಕಾರ, ಹಾಗೆಯೇ ಸ್ವಾಗತ.
2: ನಮಸ್ಕಾರಗಳು.
1: ಹೇಳಿ, ತಮ್ಮ ವೃತ್ತಿ ಜೀವನ, ತಾವೊಬ್ಬ ವಿಶ್ಲೇಷಕರಾಗಿ ಅಂತಂದರೆ ಎಣ್ಣೆ ಬೀಜಗಳನ್ನು ಸಂಸ್ಕರಿಸಿದ ನಂತರ ಅದರ ಒಂದು ಪ್ರಯೋಗವನ್ನು ಮಾಡಿ ವಿಶ್ಲೇಷಣೆಯನ್ನು ಮಾಡಿ ವರದಿಯನ್ನು ಕೊಡುವಂಥದ್ದು, ಈ ವಿಶ್ಲೇಷಣೆ ಮಾಡುವಂತಹ ಕಾರ್ಯ ತರಬೇತಿ, ಅದರ ಒಂದು ಜ್ಞಾನ ನೀವು ಮೊದಲು ಹೇಗೆ ಪಡ್ಕೊಂಡ್ರಿ?
2: ನಾವು ಡಿಗ್ರಿ ಮುಗಿದ ತರ್ವಾತ, ನಮ್ಮದು ಡಿಗ್ರಿ BSc, ಆ BSc ಮುಗಿದ ನಂತರ ನಾವು ರಾಯಚೂರು ಸಾಲ್ವೆಂಟ್ಸ್ನಲ್ಲಿ ಕೆಮಿಸ್ಟಾಗಿ ಅಪಾಯಿಂಟ್ಮೆಂಟ್ ಆದ್ವಿ. ಸುಮಾರು 15 ವರ್ಷಗಳ ಕಾಲ ನಾವು ಅಲ್ಲಿ ಸರ್ವಿಸ್ ಮಾಡಿದ್ವಿ. 15 ವರ್ಷಗಳ ನಂತರ ನಮ್ಮ ತರಬೇತಿ ಆಗಿತ್ತು ರಾಯಚೂರು ಸಾಲ್ವೆಂಟ್ಸ್ನಲ್ಲಿ. ರಾಯಚೂರು ಸಾಲ್ವೆಂಟ್ಸ್ನಲ್ಲಿ 15 ವರ್ಷ ತರಬೇತಿ ಆದ ನಂತರ ನಾನು ಸ್ವತಃ ಪ್ರಯೋಗಾಲಯವನ್ನು ಯಾಕೆ ಸ್ಥಾಪಿಸಬಾರ್ದು ಎಂಬ ಒಂದು ಉದ್ದೇಶದಿಂದ ರಾಯಚೂರಿನ ಗಂಜ್ನಲ್ಲಿ ಒಂದು ಪ್ರಯೋಗಾಲಯವನ್ನು ಸ್ಥಾಪಿಸಿದೆ. ಇನಿಷಿಯಲ್ ಆಗಿ ಚೆನ್ನಾಗಿ ನಡೀತು, ಬರ್ತಾ ಬರ್ತಾ ಬರ್ತಾ ಅದು ಪ್ರೋಗ್ರೆಸ್ ಆಯಿತು.
1: ಈಗ ಪ್ರಾರಂಭಕ ಹಂತದಲ್ಲಿ ತಾವು ವಿಶ್ಲೇಷಣೆಯನ್ನು ಮಾಡುವಂತಹ ಪ್ರಯೋಗಾಲಯವನ್ನು ಆರಂಭಿಸಿದ ಮೇಲೆ ಏನೇನು ಖರ್ಚು ವೆಚ್ಚಗಳು ಪರಿಕರಗಳು ಅದಕ್ಕೆ ಬೇಕಾಗ್ತದೆ ಅಂತ ಹೇಳ್ತೀರಿ?
2: ಪ್ರಾರಂಭಿಕದಲ್ಲೇ ನಮಗೂ ಸ್ವಲ್ಪ ಅಡೆತಡೆಗಳು ಆದವು, ಆದರೂ ನಾನು ತಿರುಗಾಡದೇ ಇರೋ ಊರುಗಳಿಲ್ಲ, ಕಲಿತಿರೋ ಮಿಲ್ಲುಗಳಿಲ್ಲ, ಎಲ್ಲ ಮಿಲ್ಲುಗಳನ್ನು ಎಲ್ಲ

0: ಜನರನ್ನು, ಸ್ಟಾಕಿಸ್ಟ್ಗಳನ್ನು, ಐಲ್ ಮಿಲ್ಗಳನ್ನು, ಎಲ್ಲ ಮಿಲ್ಗಳನ್ನು ನಾನು ಭೇಟಿಯಾದೆ. ಅದರಿಂದ ನಾವು ಅವರ ವಿಶ್ವಾಸವನ್ನು ತೆಗೆದುಕೊಂಡು ಅವರಿಗೆ ರಿಪೋರ್ಟನ್ನು ಕೊಟ್ಟಕ ಎಲ್ಲ ಚೆನ್ನಾಗಿದೆ ಅನ್ನೋದು ಅಂದ ಅವರು ನಮಗೆ ಸ್ಯಾಂಪಲ್ಸ್ ಕೊಡಲಿಕ್ಕೆ
1: ಬರ್ತಾರೆ. ಈಗ ನಾಗಭೂಷಣ ಅವರು ತಮ್ಮ ರಾಯಚೂರು ಲ್ಯಾಬೊರೇಟರಿ ಈ ಒಂದು ಪ್ರಯೋಗಾಲಯಕ್ಕೆ ಯಾರ್ಯಾರು ಪ್ರಯೋಗಗಳನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ?
0: ಹಾಂ ಸರ್, ಸರ್ ನಮ್ಮಲ್ಲಿ ಎಣ್ಣೆ ಬೀಜಗಳನ್ನು ತಂದು ಕೊಡಬೇಕಾದ್ರೆ ಆಯಿಲ್ ಮಿಲ್ ಓನರ್ಸು, ರೈಸ್ ಮಿಲ್ ಓನರ್ಸು, ಸ್ಟಾಕಿಸ್ಟ್ಗಳು, ಬ್ರೋಕರ್ಗಳು, ಅವರೆಲ್ಲರೂ ತಮಗೆ ಅನುಮಾನ, ಪರ್ಚೇಜರ್ಸು, ಸೆಲ್ಲರ್ಸು, ಇವರೆಲ್ಲರೂ ತಮ್ಮ ಮೆಟೀರಿಯಲ್ ಮೇಲೆ ಏನಾದರೂ ಅನುಮಾನ ಇತ್ತು ಅಂದರೆ ನಮ್ಮಲ್ಲಿ ಟೆಸ್ಟ್ ಮಾಡಿಸ್ತಾರೆ. ಅದನ್ನು ರಿಪೋರ್ಟ್ ನೋಡ್ಕೊಂಡು ಅವರು ಲೇವಾದೇವಿ ಮಾಡ್ಕೊಳ್ತಾರೆ.
1: ಅಂದರೆ ಇಂಪೋರ್ಟನ್ನು ಮಾಡುವಂಥದ್ದಾಗಿರಲಿ, ಎಕ್ಸ್ಪೋರ್ಟ್ಗಳನ್ನು ಮಾಡುವಂಥದ್ದಾಗಿರಲಿ,
0: ಹೌದು,
1: ನಿಮ್ಮ ವರದಿ ಅದರ ಶುದ್ಧತೆಯನ್ನು ಹೇಳ್ಕೊಡ್ತದೆ.
0: ಹಾಂ ಸರ್.
1: ಉದಾಹರಣೆ, ನಾನೊಬ್ಬ ಗ್ರಾಹಕ ಅಥವಾ ನಾನೊಬ್ಬ ಮಾರಾಟಗಾರ, ಒಬ್ಬ ಕಿರಾಣಿಗಳನ್ನು ಇಟ್ಕೊಂಡಿರ್ತೀನಿ, ಅದು ಗ್ರಾಹಕರಿಗೆ ಶುದ್ಧ ಸೇವೆಯನ್ನು ಸಲ್ಲಿಸಬೇಕಪ್ಪ ಅಂತಂದ್ರೆ ಆ ಒಂದು ವಸ್ತುವಿನ ಒಂದು ಗುಣಮಟ್ಟ ನನಗೆ ಬೇಕಾಗಿರ್ತದೆ.
0: ಹೌದು ಸರ್, ಅದನ್ನು ನಾವು ಹೇಳೋದು ಅವರಿಗೆ.
1: ಯಾವ ಯಾವ ವಸ್ತುಗಳ ಗುಣಮಟ್ಟವನ್ನು ತಮ್ಮ ಪ್ರಯೋಗಾಲಯದಲ್ಲಿ ಮಾಡ್ತಿರ್ತಾವೆ?
0: ಹೌದು ಸರ್, ನಮ್ಮಲ್ಲಿ ಶೇಂಗಾ ಬೀಜಗಳು ಬರ್ತವೆ, ಸೂರ್ಯಕಾಂತಿ ಬೀಜಗಳೂ ಬರ್ತವೆ, ಹತ್ತಿಕಾಳು ಬೀಜಗಳೂ ಬರ್ತವೆ, ಔಡ್ಲ ಬೀಜಗಳೂ ಬರ್ತವೆ, ಆಮೇಲೆ ರೈಸ್ ಪಾಲಿಶ್ ಮಾಡಿದ ತೌಡೂ ಬರ್ತವೆ. ಎಲ್ಲ ಮೆಟೀರಿಯಲ್ಗಳನ್ನು ನಾವು ಕೂಲಿಂಗ್ಶಕವಾಗಿ, ಅದರಲ್ಲಿ ಎಣ್ಣೆ ಎಷ್ಟಿದೆ, ಆ ಎಣ್ಣೆ ತಿನ್ನಬಹುದಾ ಅಥವಾ ಇಲ್ಲ, ಮತ್ತೆ ಬೇರೆ ಏನಾದರೂ ಟಾಕ್ಸಿನ್ ಅದರಲ್ಲಿ ಏನಾದರೂ ಇದೆಯೋ ಅಂತದ್ರು ನೋಡಿ ಟೆಸ್ಟ್ ಮಾಡಿ ಅವರಿಗೆ ರಿಪೋರ್ಟ್ ಕೊಡ್ತೀವಿ.
1: ಈಗ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ಕೆಲವೊಂದು ಸ್ಯಾಂಪಲ್ಗಳನ್ನು ತಮಗೆ ಕೊಡಬೇಕಾಗ್ತದೆ.
0: ಹೌದು.
1: ಒಂದು ವಸ್ತುವಿನ ಒಂದು ವಿಶ್ಲೇಷಣೆಯನ್ನು ಮಾಡಬೇಕಪ್ಪ ಅಂತಂದರೆ, ಪ್ರಯೋಗಕ್ಕೆ ಒಳಪಡಿಸ್ಬೇಕಪ್ಪ ಅಂತಂದರೆ, ಎಷ್ಟು ಪ್ರಮಾಣದ ಅದು ಒಂದು ವಸ್ತು ನಿಮಗೆ ಬೇಕಾಗ್ತದೆ? ಶೇಂಗಾ ಆಗಿರ್ಬೋದು, ಅಗಸೆ ಆಗಿರ್ಬೋದು, ಹಿಂಡಿ?
0: ನಮಗೆ ಮಿನಿಮಮ್ 100 grams ಆದರೆ ಸಾಕು. ಆದರೆ ಕೆಲವು ಮಂದಿ 500 ಒಂದೊಂದು kg ಕೊಡ್ತಾರೆ. ಎಷ್ಟು ಜಾಸ್ತಿ ಕೊಟ್ಟರೆ ಅಷ್ಟು ಪರವಾಗಿಲ್ಲ, ಯಾಕಂದರೆ ಮಿಕ್ಸಿಂಗ್ ನಮಗೆ ಚೆನ್ನಾಗಾಗುತ್ತೆ.
1: ಹೌದು,
0: ಯಾವುದೇ ಸ್ಯಾಂಪಲ್ ನಮಗೆ ಸಿಗುತ್ತೆ. ಬರೀ 100 grams ಕೊಟ್ಟರೆ ನಾವು ಗ್ಯಾರಂಟಿ ಕೊಡೋದು 100 grams ಅಷ್ಟೇ ಕೊಡಬೇಕಾಗುತ್ತೆ.
1: ಹೌದು.
0: ಆದರೆ 1 kg ಕೊಟ್ಟರಪ್ಪ ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಒಂದು 10 grams ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ಟೆಸ್ಟಿಂಗ್ ಮಾಡಿದರೆ ಒಳ್ಳೆ ರಿಪೋರ್ಟ್ ಸಿಗುತ್ತೆ.
1: ಈಗ ಇತ್ತೀಚಿನವರವರೆಗೆ ತಮ್ಮ ಒಂದು ಎಷ್ಟು ಸ್ಯಾಂಪಲ್ಗಳನ್ನು ತಾವು ಪ್ರಯೋಗ ಮಾಡಿರಬೇಕು ಅಂದಾಜಾಗಿ?
0: ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್, ಯಾಕಂತಂದರೆ ಈಗಾಗಲೇ ಇಟ್ ಪಾಸಸ್ ಲ್ಯಾಕ್ಸ್ ಟುಗೆದರ್
1: ಲ್ಯಾಕ್ಸ್ ಟುಗೆದರ್ ಲಕ್ಷಗಟ್ಟಲೆ
0: ಲಕ್ಷಗಟ್ಟಲೆ ಆಗಿದಾವ ಈಗ
1: ಹೋಗ್ತಿರ್ತದೆ
0: ಆಗಿದೆ.
1: ಈಗ ಉದ್ಯಮದಾರರನ್ನು ಬಿಟ್ಟು ರೈತರು ಏನಾದರೂ ಅಥವಾ ಗ್ರಾಹಕರು, ಈ ಒಂದು ಹೋಟೆಲ್ ಉದ್ಯಮದಾರರು, ಈ ಲಾಡ್ಜ್ಗಳು, ಈ ಬೃಹತ್ ಪ್ರಮಾಣದಲ್ಲಿ ಈಗ ಖಾದ್ಯವನ್ನು ಅಡುಗೆಯನ್ನು ತಯಾರಿಸುವಂಥವ್ರು, ಗ್ರಾಹಕರು ಏನಾದರೂ ಬಂದು ನಿಮ್ಮಲ್ಲಿ ಈ ಒಂದು ವಿಶ್ಲೇಷಣೆಗೆ ಬರ್ತಾರಾ? ಹೇಗೆ
0: ಬರ್ತಾರೆ ಸರ್?
1: ಹಾಂ, ಅವರು ರಿಪೋರ್ಟನ್ನು ತೆಗೆದುಕೊಂಡು ಹೇಗೆ ಅದರಲ್ಲಿ ಅಂಶಗಳನ್ನು ಶುದ್ಧತೆ ಹೇಗೆ ಕಂಡುಹಿಡಿತೀರಿ ನೀವು?
0: ಈಗ ದೊಡ್ಡ ದೊಡ್ಡ ಹೋಟೆಲ್ಸ್ಗಳು ಇರ್ತಾವೆ ಸರ್, ಅದರಲ್ಲಿ ಚೆಕ್ಕಿಂಗ್ ಬರ್ತಿರ್ತಾರೆ, ನೀವು ಯೂಸ್ ಪ್ರಯೋಗ ಮಾಡ್ತಿರೋ ಯೂಸ್ ಮಾಡ್ತಿರೋ ಎಣ್ಣೆ ಚೆನ್ನಾಗಿದೆಯೋ ಇಲ್ಲೋ ಅಂತಂದು ಅವ್ರು ಏನು ಮಾಡಿರ್ತಾರೆ, ನಮ್ಗೆ ಸ್ಯಾಂಪಲ್ಸ್ ಕೊಟ್ಟಿರ್ತಾರೆ, ನಾವು ಎಲ್ಲ ಪ್ಯಾರಾಮೀಟರ್ಸ್ಗಳು ಚೆಕ್ ಮಾಡಿ ಆ ಹೋಟೆಲ್ದವರಿಗೆ ಕೊಟ್ಟಿರ್ತೀವಿ. ಆ ಹೋಟೆಲ್ದವರು ಅದನ್ನು ತಮ್ಮ ಹೋಟೆಲ್ನಲ್ಲಿ ನೇತಾಕಿರ್ತಾರೆ. ಯಾವುದೇ ಇನ್ಸ್ಪೆಕ್ಷನ್ ಬಂದರೂ ಕೂಡ ಅದನ್ನು ನೋಡಿದ್ಮೇಲೆ ಅವರು ಪರವಾಗಿಲ್ಲ ಚೆನ್ನಾಗಿದೆ ಅಂತಂದು ಹೇಳಿ ಹೋಗ್ತಾರೆ.
1: ತಮ್ಮ ರಾಯಚೂರು ಲ್ಯಾಬೊರೇಟರಿ ಎಷ್ಟು ವರ್ಷಗಳಿಂದ?
0: ನಾವು ಸುಮಾರು 25 ಸೇವೆ ಮಾಡ್ತಾನೆ ಇದ್ದೀನಿ.
1: 20 ಆಯಿತು ತಮ್ಮದು?
0: 25.
1: ಹಾಂ ಹಾಂ ಹಾಂ. ಅದಕ್ಕೆ ಪರಿಕರಗಳು ಬೇಕಾಗ್ತದೆ, ಇಕ್ವಿಪ್ಮೆಂಟ್ಗಳು ಬೇಕಾಗ್ತವೆ?
0: ಬೇಕಾಗುತ್ತೆ ಸರ್. ಈ ಇಕ್ವಿಪ್ಮೆಂಟ್ಸ್ಗಳನ್ನ ನಾವು ನಮಗೆ ಹೈದರಾಬಾದ್ ಸಮೀಪ ಅಲ್ಲಿಂದನೇ ತರ್ತೀವಿ. ಇದರಲ್ಲಿ ಮೇನ್ ಇಕ್ವಿಪ್ಮೆಂಟ್ಸ್ ಅಂತಂದರೆ ಹೆಕ್ಸೇನ್ ಅಂತಂದು ಒಂದು ರಾ ಮೆಟೀರಿಯಲ್ ಬರ್ತದೆ, ಪೆಟ್ರೋಲಿಯಂ ಪ್ರಾಡಕ್ಟು, ಅದು ಮೇನ ನಮಗೆ. ಆಮೇಲೆ ಅದಲ್ದ ಎಕ್ಸ್ಟ್ರಾಕ್ಟರು, ಕಂಡೆನ್ಸರು, ಫ್ಲಾಸ್ಕು, ಟೆಸ್ಟ್ ಟ್ಯೂಬ್ಸು ಅವೆಲ್ಲ ಬರ್ತವೆ ಸರ್.
1: ಲ್ಯಾಬೊರೇಟರಿ ಅಂದಮೇಲೆ ತಜ್ಞರು ಬೇಕಾಗ್ತದೆ, ಎಕ್ಸ್ಪರ್ಟ್ಗಳು ಬಹಳ ಮುಖ್ಯ. ತಮ್ಮ ಲ್ಯಾಬೊರೇಟರಿಯಲ್ಲಿ ಎಷ್ಟು ಜನ ಲೇಬರ್ ಕೆಲಸ ಮಾಡ್ತಾರೆ ಈ ಎಕ್ಸ್ಪರ್ಟ್ಗಳು ವಿಶ್ಲೇಷಣೆ ಮಾಡಲಿಕ್ಕೆ?
0: ಸರ್, ಎಕ್ಸ್ಪರ್ಟ್ ಅಂದರೆ ನಾನೇ ಅಂತ ಹೇಳ್ಬೋದು. ನಮ್ಮ ಕೈ ಕಳ್ಕೊಂಡು ಒಂದಿಬ್ಬರು ಹೆಲ್ಪರ್ಸ್ ಇರ್ತಾರೆ, ಯಾಕಂದ್ರೆ ನಾನೇ ಹೈಯೆಸ್ಟ್ ಚೀಫ್ ಕೆಮಿಸ್ಟ್, ನಾನೇ ಕೆಮಿಸ್ಟ್, ನಾನೇ ಓನರ್, ನಾನೇ ಈವನ್ ಲ್ಯಾಬೊರೇಟರಿನೇ ನಂದು. ನನ್ನ ಕೈ ಕಳ್ಕೊಂಡು ಒಂದು ಇಬ್ಬರು ಹುಡುಗರು ಹೆಲ್ಪರ್ಸ್ ಅಂತಂದು ಇರ್ತಾರೆ. ನಾವು ಕೇಳಿದ ಮೆಟೀರಿಯಲ್ ಅವ್ರು ತಂದು ಕೊಡ್ತಾರೆ, ಅದನ್ನು ವೇಮೆಂಟ್ ಗೀಮೆಂಟ್ ಮಾಡೋದು, ಕ್ವಾಲಿಟಿ ಕಂಡುಹಿಡಿಯೋದು ಎಲ್ಲ ನನ್ನ ಕೆಲಸನೇ ಇರ್ತದೆ.
1: ಹೌದು ಹೌದು. ಈಗ ನೋಡಿ, ರಾಯಚೂರಲ್ಲಿ ತಮ್ಮದು ರಾಯಚೂರು ಲ್ಯಾಬೊರೇಟರಿ ಇದೆ. ಹೀಗೆ ನಮ್ಮ ಈ ಕಲ್ಯಾಣ ಕರ್ನಾಟಕ ತೆಗೆದುಕೊಂಡ್ರೆ ಎಷ್ಟು ಈ ಲ್ಯಾಬ್ಗಳು ಈ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ತೊಡಗಿದ್ದಾವೆ ತಮ್ಮ ಒಂದು
0: ಸರ್
1: ಅಂದಾಜಿನ ಪ್ರಕಾರ?
0: ಸರ್, ಈ ರಾಯಚೂರು, ಬಳ್ಳಾರಿ, ಗುಲ್ಬರ್ಗ, ಮೆಹಬೂಬ್ ನಗರ್, ಕರ್ನೂಲು ಸುತ್ತಮುತ್ತ 250 kilometers ಒಳಗಡೆ ಇರೋದು ನಂದೊಂದೇ ಲ್ಯಾಬೊರೇಟರಿ ಇದ್ದಾವ. ಅವರವರು ಫ್ಯಾಕ್ಟ್ರಿಗಳಲ್ಲಿ ಅವರವ್ರ ಲ್ಯಾಬೊರೇಟ್ರಿಗಳು ಇರ್ತಾವ, ಆದರೆ ಪಬ್ಲಿಕ್ ಸ್ಯಾಂಪಲ್ಸ್ಗಳು ಟೆಸ್ಟ್ ಮಾಡೋದಂದ್ರೆ ನಾನು ಒಬ್ಬನೇ.
1: ಈಗ ಖಾಸಗಿ ಸಂಘ ಸಂಸ್ಥೆಗಳಾಯಿತು, ತಾವು ಹೇಳಿದ ಹಾಗೆ ಈಗ ಬಳಕೆದಾರರಾಗಿರ್ಬೋದು, ಮಿಲ್ಗಳಾಗಿರ್ಬೋದು, ಕೆಲವೊಂದು ಖಾಸಗಿ ಉದ್ಯಮಿದಾರರು, ಈ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಇಲಾಖೆಗಳು ತಮ್ಮಲ್ಲಿ ಈ ವಿಶ್ಲೇಷಣೆಗೆ ಬರ್ತಾರೆ ಹೇಗೆ?
0: ಬರ್ತಾರೆ ಸರ್. ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ

0: ದೂರು ಬರ್ತಾರೆ. ಯಾಕಂತಂದರೆ ಯಾವುದೋ ಒಬ್ಬ ಕೆಮಿಸ್ಟ್ರಿನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವರಿಗೆ ಸ್ಯಾಲ್ರಿ ಕೊಡಬೇಕು, ಬೋನಸ್ ಕೊಡಬೇಕು, ಇನ್ಕ್ರಿಮೆಂಟ್ ಕೊಡಬೇಕು. ಕೆಲವು ಅವ್ರದ್ದು ಕೆಪಾಸಿಟಿ ಸ್ವಲ್ಪ ಸಣ್ಣದಿರ್ತದೆ, ಅದಕ್ಕಾಗಿ ಅವ್ರು ನಮ್ಮಂಥ ಲ್ಯಾಬೊರೇಟ್ರಿಗಳನ್ನ ಅವ್ರು ಆಶ್ರಯ ಮಾಡ್ಕೊಳ್ತಾರೆ, ಕೊಡ್ತಾರೆ ಸರ್.
1: ಈಗ ರಾಯಚೂರಿನಲ್ಲಿ ಜಾಸ್ತಿ ಪ್ರಯೋಗಕ್ಕೆ ಬರುವಂಥದ್ದು ಯಾವ್ಯಾವ ವಸ್ತುಗಳು ನಿಮ್ಮಲ್ಲಿ ಜಾಸ್ತಿ ಬರ್ತಿದ್ದಾವೆ?
0: ರೈಸ್ ಪಾಲಿಶ್ ಬರುತ್ತೆ, ಆಮೇಲೆ ಕಾಟನ್ ಸೀಡ್ ಬರುತ್ತೆ, ಶೇಂಗಾ ಬೀಜ ಬರುತ್ತೆ, ಸೂರ್ಯಪಾನ್ ಬೀಜ ಬರುತ್ತೆ. ಜಾಸ್ತಿ ಬರೋದಂದ್ರೆ ಸದ್ಯ ಕಾಟನ್ ಸೀಡ್.
1: ಕಾಟನ್ ಸೀಡ್ ಹತ್ತಿ ಕಾಳು. ಈಗ ಹತ್ತಿ ಕಾಳು ಎಣ್ಣೆಯನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ
0: ಸರ್? ಹತ್ತಿ ಕಾಳು ಎಣ್ಣೆ ಒಂದೇ ಡೈರೆಕ್ಟ್ ಆಗಿ ಊಟ ಮಾಡಲಿಕ್ಕೆ ಬರೋದಿಲ್ಲ.
1: ಹೌದು,
0: ಅದನ್ನು ಮತ್ತೆ ರಿಫೈಂಡ್ ಮಾಡಬೇಕಾಗುತ್ತೆ.
1: ಹೌದು,
0: ರಿಫೈಂಡ್ ಮಾಡಿದ್ಮೇಲೆ ಅದನ್ನು ಊಟ ಮಾಡ್ಬೋದು.
1: ಅದನ್ನು ಸಂಸ್ಕರಿಸಿದ ಮೇಲೆ ಮತ್ತೆ ಅದನ್ನು ಎಡಿಬಲ್ ಐಲ್ಯಾನಾಗಿ ಪರಿವರ್ತನೆ ಮಾಡ್ಬೋದು.
0: ಮಾಡ್ಬೋದು.
1: ಈಗ ಒಂದು ಉದಾಹರಣೆಗೆ ಶೇಂಗಾ ಬೀಜವನ್ನು ತೆಗೆದುಕೊಂಡ್ರೆ ಎಷ್ಟು ವಿಧದ ಒಂದು ಪರೀಕ್ಷೆಗೆ ಅಲ್ಲಿ ಒಳಪಡಿಸಲಿಕ್ಕೆ ಅವಕಾಶ ಇದೆ
0: ಸರ್? ಒಂದು ಎಂಟು ಪರೀಕ್ಷೆಗಳನ್ನು ನಾವು ಮಾಡ್ಬೋದು. ಅದು ಮುಖ್ಯವಾಗಿ ಅದರಲ್ಲಿ ಎಷ್ಟು ಎಣ್ಣೆ ಇದೆ, ಆ ಎಣ್ಣೆದ ಕಲರ್ ಏನು, ಆ ಎಣ್ಣೆ ಕ್ವಾಲಿಟಿ ಏನು, ಅದು ತಿನ್ಲಿಕ್ಕೆ ಬರುತ್ತಾ ಇಲ್ಲ, ಅವೆಲ್ಲ ನಾವು ಟೆಸ್ಟ್ ಮಾಡ್ತೀವಿ ಸರ್.
1: ಅಂದರೆ ಒಂದು ತಳಿಯ ಬಗ್ಗೆ, ಉದಾಹರಣೆಗೆ ಒಂದು ಶೇಂಗಾಗಳನ್ನು ತಂದರೆ ಇದರಲ್ಲಿ ಎಷ್ಟು ಪ್ರಮಾಣದ ಎಣ್ಣೆಯ ಅಂಶ ಇದೆ ಅದನ್ನು ಕೂಡ ಹೇಳ್ಬೋದಾ?
0: ಹೇಳ್ಬೋದು ಸರ್. ಶೇಂಗಾ ಬೀಜ್ನಲ್ಲಿ ಮಿನಿಮಮ್ 30%ಲಿಂದ 50% ವರೆಗೆ ಎಣ್ಣೆ ಬರ್ತದೆ.
1: ಈಗ 100 ಗ್ರಾಮ್ ಬೀಜ ತೆಗೆದುಕೊಂಡ್ರೆ
0: 100 ಗ್ರಾಮ್ ಬೀಜ ತಗೊಂಡ್ರೆ 30 ಗ್ರಾಮ್ಸ್ಲಿಂದ 45 ಗ್ರಾಮ್ಸ್ ವರೆಗೆ ಎಣ್ಣೆ ಬರುತ್ತೆ.
1: ಜೊತೆಗೆ ಮತ್ತೆ ಏನಾದರೂ ಕೊಬ್ಬು ಏನೇನು ಅಂಶಗಳನ್ನು ಇಲ್ಲಿ ಪರಿಶೀಲನೆ ಮಾಡ್ಬೋದು?
0: ಕೊಬ್ಬುನು ಫ್ಯಾಟಿ ಆಸಿಡ್ಸ್ ಅಂತಂದು ಬರುತ್ತೆ, ಅದನ್ನು ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇತ್ತಪ್ಪ ಅಂತಂದರೆ ಅದು ತಿನ್ನಲಿಕ್ಕೆ ಬರೋದಿಲ್ಲ, ಮತ್ತೆ ಅದನ್ನು ಸಂಸ್ಕರಣೆ ಮಾಡಬೇಕಾಗ್ತದೆ. ಆ ಫ್ಯಾಟಿ ಆಸಿಡ್ನ ತೆಗೆದ ಮೇಲೆ ಆ ಎಣ್ಣೆನ ಉಪಯೋಗ ಮಾಡ್ಬೋದು.
1: ಮತ್ತೆ ಬಣ್ಣ ವಾಸನೆ ಇವೆಲ್ಲ?
0: ಎಸ್, ಅದಕ್ಕೂ ಡಿಒಡರೈಸೇಷನ್ ಅಂತ ಒಂದು ಟೆಸ್ಟಿಂಗ್ ಇರ್ತದೆ. ಡಿಒಡರೈಸೇಷನ್ ಮಾಡಿದ್ಮೇಲೆ ಆಮೇಲೆ ಅದನ್ನು ಊಟ ಮಾಡ್ಬೋದು.
1: ವಾಸನೆಯನ್ನು ಕೂಡ ಕಂಡುಹಿಡಲಿಕ್ಕೆ ಸಾಧ್ಯ ಇದೆ? ಹೇಗೆ
0: ವಾಸನೆಯಲ್ಲಿ ಕಂಡುಹಿಡ್ಬೋದು? ವಾಸನೆಯಲ್ಲಿ ಕಂಡುಹಿಡಿದು ಬರೀ ಹೇಳ್ಬೋದು ಅಷ್ಟೇ.
1: ಹೌದು,
0: ಆದರೆ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಂದ್ರೆ ಟೆಸ್ಟಿಂಗೇ ಮಾಡ್ಬೇಕಾಗುತ್ತೆ.
1: ಈಗ ಆಂಟಿಟಾಕ್ಸಿಕ್ ಕೆಲವೊಂದು ಶೇಂಗಾ ಬೀಜದಲ್ಲಿ ಕೊಳೆತ ಬೀಜಗಳಿರ್ತವೆ, ಬಹಳ ವಿಷಕಾರಿ ಅಂತ ಹೇಳ್ತಾರೆ, ಪರಿಶೀಲನೆ ಈಗ ಕೊಳೆತ ಬೀಜಗಳು, ರೋಗಗ್ರಸ್ತ ಬೀಜಗಳು, ಅದನ್ನ ಬೂಸ್ಟ್ ಬಂದಿರೋ ಬೀಜಗಳು.
0: ಎಸ್, ಅದೇ ಬೂಸ್ಟ್ ಬಂದಿರೋ ಬೀಜ ಸಪ್ರೇಟ್ ಮಾಡ್ತೀವಿ. ಬೂಸ್ಟ್ ಬಂದಿರೋ ಬೀಜಗಳು ಆಮೇಲೆ ಅನ್ಮೆಚುರಿಟಿ ಅಂತಂದು ಬರ್ತವೆ.
1: ಹೌದು,
0: ಕೆಲವು ಬೀಜಗಳು ಮೆಚುರಿಟಿ ಆಗಿರೋದೇ ಇಲ್ಲ,
1: ಅಂದರೆ ಕಟಾವು ಮಾಡಿರ್ತಾರೆ, ಕಾಳುಗಳು ಬಲ್ತಿರೋದಿಲ್ಲ
0: ಅಂತವೆಲ್ಲ ಸಪ್ರೇಟ್ ಮಾಡಿ ಅದರಲ್ಲಿ ಮೈನಸ್ ಮಾಡ್ತೀವಿ. ಟೋಟಲ್ ಎಣ್ಣೆ ಬೀಜಲ್ಲಿ ತೆಗೆದು ಆಮೇಲೆ ಟಾಕ್ಸಿನ್ ಟೆಸ್ಟ್ ಮಾಡ್ತೀವಿ, ಅವೆಲ್ಲ ಟೆಸ್ಟ್ ಮಾಡಿ ಟೋಟಲ್ ರಿಪೋರ್ಟ್ ಕೊಡ್ತೀವಿ.
1: ಈಗ ನಾಗಭೂಷಣ ಅವರು, ಈಗ ಯಾವುದೇ ಒಂದು ಬೀಜವನ್ನು ಪರಿಶೀಲನೆಗೆ ಮಾಡಿದಾಗ ಇದು ಬಳಸಲಿಕ್ಕೆ ಯೋಗ್ಯತೆ ಇದೆಯೋ ಇಲ್ಲವೋ ಎಂಬುದು ತಮಗೆ ಹೇಗೆ ಗೊತ್ತಾಗುತ್ತೆ ಆ ರಿಪೋರ್ಟ್ನಲ್ಲಿ?
0: ಸರ್, FFA ಅಂತ ಒಂದು ಟೆಸ್ಟಿಂಗ್ ಬರ್ತದೆ ಸರ್, ಫ್ರೀ ಫ್ಯಾಟಿ ಆಸಿಡ್ಸ್, ಕೊಬ್ಬಿನಾಂಶ ಇರಲೇಕೂಡದು ಅದರಲ್ಲಿ. ಈವನ್ 0.1, 0.2 ಅಂತಂದರೆ ಅದು ಏನು ಮಾಡಲಿಕ್ಕೆ ಆಗೋದಲ್ಲ, ಅದು ಎಡಿಬಲ್ ಇರ್ತದೆ. ಈವನ್ 1% 0.5% ಅಂತಂದರೆ ಎಡಿಬಲ್ ಆಗೋದಿಲ್ಲ. ಅದನ್ನು ನಾವು ಮತ್ತೆ ಕಾಸ್ಟಿಕ್ ಹಾಕಿ ರಿಫೈಂಡ್ ಮಾಡಿ ಅದನ್ನು ಉಪಯೋಗ ಮಾಡ್ಬೋದು. ಅದನ್ನು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೆಸ್ಟ್ ಮಾಡ್ತೀವಿ, ಅದು 0.1 ಇದೆಯೋ ಇಲ್ಲವೋ, ಅಥವಾ 0.7 ಇದೆಯೋ, 0.5 ಇದೆಯೋ, ಅದನ್ನು ನೋಡ್ತೀವಿ ಸರ್. ನೋಡಿದ್ಮೇಲೆ ಅದ್ರ ಪ್ರಕಾರ ನಾವು ಕ್ವಾಂಟಿಟಿ ಕಾಸ್ಟಿಕ್ ಹಾಕಿ ಅದನ್ನು ರಿಫೈಂಡ್ ಮಾಡ್ತೀವಿ.
1: ಏನಾದರೂ ರಾಸಾಯನಿಕ ಆಗಿರ್ಬೋದು, ಕೆಲವೊಂದು ವಿಷಯುಕ್ತ ಪದಾರ್ಥಗಳು ಇದ್ದು ಅದನ್ನು ತಿರಸ್ಕರಿಸಿದಂತಹ ಉದಾಹರಣೆಗಳು ನಿಮ್ಮಲ್ಲಿ
0: ಇದ್ದಾವೆ ಸರ್? ಬೇಕಾದಷ್ಟು ಇದ್ದಾವೆ. ಇಲ್ಲಿಂದ ಗಾಜಿಯಾಬಾದಿಗೆ ಹೋಗಿರ್ತದೆ ನೋಡಿ ಟ್ಯಾಕರ್, ಅಲ್ಲಿಗೆ ಹೋದ್ಮೇಲೆ ಫೇಲ್ ಆಗುತ್ತೆ ಅದು.
1: ಹೌದು,
0: ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ನೆಕ್ಸ್ಟ್ 80,000 ಟ್ರಾನ್ಸ್ಪೋರ್ಟ್ ಆಗುತ್ತೆ.
1: ಹೌದು,
0: ಅದು ಮತ್ತೆ ಇಲ್ಲಿ ವಾಪಸ್ ಬರುತ್ತೆ. ಅದಕ್ಕಿಂತ ಅದ್ರ ಸಲುವಾಗಿ ಈ ಎಣ್ಣೆ ಆಯಿಲ್ ಮಿಲ್ಲರ್ಸ್ ಏನು ಮಾಡ್ತಾರೆ, ಫಸ್ಟ್ ನಮ್ಮಲ್ಲಿ ಟೆಸ್ಟ್ ಮಾಡ್ತಾರೆ ಎಲ್ಲ ರೀತಿಯಿಂದ ಕರೆಕ್ಟ್ ಇದೆ ಅಂತಂದಮೇಲೆ. ಈ ಟೆಸ್ಟ್ ಮಾಡೋಕೆ ಏನು ಜಾಸ್ತಿ ಹೋಗೋದಿಲ್ಲ, 250-300 ರೂಪಾಯಿ ಹೋಗುತ್ತೆ ಅಷ್ಟೇ. ಎಲ್ಲ ರೀತಿಯಿಂದ ಟೆಸ್ಟ್ ಕರೆಕ್ಟ್ ಇದೆ ಅಂತಂದಮೇಲೆ ಅವಾಗ ಅದು ಗುಜರಾತ್, ಗಾಜಿಯಾಬಾದ್, ಆ ಕಡೆ ಹರಿಯಾಣ, ಆ ಟ್ಯಾಂಕರ್ ಅಲ್ಲಿಗೆ ಹೋಗುತ್ತೆ.
1: ಹೆಚ್ಚಿನ ಎಣ್ಣೆ ಹೋಗ್ತದಪ್ಪ ಅಂತಂದ್ರೂ ನಮ್ಮ ಈ ಒಂದು ಹತ್ತಿ ಬೀಜದ ಎಣ್ಣೆ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ ಅನ್ನೋದು.
0: ಎಕ್ಸ್ಪೋರ್ಟ್ ಆಗುತ್ತೆ ಹತ್ತಿ ಬೀಜದ ಎಣ್ಣೆ ಜಾಸ್ತಿ,
1: ಜೊತೆಗೆ ಈ ತೌಡು ಹೊಟ್ಟು,
0: ತೌಡು ರೈಸ್ ಬ್ರಾನ್ ಅದನ್ನು ಜಾಸ್ತಿ ಹೋಗುತ್ತೆ.
1: ಈಗ ಉದಾಹರಣೆಗೆ ನಮ್ಮ ಒಂದು ಹತ್ತಿ ಬೀಜದ
0: ಎಣ್ಣೆ ರಾಯಚೂರಿನಲ್ಲಿ ತಯಾರಾದಂಥ ಎಣ್ಣೆ ರಾಜಸ್ಥಾನ, ಹರಿಯಾಣ, ಚಂಡೀಗಢ ಅವೆಲ್ಲರ ಉಚಾನ ಅಲ್ಲೆಲ್ಲ ಹೋಗುತ್ತವೆ ಸರ್.
1: ಜೊತೆಗೆ ಈಗ ತಾವು ಸಾಕಷ್ಟು ಪರಿಕರಗಳನ್ನು ವಿಶ್ಲೇಷಣೆಗೆ ಮಾಡ್ತೀರಿ.
0: ಹೌದು ಸರ್.
1: ಉದಾಹರಣೆಗೆ ಒಂದು ಹತ್ತಿ ಬೀಜವಾಗಿರ್ಬೋದು ಅಥವಾ ಈ ಒಂದು ಶೇಂಗಾ ಬೀಜ ಆಗಿರ್ಬೋದು ಅಥವಾ ಈ ಒಂದು ಅಗಸೆ ಆಗಿರ್ಬೋದು, ಒಂದು ಪ್ರಾಡಕ್ಟ್ಗೆ ತಾವು ವಿಶ್ಲೇಷಣೆ ಮಾಡಲಿಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ?
0: ಸ್ಪೆಂಡಿಂಗ್ ಅಪ್ ಒಂದು ಪ್ಯಾರಾಮೀಟರ್ಸ್ ಸರ್, ಒಂದೇ ಪಿರಿಯಡ್ 5% ಒಂದೇ ನೋಡು ಸಾಕು ಅಂತಂತ ಹೇಳಿದ್ರೆ 200 ರೂಪಾಯಿ ಚಾರ್ಜ್ ಮಾಡ್ತೀವಿ. ಕೆಲವು ಮಂದಿ ಅದ್ರದ್ದು ಕ್ವಾಲಿಟಿನೂ ಟೆಸ್ಟ್ ಮಾಡಬೇಕು, ಕ್ವಾಂಟಿಟಿನೂ ಟೆಸ್ಟ್ ಮಾಡಬೇಕು ಅಂತಂದು ಹೇಳ್ತಾರೆ. ಅವಾಗ ನಿಮಗೆ ಮ್ಯಾಕ್ಸಿಮಮ್ 500 ರೂಪೀಸ್ವರೆಗೆ ನಮ್ಮ ಟೆಸ್ಟಿಂಗ್ ಫೀ ಇರ್ತದೆ.

0: ಅಂದರೆ 500 rupees ಅಂತಂದರೆ ಒಂದು 5-6 ಪರೀಕ್ಷೆಗಳಲ್ಲಿ ಒಳಗೊಂಡಿರ್ತವೆ.
1: ಎಸ್.
0: ಜಾಸ್ತಿ ಕಲಬರಿಕೆ ಕಂಡು ಬಂತದ್ದು ಯಾವ ಒಂದು ಪದಾರ್ಥದಲ್ಲಿ ತಾವು ಹೇಳ್ತೀರಿ ತಮ್ಮ ಒಂದು ಅನುಭವದ ಪ್ರಕಾರ?
1: ಎಸ್ ಸರ್, ಈಗ ಶೇಂಗಾ ಎಣ್ಣೆ ಇರ್ತದೆ ಸರ್, ಅವರು ಈ ಸಣ್ಣ ಸಣ್ಣ ಆಯಿಲ್ ಮಿಲ್ನವ್ರಿಗೆ ಗೊತ್ತಿರೋದಿಲ್ಲ, ಸ್ಟಾಕ್ ಮಾಡಿಬಿಟ್ರೆ ಅದ್ರ ಕ್ವಾಲಿಟಿ ಕೆಟ್ಟೋಗುತ್ತದೆ ಎಂಬ ಐಡಿಯಾ ಅವ್ರಿಗೆ ಇರೋದಿಲ್ಲ. ಒಂದು ನಮಗೆ ರೇಟ್ ಬರ್ತದೆ ರೇಟ್ ಬರ್ತದೆ ಅಂಬೋದು ಒಂದೇ ಅವ್ರ ತಲೆ ಮೇಲೆ ಇರ್ತದೆ. ಹೀಗಾಗಿ ಒಂದು ತಿಂಗಳು, 2 ತಿಂಗಳು, 3 ತಿಂಗಳು ವೇಸ್ಟ್ ಟೈಮ್ ವೇಸ್ಟ್ ಮಾಡ್ತಾರೆ ಅವರು. ಆಮೇಲೆ 3 ತಿಂಗಳು ಆದಮೇಲೆ ಶೇಂಗಾ ಬೀಜ ಅದು ಟೆಸ್ಟಿಂಗ್ ಕೊಟ್ಟಮೇಲೆ ಅದರಲ್ಲಿ ಟಾಕ್ಸಿನ್ ಜಾಸ್ತಿ ಇರ್ತದೆ, ಕೊಬ್ಬು ಅಲ್ಲ ಆಮೇಲೆ ಕ್ವಾಲಿಟಿ ಕಡಿಮೆ ಆಗಿಬಿಟ್ಟಿರ್ತದೆ. ಆವಾಗ ನಾವು ಟೆಸ್ಟ್ ಮಾಡಿದ್ಮೇಲೆ ಇದು ಕ್ವಾಲಿಟಿ ಸರಿಯಾಗಿಲ್ಲ ಅಂತಂದು ಹೇಳ್ತೀವಿ,
0: ನಾವು ಅದನ್ನು ಕಂಡುಹಿಡಿಬಹುದು. ನಾಗಭೂಷಣ್ ಅವರು, ಈಗ ತಾವು ದೊಡ್ಡ ಪ್ರಮಾಣದಲ್ಲಿ ಅಥವಾ ಈ ಕಾರ್ಪೊರೇಟ್ ವಲಯದಲ್ಲಿ ತಮ್ಮ ವಸ್ತುಗಳನ್ನು ಅಥವಾ ಅವರ ವಸ್ತುಗಳನ್ನು ತಾವು ಪರೀಕ್ಷೆಗೆ ಒಳಪಡಿಸಿ ವಿಶ್ಲೇಷಣೆ ಮಾಡ್ತೀರಿ. ಈಗ ನಾನೊಬ್ಬ ಗೃಹಸ್ಥ, ನನ್ನ ಅಡುಗೆ ಮನೆ, ನನ್ನ ಒಂದು ಎಣ್ಣೆ ಚೆನ್ನಾಗಿರಬೇಕು ಅಂತಂದರೆ ನನ್ನ ಸ್ಥಳೀಯ ಮಟ್ಟದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಮನೆಯ ಒಂದು ಹಂತದಲ್ಲೇ?
1: ಮನೆಯಲ್ಲೇ ಮಾಡೋದ ಅಥವಾ ನಮ್ಮ ಲ್ಯಾಬೋರೇಟರಿ?
0: ನಮ್ಮ ಮನೆ ಹಂತದಲ್ಲಿ, ನನ್ನಲ್ಲ ಒಂದು ಮನೆಯಲ್ಲಿ ನಾನು ಇವತ್ತು ಅಡುಗೆ ಮಾಡ್ತೀನಿ, ಯಾವುದೋ ಒಂದು ಅಂಗಡಿಯಿಂದ ನಾನು ಎಣ್ಣೆ ಯಾವುದೋ ಬ್ರ್ಯಾಂಡ್ ತಂದಿಟ್ಟಿದ್ದೀನಿ, ಅದನ್ನು ಒಂಚೂರು ನಮ್ಮ ಹಂತದಲ್ಲಿ ಏನಾದರೂ ಅದನ್ನು ಒಂದು ಬಳ್ಳಾಡಿಸಿ ಅಥವಾ ಏನಾದರೂ ನೀರಲ್ಲಿ ಬಿಟ್ಟು ಅಥವಾ ಬೇರೆ ಏನಾದರೂ ಇದು ಕಲಬರಿಕೆ ಇದೆ, ಇದು ಕ್ವಾಲಿಟಿ ಹೇಗಿದೆ ಅಂತ ಹೇಗೆ?
1: ಸ್ವಲ್ಪ ಕಷ್ಟನೇ ಸರ್, ಯಾಕಂತಂದ್ರೆ ಸ್ಮೆಲ್ ನೋಡಿ ಹೇಳ್ಬೋದು. ಸ್ವಲ್ಪ ವರ್ಸ್ಟ್ ಸ್ಮೆಲ್ ಬಂತಂದ್ರೆ ಇದು ಕ್ವಾಲಿಟಿ ಚೆನ್ನಾಗಿರ್ಲಿಕ್ಕಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಬಟ್ ಲ್ಯಾಬೊರೇಟರಿ ಕೊಟ್ಟ ಮೇಲೆ ಮಾತ್ರ 100% ರಿಪೋರ್ಟ್ ಕರೆಕ್ಟ್.
0: ಲ್ಯಾಬೊರೇಟರಿ ಅದು ಪರೀಕ್ಷೆಗೆ ಅದು ಪ್ರಯೋಗಾಲಯಕ್ಕೆ ಹೋಗಬೇಕು.
1: ಆಮೇಲೆ ಒಂದು ಟೇಸ್ಟ್,
0: ಹೌದು
1: ಟೇಸ್ಟ್ ಮಾಡಿದಾಗ ಏನು ಸರಿಯಾಗಿ ಅನಿಸ್ಲಿಲ್ಲ ಅಂತಂದ್ರೆ ಸರಿಯಾಗಿಲ್ಲ ಅಂತ ಅನ್ಬೋದು ಅಷ್ಟೇ.
0: ಈ ತಾವ್ಯಾಕೆ ಈಗ ದೊಡ್ಡ ಪ್ರಮಾಣದಲ್ಲಿ ನಿಮ್ಮಿದ್ದಂಥ ಒಂದು ಬ್ರ್ಯಾಂಡ್ ಇಟ್ಕೊಂಡು ಎಣ್ಣೆ ಬೀಜವನ್ನು, ಅಗಸೆ ಬೀಜವನ್ನು, ಬೇರೆ ಬೇರೆ ಈಗ ಎಡಿಬಲ್ ನಮ್ಮ ಅಡುಗೆ ಖಾದ್ಯಗಳನ್ನು ತಾವ್ಯಾಕೆ ತಯಾರಿಸಿ ಅದನ್ನು ಗ್ರಾಹಕರಿಗೆ ಮಾರುಕಟ್ಟೆಗೆ ತರಬಾರ್ದು?
1: ಸರ್, ನಾವು ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ಅಲ್ಲ ನಾವು ಓನ್ಲಿ ಲ್ಯಾಬೊರೇಟರಿ ಇಸ್ ಅವರ್ ವರ್ಕ್.
0: ಲ್ಯಾಬೊರೇಟರಿ ಜೊತೆಗೆ ಇದನ್ನು ಕೂಡ ನಮ್ಮ ಗ್ರಾಹಕರಿಗೆ ಒಳ್ಳೆಯ ಸೇವೆ ಕೊಡಬಹುದಲ್ಲ ಅಂತ
1: ಕೊಡ್ಬೋದು, ಬಟ್ ಆ ಪ್ರಯತ್ನ ನಾವು ಮಾಡಿಲ್ಲ, ಇಷ್ಟೇ ಸಾಕು ಅಂತ.
0: ಈಗ ಯಾಕಂತಂದ್ರೆ ಈಗ ಗ್ರಾಮ ಮಟ್ಟದಲ್ಲಿ ಹಳ್ಳಿಯಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಎಣ್ಣೆ ಕಾಳುಗಳನ್ನು ಮಾಡಿಕೊಂಡು
1: ಸರ್ ಅವರೆಲ್ಲರೂ ಉಪಯೋಗ ಆಗೋದು ನಮ್ಮ ಲ್ಯಾಬೇ.
0: ಈ ಕೆಲವೊಂದು ರೈತ ಉತ್ಪಾದಕ ಸಂಘಗಳು, ಕೆಲವೊಂದು ಸಣ್ಣ ಸಣ್ಣ ಮಿನಿ ರೈಸ್ ಮಿಲ್ಗಳು ಅಲ್ಲಲ್ಲಿ ಮಾಡಿಕೊಂಡು ಗ್ರಾಹಕರಿಗೆ 1 ಲೀಟರ್ದು 1/2 ಲೀಟರ್ದು ಎಣ್ಣೆಯನ್ನ ಸಂಸ್ಕರಿಸಿದಂಥದ್ದು ಪ್ಯೂರ್ ಇದೆ ಅಂತ ಕೊಡ್ತಾರೆ.
1: ಮಾಡ್ಬೋದು ಸರ್, ಆದ್ರೆ ಅದನ್ನು ಮಾಡ್ಕೊಂತ ಇದನ್ನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ.
0: ಹೌದು,
1: ಯಾವ್ದಾದ್ರು ಒಂದರಲ್ಲಿ ಪರ್ಫೆಕ್ಟ್ ಇದ್ರೆ ಸಾಕು ಅಂತ ಇದು ಲ್ಯಾಬೊರೇಟರಿ ಅಂದ್ರೆ ನಾವು
0: ನೋಡ್ರಿ.
1: ಏನಂದ್ರೆ ನಮಗೆ ಬರೋ ಸ್ಯಾಂಪಲ್ಸ್ಗಳು ನೋಡಿದ್ರೆ ಬೇರೆ ವರ್ಕ್ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಇದೊಂದೇ ಕೆಲಸ ಸಾಕು ಅನ್ನಿಸ್ತದೆ.
0: ಅಂದಾಜಾಗಿ ಪ್ರತಿನಿತ್ಯ ಎಷ್ಟು ಸ್ಯಾಂಪಲ್ಗಳು ತಮಗೆ ಬರಬಹುದು?
1: ಸೀಸನ್ 30ರಿಂದ ಹಿಡಿದು 60ರ ತನಕ ಬರ್ತವೆ. ಅನ್ಸೀಜನ್ ಆದ್ರೆ 30 ಬರ್ತವೆ, ಸೀಜನ್ ಅಲ್ಲಿದ್ರೆ 60 ಸ್ಯಾಂಪಲ್ಸ್ ಬರ್ತವೆ.
0: ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆ ಸಹ ಹತ್ತಿ ಆಗಿರ್ಬೋದು, ಭತ್ತಕ್ಕೆ
1: ನಾಟ್ ಓನ್ಲಿ ರಾಯಚೂರು ಸರ್, ರಾಯಚೂರು, ಬಳ್ಳಾರಿ, ಗುಲ್ಬರ್ಗ, ಮೆಹಬೂಬ್ ನಗರ್, ಜಡ್ಚರ್ಲ, ತೆಲಂಗಾಣ, ಆಂಧ್ರ ಪ್ರದೇಶ ಅಲ್ಲಿಂದ ಬರ್ತವೆ.
0: ಅಂದ್ರೆ ತಮ್ಮ ಒಂದು ವಿಶ್ಲೇಷಣೆ ವರದಿ ಒಂದು ಅವರಿಗೆ ತೃಪ್ತಿ ತಂದಿರ್ತದೆ, ಅಲ್ಲಿ ದೂರದಿಂದ ಬಂದು ನಮ್ಮಲ್ಲಿ ಬಂದು ಸ್ಯಾಂಪಲ್ ಅನ್ನ ರಿಪೋರ್ಟ್ ತಗೊಂಡ್ಕೊಂಡು ಹೋಗ್ತಾರೆ,
1: 100% ಅವ್ರಿಗೆ ತೃಪ್ತಿ ಸಿಗುತ್ತೆ ಸರ್.
0: ಮತ್ತೆ ಜೊತೆಗೆ ಈಗ ನಮ್ಮ ಗ್ರಾಮದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಆಗಿರ್ಬೋದು, ಸಿಟಿಯಲ್ಲಿ ಆಗಿರ್ಬೋದು, ಶುದ್ಧ ಶೇಂಗಾ ಎಣ್ಣೆ ಅಂತಾರೆ, ಶುದ್ಧ ಕುಶುಬೆ ಎಣ್ಣೆ ಅಂತ ಹೇಳ್ತಾರೆ. ಆ ಒಂದು ನೇರವಾಗಿ ಬೀಜದಿಂದ ತೆಗೆದಂತಹ ಎಣ್ಣೆ ನೇರವಾಗಿ ಬಳಕೆ ಮಾಡಬಹುದು ಅಥವಾ ಮತ್ತೇನಾದ್ರೂ ಅದಕ್ಕೆ ಮಿಕ್ಸ್ ಮಾಡಿ ಅಥವಾ ಯಾವುದೋ ಒಂದು ಕೆಮಿಕಲ್ ಹಾಕಿ ಬಳಸಬಹುದಾ, ಅಥವಾ ನೇರವಾಗಿ ಅದೇ ಎಣ್ಣೆಯನ್ನು ಬಳಸಿದ್ರೆ ಏನಾದರೂ ಸಮಸ್ಯೆಗಳಾಗಬಹುದಾ ಹೇಗೆ ತಾವೊಬ್ಬ ಕೆಮಿಸ್ಟ್ ಆಗಿ?
1: ಸಮಸ್ಯೆಗಳು ಆಗುತ್ತವೆ ಸರ್, ಮಿಕ್ಸಿಂಗ್ ಮಾಡಿದಾಗಷ್ಟೇ ಸಮಸ್ಯೆಗಳು ಆಗುತ್ತವೆ.
0: ಹೌದು, ಅಂದ್ರೆ ನೇರವಾಗಿ ಒಂದು ನಾವು ಕೊಟ್ಟ, ಕೆಲವೊಬ್ಬರು ಹೇಳ್ತಾರೆ ನಿಮ್ಮ ಶೇಂಗಾ ಬೀಜವನ್ನು ಕೊಟ್ಟರೆ ನಾವು ನಿಮ್ಮೆದುರಿಗೆ ಬೀಜವನ್ನ ಅದರಲ್ಲಿ ಹಾಕಿ ಎಣ್ಣೆಯನ್ನು ಕೊಡ್ತೇವೆ ಅಂತ ಹೇಳ್ತಾರೆ.
1: ಅದು ಕಣ್ಣಿನಿಂದ ನಾವು ನೋಡಿರ್ತೀವಿ ಸರ್, ಆದ್ರೆ ಅದ್ರ ಒಳಗಡೆ ಪ್ಯಾರಾಮೀಟರ್ಸ್ ಕರೆಕ್ಟ್ ಇದ್ದಾವ ಇಲ್ಲ ಅನ್ನೋದು ಕಣ್ಣಿನಿಂದ ನೋಡಿ ಹೇಳಕ್ಕೆ ಸಾಧ್ಯ ಇಲ್ಲ.
0: ಅಲ್ಲ, ನೇರವಾಗಿ ನಾನು ಹೇಳೋದೇನು ಅಂತಂದ್ರೆ ಈಗ ಎಣ್ಣೆ ಬಂದು ಬಿಡ್ತದೆ, ನಾವು ಶೇಂಗಾ ಹಾಕಿದಾಗ ಒಂದು ಗಾಣದಿಂದ ಎಣ್ಣೆ ಬರ್ತದೆ, ಅದಕ್ಕೆ ನಾಲಿಗೆಗೆ ರುಚಿ ತಕ್ಕಂತೆ ಏನಾದ್ರೂ ಮತ್ತೆ ಅದರಲ್ಲಿ ಏನಾದ್ರೂ ಕೆಮಿಕಲ್ ಹಾಕ್ಬಹುದಾ, ಹಾಕ್ಬೇಕಾ ಏನು ಅಂತ?
1: ಹಾಕ್ಬೇಕಾಗುತ್ತೆ ಸರ್,
0: ಹಾಕ್ಬೇಕಾಗುತ್ತೆ,
1: ಹಾಕ್ಬೇಕಾಗುತ್ತೆ.
0: ಯಾಕಂತಂದ್ರೆ ಅದು ಸ್ವಲ್ಪ ಘಾಟದ ವಾಸನೆ ವಾಸನೆಗೆ
1: ಅದು ಎಲ್ಲ ರೀಓಡರೇಷನ್, ಡಿಓಡರೇಷನ್, ರಿಫೈನಿಂಗ್, ಡಿಕಲರೈಸೇಷನ್ ಇಂಥವೆಲ್ಲ ಟೆಸ್ಟಿಂಗ್ಸ್ ಬರ್ತವೆ ಸರ್,
0: ಮಾಡಬೇಕಾಗ್ತದೆ. ಯಾಕಂತ ನೇರವಾಗಿ ತೆಗೆದುಕೊಂಡಾಗ ಅದು ನಮ್ಗೆ ನಾಲಿಗೆ ರುಚಿಸೋದಿಲ್ಲ.
1: ಹೌದು,
0: ಇದಕ್ಕೆಲ್ಲ ಪರೀಕ್ಷೆ ಮಾಡಿಸಿ ಸಣ್ಣ ಪುಟ್ಟ ಅವುಗಳನ್ನ ಕೆಲವರಿಗೆ ಮಾಡಬೇಕಾಗ್ತದೆ,
1: ಅದನ್ನ ರಿಫೈನ್ ಮಾಡಿ ಚೆನ್ನಾಗಿರೋ ಎಣ್ಣೆನ ನಾವು ಮಾಡಬಹುದು.
0: ತಮ್ಮ ವಿಶ್ಲೇಷಣೆ ಪ್ರಕಾರ ನಮ್ಮ ಅಡಿಗೆ ಮನೆ ಎಣ್ಣೆ ಶುದ್ಧವಾಗಿರಬೇಕು, ನಮಗೆ ರುಚಿಕಟ್ಟಾಗಿರ್ಬೇಕು, ಅಥವಾ ನಮ್ಮ ಆರೋಗ್ಯಕ್ಕೆ ಅದು ಸರಿ ಹೊಂದಬೇಕು ಅಂತಂದ್ರೆ ಗ್ರಾಹಕರಿಗೆ, ಉದಾಹರಣೆಗೆ ನನ್ನನ್ನೇ ಹಿಡ್ಕೊಂಡು, ಎಂತಹ ಆಯಿಲ್ ಅನ್ನ ಎಣ್ಣೆಯನ್ನ ಸೇವಿಸಬೇಕು ಅಂತ ತಾವು ಹೇಳ್ತೀರಿ?
1: ರಿಫೈನ್ ಮಾಡಿರೋ ಎಣ್ಣೆನೇ ಉಪಯೋಗಿಸ್ಬೇಕು ಸರ್, ಯಾಕಂದ್ರೆ ಈ ಎಣ್ಣೆ ಫ್ಯಾಕ್ಟ್ರಿಗಳು ಏನಿರ್ತಾವಲ್ಲ ಸರ್, ಅನ್ಸೀಜನೇಬಲ್, 6 ಮಂತ್ ನಡೀತಾವ, 6 ಮಂತ್ ಬಂದಾಗಿರ್ತಾವ. ಸೀಜನ್ ಇದ್ದಾಗ ಶೇಂಗಾ ಬರೋ ಕಾಲಕ್ಕೆ ನಡೆಸಿರ್ತಾರ, ಶೇಂಗಾಗಳು ಬರದೇ ಇರೋಗ ಅದು ಕ್ಲೋಸ್ ಆಗಿರುತ್ತೆ. ಆ ಟೈಮ್ನಲ್ಲಿ ಪೈಪ್ಲೈನ್ಸ್ನಲ್ಲಿ ಆಗಲಿ ಅಥವಾ ಟ್ಯಾಂಕರ್ನಲ್ಲಾಗಲಿ ಏನೋ ಇಲಿ ಹೋಗಿ ಬಿದ್ದಿರ್ಬೋದು, ಹೆಗ್ಗಣ ಹೋಗಿ ಬಿದ್ದಿರ್ಬೋದು, ಕೆಲವು ಸಲ ಈ ರೀತಿ ಆಗ್ತಿರ್ತಾವೆ.
0: ಹೌದು,
1: ಆ 6 ತಿಂಗಳಲ್ಲಿ.
0: ಹೌದು, ಆ ಸಂಭವ ಇರ್ತದೆ.
1: ಸಂಭವ ಇರುತ್ತೆ.
0: ಅಂದ್ರೆ ನಾವು ಪ್ಯಾಕೆಟ್ ಎಣ್ಣೆಗೂ ಜೊತೆಗೆ ಈಗ ಗಾಣದಿಂದ ತಯಾರಿಸಲ್ಪಟ್ಟ ಶುದ್ಧ ಎಣ್ಣೆಗೂ ನಾವು ಕಂಪೇರ್ ಮಾಡಿ
1: ಡಿಫ್ರೆನ್ಸ್ ಇದೆ ಸರ್.
0: ಯಾವುದನ್ನ ನೀವು ರೆಫರ್ ಮಾಡ್ತೀರಿ?
1: ಫ್ಯಾಕ್ಟ್ರಿ ಎಣ್ಣೆ, ರಿಫೈನ್ಡ್ ಎಣ್ಣೆನೇ ನಾವು ಪ್ರಿಫರೆನ್ಸ್ ಮಾಡೋದು.
0: ಯಾಕೆ ಗಾಣದ ಎಣ್ಣೆ?
1: ಅದು 24 ಅವರ್ಸ್ ರನ್ನಿಂಗ್ ಇರುತ್ತೆ ಸರ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ. ಅದರಲ್ಲಿ ಇಲಿಗಳು, ಹಾವುಗಳು, ಬೆಕ್ಕುಗಳು ಬರೋದು ಕಡಿಮೆ. ಅಲ್ಲಿ
0: ಸ್ವಚ್ಛತೆ
1: ಇರ್ತದೆ, ಆಮೇಲೆ
0: ಜನ
1: ಗಲಾಟೆನೂ ಒಂದು ಇರುತ್ತೆ. ಆದ್ರೆ ಈ ಗಾಣದಲ್ಲಿ ಹಗಲು ನಡೆಸಾರ ರಾತ್ರಿ ಬಂದ್ ಮಾಡಿಬಿಡ್ತಾರ, ಹಗಲು ನಡೆಸಾರ ರಾತ್ರಿ ಬಂದ್ ಮಾಡಿಬಿಡ್ತಾರ. ಸ್ವಚ್ಛತೆ ಕಾಪಾಡೋದಿಲ್ಲ. ಯಾವಾಗ ಅಲ್ಲಿ ಎಣ್ಣೆ ಪದಾರ್ಥ ಇರುತ್ತಂದ್ರೆ ಅಲ್ಲಿ ಸಾಮಾನ್ಯವಾಗಿ ಇಲಿಗಳು ಬಂದೇ ಬರ್ತಾವ. ಆ ಇಲ್ಲಿ ಎಲ್ಲಾದರೂ ಹೋಗ್ಬೋದು.
0: ಹೌದು,
1: ಆ ಟೈಮಲ್ಲಿ ಸ್ವಲ್ಪ ಕಷ್ಟ.
0: ಅಂದರೆ ನಮ್ಮ ಕಣ್ಣೆದುರಿಗೆ ಅದನ್ನು ಸ್ವಚ್ಛತೆಯನ್ನು ಕಾಪಾಡಿದ್ಮೇಲೆ ನಮ್ಮ ನಜರ್ ಮೇಲೆ ಅದು ಖಂಡಿತ ಅದು ನಮ್ಮ ಹಿಡಿಸಿದ್ರಪ್ಪ ಅಂತಂದ್ರೆ ಮಾತ್ರ ಗಾಣದ ಎಣ್ಣೆಗೆ ಹೋಗ್ಬೋದು.
1: ಹೋಗ್ಬೋದು.
0: ತಮ್ಮದು ರಾಯಚೂರು ಲ್ಯಾಬೊರೇಟ್ರಿ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ. ಒಂದು ಸುಮಾರು ಒಂದು 10-15 ವರ್ಷದ ಒಂದು ಅನುಭವ ತಮಗಿದೆ.
1: 25 ವರ್ಷ ಸ್ವಂತ ಲ್ಯಾಬೊರೇಟರಿ ಅನುಭವ ಇದೆ ಸರ್. ಆ ಕಡೆ 15 ವರ್ಷ ಸಾಲ್ವೆಂಟ್ಸ್ನಲ್ಲಿ ಅನುಭವ ಇದೆ.
0: ಈಗ ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ಸಂಶ್ಲೇಷಣೆ ಒಂದು ನೀತಿ ನಿರೂಪಕರಿಗೆ ಬೇಕಾ? ಯಾಕಂದ್ರೆ ರಿಪೋರ್ಟ್ಗಳು ಇಲ್ಲದೆ ಏನಾದರೂ ಮಾಡಲಿಕ್ಕೆ ಅವಕಾಶಗಳು
1: ಸರ್? ರಿಪೋರ್ಟ್ ಈಸ್ ನೆಸೆಸರಿ, ಎಲ್ರಿಗೂ ನೆಸೆಸರಿ. ಎಲ್ಲ ಗಾಣಗಳು ಹಂಗೆ ಅಂತಲ್ಲ, ಯಾವುದೋ ಒಂದು ಗಾಣಗಳು ಇರ್ತವೆ ಸರ್. ಆ ಗಾಣದಕ್ಕಿಂತ ಟೆಸ್ಟ್ ಮಾಡಿಸಿ ಎಣ್ಣೆ ತಗೊಳ್ಳೋದು ಗುಣ ಅಂತ ನಾನು ಹೇಳ್ತೀನಿ ಸರ್.
0: ತಮ್ಮ ಒಂದು ಲ್ಯಾಬೊರೇಟರಿ ಯಾವ ಒಂದು ಸಂಸ್ಥೆಯ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ? ತಾವು ಏನಾದರೂ ಪರ್ಮಿಷನ್ನು ಲೈಸೆನ್ಸು
1: ಹಾಂ ತಗೊಳ್ಳೇಬೇಕಾಗುತ್ತೆ ಸರ್. ಯಾಕಂತಂದರೆ ನಾವು ಕೆಮಿಕಲ್ಸ್ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಸ್ಟ್ರಾಂಗ್ ಆ್ಯಸಿಡ್ಸೂ ಇರ್ತಾವೆ, ವೀಕ್ ಆ್ಯಸಿಡ್ಸೂ ಇರ್ತಾವೆ. ಅದರಲ್ಲಿ ನಮ್ಮ ಕೈ ಕಳೆ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಅದು ಏನೋ ಒಂದು ಮುಟ್ಟಿಬಿಡ್ತಾರೆ ಅದನ್ನು. ಹಿಂಗಾಗಿ ನಾವು ಪರ್ಮಿಷನ್ ತೊಗೊಂಡು ಆ ಕೆಲವು ಡೇಂಜರಸ್ ಕೆಮಿಕಲ್ಸ್ನ ನಾವೇ ಯೂಸ್ ಮಾಡ್ತೀವಿ, ಅವ್ರಿಗೆ ಯೂಸ್ ಮಾಡಲಿಕ್ಕೆ ಕೊಡೋದಿಲ್ಲ. ಆ ರೀತಿ ನಾವು ಪರ್ಮಿಷನ್ ತೊಗೊಂಡಿರ್ತೀವಿ ಸರ್.
0: ಅಂದರೆ ತಮ್ಮ ರಾಸಾಯನಿಕ ಕಾಯ್ದೆ ಒಳಪಡೆ ಅದರ ಒಂದು ವ್ಯಾಪ್ತಿಗೆ ಒಳಪಡ್ತದೆ ಹೇಗೆ ತಮ್ಮ ಒಂದು ಲ್ಯಾಬೊರೇಟರಿ?
1: ಹೌದು, ಆಗಿರ್ತದೆ ಸರ್.
0: ಉದಾಹರಣೆಗೆ ಒಂದು ನಾನೊಂದು ಹೊಸ ಲ್ಯಾಬೊರೇಟರಿಯನ್ನು ಮಾಡಬೇಕು, ನಾನು ವಿಶ್ಲೇಷಣೆ ಮಾಡಬೇಕು ಅಂತಂದರೆ ನನಗೆ ಅರ್ಹತೆಗಳು ಏನು ಬೇಕಾಗಿರ್ತದೆ
1: ಸರ್? ಮಿನಿಮಮ್ ಸೈನ್ಸ್ ಓದಿರ್ಬೇಕು, BSc ಆದರೂ ಓದಿರ್ಬೇಕು. ಆಮೇಲೆ ಎಕ್ಸ್ಪೀರಿಯನ್ಸೂ ಇಂಪಾರ್ಟೆಂಟ್,
0: ಭಾಳ ಮುಖ್ಯ.
1: ಬರೀ BSc ಓದಿದರೆ ನಾನು ಲ್ಯಾಬೊರೇಟರಿ ತೆಗಿತೀನಿ ನಂಬು ಇದು ಇಲ್ಲ. ಯಾಕಂದರೆ ಶೇಂಗಾದಲ್ಲಿ ಎಷ್ಟು ಇರುತ್ತೆ, ಸೂರ್ಯಪಾನದಲ್ಲಿ ಎಷ್ಟಿರುತ್ತೆ, ಅತ್ತಿಕಾಳದಲ್ಲಿ ಎಷ್ಟಿರುತ್ತೆ, ಆಮೇಲೆ ಪಾಲಿಸ್ ತೌಡ್ನಲ್ಲಿ ಎಷ್ಟು ಎಣ್ಣೆ ಇರ್ತಂಬುದು ಅದು ಏನೂ ಗೊತ್ತಿರುತ್ತಲ್ಲ ಅವನಿಗೆ, ಬರೀ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಬರ್ತದೆ ಅಷ್ಟೇ. ಬಟ್ ಅವೆಲ್ಲ ಗೊತ್ತಿರಬೇಕಾದ್ರೆ ಅಟ್ಲೀಸ್ಟ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದರೂ ಬೇಕು.
0: ಬೇಕು ವರದಿಯನ್ನು ವಸ್ತುನಿಷ್ಠಾಗಿ ರಿಪೋರ್ಟ್ ಕೊಡುವಂಥದ್ದು.
1: 3 ಇಯರ್ಸ್ ಎಕ್ಸ್ಪೀರಿಯನ್ಸ್.
0: ಈಗ ಬ್ಲಡ್ ರಿಪೋರ್ಟಪ್ಪ ಅಂತಂದ್ರೆ ಈಗ ಅದ್ರ ಬಗ್ಗೆ ಎಲ್ಲ ಪ್ಯಾರಾಮೀಟರ್ ಹೇಗೆ ತೆಗಿಬೇಕು, ಅದ್ರ ಏನೇನು ಅಂಶಗಳನ್ನು ಅಲ್ಲಿ ಪತ್ತೆ ಹಚ್ಚಬೇಕು, ಅದ್ರದ್ದು ವರದಿಯನ್ನು ಕೊಡ್ಬೇಕಪ್ಪ ಅಂದ್ರೆ ಅದು ಸಾಮಾನ್ಯ ಅಲ್ಲ,
1: ಸಾಮಾನ್ಯ ಅಲ್ಲ.
0: ತರಬೇತಿ ಮಾಹಿತಿ ಕ್ವಾಲಿಫಿಕೇಶನ್ ಬೇಕಾಗ್ತದೆ ಮಿನಿಮಮ್.
1: ಅವ್ನು ನಮ್ಮ ಹುಡುಗ BSc ಅದನ್ನು ಮಾಡೇ ಮಾಡ್ತಾನೆ ಅಂತಂದ್ರೆ ತಪ್ಪು ಸರ್ ಅದು.
0: ಹೌದು,
1: ಬಟ್ ಒಳ್ಳೆ ಕೆಮಿಸ್ಟ್ ಕೈ ಕೆಳಗಡೆ ಒಂದು 3 ಇಯರ್ಸ್ ಕೆಲಸ ಮಾಡಿರ್ಬೇಕು.
0: ನಾಗಭೂಷಣರು ಸುಮಾರು 20-25 ವರ್ಷಗಳ ಸುದೀರ್ಘ ತಮ್ಮದು ರಾಯಚೂರು ಲ್ಯಾಬೊರೇಟರಿಯಲ್ಲಿ ನನ್ನ ಎಣ್ಣೆಗಳನ್ನು ವಿಶ್ಲೇಷಣೆ ಮಾಡಕತ್ತೀರಿ, ಹೇಗೆ ಅನಿಸ್ತದೆ ಈ ವಿಶ್ಲೇಷಣೆ? ಇತ್ತೀಚಿನ ದಿನಗಳಲ್ಲಿ ಬಳಕೆದಾರರಾಗಿರ್ಬೋದು, ಉತ್ಪಾದಕರಾಗಿರ್ಬೋದು, ಇಂಡಸ್ಟ್ರಿಯಲ್ಲಾಗಿರ್ಬೋದು, ಯಾಕಂತಂದರೆ ಎಣ್ಣೆ ಎಲ್ಲ ರೋಗಕ್ಕೂ ಕಾರಣ ಆಗ್ತಾ ಇದೆ. ಈಗ ಫ್ಯಾಟ್ ಆಗ್ತಾ ಇದೆ, ಕಲಬೆರಕೆ ಜಾಸ್ತಿ ಬರ್ತದೆ ಅಂತೇಳಿ ಒಂದು ಜನರಿಗೆ ಒಳ್ಳೆಯ ಎಣ್ಣೆ ಸಿಗೋದು ಒಂದು ದುರ್ಲಭ ಆಗಿದೆ.
1: ಹೌದು ಸರ್, ಇತ್ತೀಚೆಗೆ ಕಲಬೆರಕೆ ಜಾಸ್ತಿ ಆಗಿದೆ.
0: ಜಾಸ್ತಿ ಆಗಿದೆ ಅಂತ ಹೇಳ್ತೀರಿ?
1: ಅವರೂ ಬರ್ತಾರೆ, ಇವರೂ ಬರ್ತಾರೆ, ಕೆಲವು ಮಂದಿ ಒಳ್ಳೆ ಇಂಟೆನ್ಸಿಟಿ ಇರ್ತದೆ. ಸರ್ ನಮ್ಮ ಎಣ್ಣೆ ಫೇಲ್ ಆಗಬಾರ್ದು, ಅದರಲ್ಲಿ ಏನು ಫಾಲ್ಟ್ ಇದೆ ಅದನ್ನು ನಾವು ಸರಿಪಡ್ಕೊಳ್ತೀವಿ ಅನ್ನೋರು ಇದ್ದಾರೆ.
0: ಹೌದು
1: ಸರ್, ಈ ಎಣ್ಣೆ ಈ ರೀತಿ ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಬೇರೆ ಎಣ್ಣೆ ಕಲಿಸ್ಬೇಕು ಅಂಬುದನ್ನು ಕೇಳೋರು ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಆದಷ್ಟು ಅವಾಯ್ಡ್ ಮಾಡ್ರಿ ಅಂತ ನಾವು ಹೇಳ್ತೀವಿ.
0: ಈಗ ಕ್ರೂಡಾಯಿಲ್ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರಪ್ಪ ಅಂತಂದ್ರೆ ಅದು ಎಡಿಬಲ್ಗೆ ಅದು ಆರೋಗ್ಯಕ್ಕೆ ಸಮಸ್ಯೆಗೆ ಬರ್ತದೆ.
1: ಹೌದು, ಸಮಸ್ಯೆ ಆಗುತ್ತೆ.
0: ಹೌದು,
1: ಗೈಡೆನ್ಸ್ ಕೊಡ್ತೀವಿ ನಾವು, ನೀವು ಭಾಳ ಲೇಟ್ ಮಾಡಿ ಕ್ರಶ್ ಮಾಡ್ಲಿಕ್ಕೆ ಆಗ್ತೀರಿ, ಇಷ್ಟು ಲೇಟ್ ಯಾಕೆ ಮಾಡಿದ್ರಿ ನೀವು? ಯಾವಾಗ ರೈತರಿಂದ ಕೊಂಡ್ಕೊಂಡು ಕೂಡಲೇ ಒಂದು 2-3 ಡೇಸ್ ಡ್ರೈ ಆದ ಕೂಡಲೇ ನೀವು ಕ್ರಶ್ ಮಾಡಬೇಕಾಯಿತು.
0: ಅದನ್ನು ಸ್ಟಾಕ್ ಇಟ್ಕೊಂಡ್ಮೇಲೆ
1: ಸ್ಟಾಕ್ ಇಡಿ, ಸ್ಟಾಕ್ ಯಾಕೆ ಇಟ್ಕೊಳ್ತಾರೆ ಅಂದ್ರೆ ರೇಟ್ ಜಂಪ್ ಆಗ್ಬೋದು ಅಂಬ ಉದ್ದೇಶದಿಂದ ಸ್ಟಾಕ್ ಇಟ್ಕೊಳ್ತಾರೆ, ಅದು ಕ್ವಾಲಿಟಿ ಕೆಟ್ಟ ಹೋಗ್ಬಿಡ್ತದೆ.
0: ಅದು ಬಿಸಿಲಿಗೆ ಅದು ಆರೋದಿಲ್ಲ, ಅದರಲ್ಲಿ ಕೆಲವೊಂದು ಬೂಸ್ಟ್ ಬರ್ತದೆ.
1: ಬೂಸ್ಟ್ ಬರ್ತದೆ.
0: ಹೌದು, ಅದು ಕೆಲ ತೇವಾಂಶ ಜಾಸ್ತಿ ಆಗ್ತದೆ.
1: ಹೀಗಾಗುತ್ತೆ ಸರ್.
0: ಅದು ಯಾವುದೇ ಒಂದು ಪದಾರ್ಥದ ಕಾಳುಗಳನ್ನು ಪರೀಕ್ಷೆಗೆ ಅಥವಾ ಎಣ್ಣೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ತೇವಾಂಶ ಬಹಳ ಮುಖ್ಯ ಅಂತೀರ, ಹೇಗೆ ಮಾಶ್ಚರ್?
1: ತೇವಾಂಶ ಇಂಪಾರ್ಟೆಂಟ್. ತೇವಾಂಶ ಜಾಸ್ತಿ ಇದ್ದಂಗೆಲ್ಲ ಕ್ರಶಿಂಗ್ ಜಾಸ್ತಿ ಆಗೋದಿಲ್ಲ ಸರ್, ಎಣ್ಣೆ ಜಾಸ್ತಿ ಬರೋದಿಲ್ಲ. ಎಷ್ಟು ಡ್ರೈ ಮೆಟೀರಿಯಲ್ ಇತ್ತಪ್ಪ ಅಂದರೆ ಕ್ರಶಿಂಗ್ ಚೆನ್ನಾಗಾಗುತ್ತೆ, ಎಣ್ಣೆನೂ ಚೆನ್ನಾಗಿ ಬರುತ್ತೆ. ತೇವಾಂಶ ಇತ್ತು ಅಂತಂದರೆ ಅದು ಇಂಡಿಯಲ್ಲೇ ಜಾಸ್ತಿ ಎಣ್ಣೆ ಹೋಗಿಬಿಡ್ತದೆ.
0: ಹೌದು,
1: ಈ ಕಡೆ ಪ್ರೊಡಕ್ಷನ್ ಆಗೋದಿಲ್ಲ,
0: ಆಗೋದಿಲ್ಲ.
1: ಆ ಎಣ್ಣೆಯಲ್ಲೇ ಇಂಡಿಯಲ್ಲಿ ಹೋಗಿಬಿಡ್ತದೆ. ಇಂಡಿಯಲ್ಲಿ ಹೋಯ್ತಪ್ಪ ಅಂತಂದರೆ ಇಂಡಿ ರೇಟು ಅಷ್ಟೇ ಇರುತ್ತೆ.
0: ಈಗ ಹಸಿ ಕಾಳುಗಳನ್ನು ನಾವು ಮತ್ತೆ ಫ್ಯಾಕ್ಟ್ರಿಗಳಲ್ಲಿ ಹಾಕಿಬಿಟ್ರಪ್ಪ ಅಂತಂದರೆ ಅದು ಹಿಂಡಿ ಜೊತೆ ಎಣ್ಣೆ ಹೋಗ್ಬಿಡ್ತದೆ.
1: ಎಣ್ಣೆ ಹೋಗಿಬಿಡ್ತದೆ. ಹೀಗಾಗಿ ಇವ್ರಿಗೆ ಪ್ರೊಡಕ್ಷನ್ ಕಡಿಮೆ ಬರ್ತದೆ. ಇಂಡಿ ರೇಟ್ ಮಾತ್ರ ಅಷ್ಟೇ ಇರುತ್ತೆ, ಎಣ್ಣೆ ಇದ್ದರೂ ಅಷ್ಟೇ ರೇಟ್ ಇರುತ್ತೆ, ಎಣ್ಣೆ ಇಲ್ಲದಿದ್ದರೂ ಅದೇ ರೇಟೇ ಇರುತ್ತೆ. ಅದು
0: ಹೇಳಕ್ಕೆ ಇಷ್ಟಪಡ್ತೀರಿ ತಮ್ಮ ಒಂದು ಸುದೀರ್ಘ ಈ ಲ್ಯಾಬೊರೇಟರಿಯ ಒಂದು ಅನುಭವ
1: ಸರ್? ನಾವು ಮಾಡೋ ಕೆಲಸ ನಮ್ಗೆ ಬಹಳ ಸಂತೋಷವಾಗಿದೆ, ಭಾಳ ಖುಷಿನೂ ತಂದಿದೆ. ನಮ್ಮಲ್ಲಿಂದ ಎಷ್ಟೋ ಮಂದಿ ಲಾಭ ತೊಗೊಂಡಿದ್ದಾರೆ, ನಮಗೂ ಸಂತೋಷ.
0: ಒಳ್ಳೆಯದು ನಾಗಭೂಷಣ ಅವರು, ತಮ್ಮ ಒಂದು ಈ ರಾಯಚೂರು ಲ್ಯಾಬೊರೇಟರಿಯಲ್ಲಿ ಸಾಕಷ್ಟು ಎಣ್ಣೆಗಳನ್ನು ಸಂಸ್ಕರಿಸಿ ಅದರ ವರದಿಯನ್ನು ಉದ್ಯಮೆದಾರರಾಗಿರ್ಬೋದು ಅಥವಾ ಗ್ರಾಹಕರಿಗೆ ಆಗಿರ್ಬೋದು, ಮಾರುಕಟ್ಟೆದಾರರಿಗೆ, ಎಕ್ಸ್ಪೋರ್ಟ್ಗಳಿಗೆ, ಬೇರೆ ಬೇರೆ ರೀತಿಯ ಒಂದು ಕಮ್ಯುನಿಟಿಗಳಿಗೆ ತಾವು ಪರಿಶೀಲನೆಯನ್ನು ಮಾಡಿ ಅವರಿಗೆ ವರದಿಯನ್ನು ಕೊಟ್ಟಾಗ ಅವರ ಉದ್ಯಮಿಗೆ ಅವರಿಗೆ ಸಹಕಾರಿಯಾಗ್ತದೆ. ಮುಂದಿನ ದಿನಗಳಲ್ಲಿ ಈ ಲ್ಯಾಬೊರೇಟರಿಯ ಮಹತ್ವ ವಿಶ್ಲೇಷಣೆ ಮಾಡದೆ ನಾವು ಯಾವುದೇ ವಸ್ತುಗಳನ್ನು ಅದನ್ನು ಬಳಸೋದಾಗಿರ್ಬೋದು ಅಥವಾ ಆರೋಗ್ಯದ ಮೇಲೆ ಕೆಲವೊಂದು ವಿಷಯಗಳು, ಕೇವಲ ಎಣ್ಣೆ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಚಾರಗಳು ಕೂಡ ಈಗ ಆಹಾರದಲ್ಲಿ ಈಗ FFSEI ಬೇರೆ ಬೇರೆ ಒಂದು ಪ್ರಮಾಣೀಕೃತ ಸಂಸ್ಥೆಗಳು ಅದಕ್ಕೆ ಮೊಹರನ್ನು ಹಾಕಿರ್ತವೆ. ಆ ಒಂದು ವರದಿಯನ್ನು ನೋಡಿಕೊಂಡು ನಾವು ಬಳಸುವಂಥ ಆಹಾರ ಆಗಿರ್ಬೋದು, ಎಣ್ಣೆ ಪದಾರ್ಥಗಳಾಗಿರ್ಬೋದು, ಹೆಚ್ಚಿನ ಮಾಹಿತಿ ಗ್ರಾಹಕರು ಅಥವಾ ಈ ಉದ್ಯಮೆದಾರರು ನಿಮ್ಮ ಒಂದು ಲ್ಯಾಬೊರೇಟರಿಗೆ ಬಂದು ಪರಿಶೀಲನೆ ಮಾಡ್ಕೋಬೇಕಪ್ಪ ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆ
1: 9342700495
0: ಇನ್ನೊಂದ್ಸಲ ಹೇಳಿ
1: 9342700495
0: ಇವರು ನಾಗಭೂಷಣ್ ಅಂಥೇಳಿ ರಾಯಚೂರಿನಲ್ಲಿ ಇವರದು ರಾಯಚೂರು ಲ್ಯಾಬೊರೇಟರಿ ಎಣ್ಣೆಗಳ ಸಂಸ್ಕರಣೆ ಅಥವಾ ಈ ಪ್ರಯೋಗಾಲಯಗಳ ವಿಶ್ಲೇಷಣೆ ಮಾಡುವಂಥದ್ದು. ಸಂಬಂಧಪಟ್ಟವರು ಅಥವಾ ಆಸಕ್ತಿ ಉಳ್ಳಂಥವರು ತಮ್ಮ ಪರಿಕರಗಳನ್ನು ಏನಾದರೂ ಪ್ರಯೋಗ ಮಾಡಿಕೊಳ್ಳಿಕ್ಕೆ ಬಯಸಿದ್ದೇ ಆದರೆ ಇವರ ನೇರವಾಗಿ ದೂರವಾಣಿಗೆ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಸಾಕಷ್ಟು ಸುಮಾರು ವರ್ಷಗಳಿಂದ ತಾವು ಒಂದು ಸೇವೆಯನ್ನು ಸಲ್ಲಿಸುತ್ತಾ ಈ ಭಾಗದವರಿಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದೀರಿ. ಒಂದು ಆರೋಗ್ಯ ವಿಚಾರದಲ್ಲಿ ನಾವು ಬಂದಾಗ ಎಲ್ಲರೂ ಆರೋಗ್ಯವಂತರಾಗಿರ್ಬೋದು ಅಥವಾ ಮೋಸಕ್ಕೆ ಹೋಗೋದಂತಾಗಿರ್ಬೋದು, ಒಂದು ವ್ಯವಸ್ಥೆಯಲ್ಲಿ ನಾವು ಇರುವಾಗ ಅದರ ಒಂದು ಪ್ರಮಾಣೀಕೃತ ವರದಿ ಆಧಾರದ ಮೇಲೆ ನಾವು ಬದುಕಬೇಕಾಗ್ತದೆ. ನಿಮ್ಮ ಕೆಲವು ವಿಶ್ಲೇಷಣೆಯ ಅನುಭವಗಳನ್ನು ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಾಗಭೂಷಣ್ ಅವರೇ ತಮಗೆ ಧನ್ಯವಾದಗಳು, ನಮಸ್ಕಾರ.
1: ಸಂತೋಷ. ಕೊನೆಯದಾಗಿ ಈ ಅವಕಾಶ ಕಲ್ಪಿಸಿಕೊಟ್ಟದಕ್ಕಾಗಿ ಆಕಾಶವಾಣಿ ರಾಯಚೂರು ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು.
0: ನಮಸ್ಕಾರ.
2: ಇದುವರೆಗೆ ವಿವಿಧ ಎಣ್ಣೆಗಳನ್ನು ಪರೀಕ್ಷೆ ಮಾಡುತ್ತಿರುವ ರಾಯಚೂರಿನ ನಾಗಭೂಷಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
0: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36-37°C ಮತ್ತು ಕನಿಷ್ಠ ಉಷ್ಣಾಂಶ 24-26% ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 68-69% ಮತ್ತು ಕನಿಷ್ಠ ಆರ್ದ್ರತೆ 34-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಸಾಮಾನ್ಯ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳಿ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧ ಮಾಡ್ಕೋಬೇಕಾಗ್ತದೆ. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೆಸರು ಬೆಳೆಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಬಿತ್ತನೆಗೆ ಸೂಕ್ತವಾದಂತಹ ತಳಿಯಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ರೈಸೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಮ್ದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕಾಗ್ತದೆ.
3: ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದರೆ, ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡೇಮಿಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, TGLPS 3, ಅಜಯ, ಕದರಿ 9 ಈ ತಳಿಗಳು ಸೂಕ್ತವಾಗಿವೆ. ಶೇಂಗಾ ಬಿತ್ತನೆಯ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡಬೇಕಾಗ್ತದೆ. ಹತ್ತಿಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, 32-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡೇಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡೇಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತಿರುವಂತಹ ರೈತ ಬಾಂಧವರು TS 3R, GRG 811 ಮತ್ತು GRG 152 ತಳಿಯನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಯಾಗುವ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ, ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
2: ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳೋಣ ಪೇಟೆ ಧಾರಣೆ ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕನಿಷ್ಠ 2501 ರೂಪಾಯಿಯಿಂದ ಗರಿಷ್ಠ 2511 ರೂಪಾಯಿಗಳು. ಕಡಲೆಕಾಳು ಜವಾರಿ ಸ್ಥಳೀಯ 4069 ರೂಪಾಯಿಗಳಿಂದ 5469 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 9262 ರೂಪಾಯಿಗಳಿಂದ 9320 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 6189 ರೂಪಾಯಿಗಳಿಂದ 7580 ರೂಪಾಯಿಗಳು. ಭತ್ತ ಸೋನಮಸೂರಿ 2241 ರೂಪಾಯಿಗಳಿಂದ 2895 ರೂಪಾಯಿಗಳು. ತೊಗರಿ ಕೆಂಪು 5555 ರೂಪಾಯಿಗಳಿಂದ 7889 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 2200 ರೂಪಾಯಿಗಳಿಂದ ಗರಿಷ್ಠ 2380 ರೂಪಾಯಿಗಳು. ಭತ್ತ ಬಂದು 3200 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ಬೆಲೆ. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಒಣಮೆಣಸಿನಕಾಯಿ ಬ್ಯಾಡಗಿ ಕನಿಷ್ಠ 16,000 ರೂಪಾಯಿಗಳಿಂದ ಗರಿಷ್ಠ 16,040 ರೂಪಾಯಿಗಳು. ಜೋಳ ಬಿಳಿ 4,000 ರೂಪಾಯಿಗಳಿಂದ 4,230 ರೂಪಾಯಿಗಳು. ಭತ್ತದ ಆರ್ವಿನಿಯರ್ ಹಳೆಯದು 2460 ರೂಪಾಯಿಗಳಿಂದ 3450 ರೂಪಾಯಿಗಳು. ಅಕ್ಕಿ ಸೋನಾ ಸಾಧಾರಣ 4,700 ರೂಪಾಯಿಗಳಿಂದ 5,100 ರೂಪಾಯಿಗಳು. ಇದುವರೆಗೆ ಕ್ರಮವಾಗಿ ಮಾರುಕಟ್ಟೆ ರಾಯಚೂರು ಹಾಗೂ ಲಿಂಗಸ್ಕೂರು ಮತ್ತು ಸಿಂಧನೂರಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:25. ಈಗ ಜನಪದ ಸಂಗೀತ. ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಎನ್ ತಿಮ್ಮಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು.

ಇದುವರೆಗೆ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಎನ್ ತಿಮ್ಮಪ್ಪ ನಾಯಕ್ ಮತ್ತು ಸಂಗಡರಿಂದ ತತ್ವಪದಗಳನ್ನು ಕೇಳಿದ್ರೆ ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ವಾರ್ತೆಗಳ ವಿವರ: ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಹಾಗೂ ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಹಾಗೂ ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಭಾರತ ಫ್ರಾನ್ಸ್ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಗಾಢಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ವಿವಾಟೆಕ್ ಶೃಂಗಸಭೆಯು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಕಾರ್ಯಕ್ರಮವಾಗಿದ್ದು, ಅಲ್ಲಿ ಪ್ರಧಾನಿ ಮೋದಿ ಅವರು ಭಾರತದ ಬೆಳೆಯುತ್ತಿರುವ ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಆವೃತ್ತಿಯ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾರತ ಅತಿದೊಡ್ಡ ರಾಷ್ಟೀಯ ವೇದಿಕೆಯನ್ನು ಹೊಂದಿರುತ್ತದೆ. ಇದು ಭಾರತೀಯ ಮತ್ತು ಯುರೋಪಿಯನ್ ನಾವೀನ್ಯತೆ ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯದ ಸಂಕೇತವಾಗಿದೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಲ್ಸ್ಟೋಮ್ನ ಸಿಇಒ ಮಾರ್ಟಿನ್ ಸಿಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಭಾರತದಲ್ಲಿ ಆಲ್ಸ್ಟೋಮ್ನ ಮಹತ್ವದ ಹೂಡಿಕೆಗಳ ಕುರಿತು ಮಾಹಿತಿ ಪಡೆದರು. ಇದು ಉದ್ಯೋಗ ಸೃಷ್ಟಿ ಮತ್ತು ಭಾರತದ ರೈಲು ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದೆ. ಭಾರತದಲ್ಲಿ ಮತ್ತಷ್ಟು ವಿತರಣೆ ಮತ್ತು ಹೂಡಿಕೆಗಳಿಗಾಗಿ ಆಲ್ಸ್ಟೋಮ್ನ ಯೋಜನೆಗಳ ಕುರಿತು ಮಾರ್ಟಿನ್ ಸಿಯಾನ್ ಅವರು ಮಾಹಿತಿಯನ್ನು ಹಂಚಿಕೊಂಡರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಿಸಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,00,000 ಹೆಚ್ಚು ಉದ್ಯೋಗಿಗಳನ್ನು ಪಿಎಂವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25%ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆದ ಯುವಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದ ವೇಳೆ 15,00,000 ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಇದೇ ಶನಿವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಹಾರ ನಿಗಮದ ವತಿಯಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗೋದಾಮುಗಳಿಗೆ ಸ್ಮಾರ್ಟ್ ವೇರ್ ಹೌಸಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಿದೆ ಮತ್ತು ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಬಲಪಡಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ವಿತರಿಸಲಾದ ಸುಮಾರು 98.5% ಆಹಾರ ಧಾನ್ಯಗಳು ಈ POS ಸಾಧನಗಳ ಮೂಲಕ ಆಧಾರ್ ದೃಢೀಕರಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಎಲ್ಲಾ ಸಂಸ್ಕರಣಾಗಾರಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.36 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳು ಬುಕಿಂಗ್ಗಳನ್ನು ಸ್ವೀಕರಿಸಲಾಗಿದೆ ಮತ್ತು 1.47 ಕೋಟಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ನಿರ್ದೇಶಕ ಓಪೇಶ್ ಕುಮಾರ್ ಶರ್ಮಾ ಮಾತನಾಡಿ, 62,370 ಮೆಟ್ರಿಕ್ ಟನ್ ಸರಕುಗಳನ್ನು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಬೆಳಗ್ಗೆ ಗುಜರಾತ್ನ ದಹೇಜ್ ಬಂದರು ತಲುಪುವ ನಿರೀಕ್ಷೆಯಿದೆ. ಈ ಹಡಗು ಸೋಮವಾರ ಹರ್ಮೋಜ್ ಜಲಸಂಧಿಯನ್ನು ದಾಟಿತ್ತು ಎಂದು ಮಾಹಿತಿ ನೀಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲಾವಕಾಶವನ್ನು ಒದಗಿಸಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಸಭೆಗೆ ಮುನ್ನ ಡಿಜಿಟಲ್ ಸಹಿ ಮಾಡಲಾದ 14 ಅಂಶಗಳ ಈ ಒಪ್ಪಂದವು ತಕ್ಷಣದ ಕದನ ವಿರಾಮವನ್ನು ಜಾರಿಗೊಳಿಸುವುದರ ಜೊತೆಗೆ ಉಭಯ ರಾಷ್ಟಗಳು ಪರಸ್ಪರ ದಾಳಿ ನಡೆಸುವ ಕ್ರಮಗಳಿಂದ ದೂರವಿರಲು ಬದ್ದವಾಗಿದೆ. ಅಲ್ಲದೆ ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ವಿವಾದಗಳನ್ನು ಬಗೆಹರಿಸಲು ಒಂದು ಚೌಕಟ್ಟನ್ನು ರೂಪಿಸಿದೆ. ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ನವದೆಹಲಿಯಲ್ಲಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಅಮಿತ್ ಶಾ, ಉಭಯ ರಾಷ್ಟಗಳ ನಡುವಿನ ಭದ್ರತಾ ಸಹಕಾರವನ್ನು ವಿಶೇಷವಾಗಿ ಭಯೋತ್ಪಾದನೆ ನಿಗ್ರಹ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಮುದಾಯ ರೇಡಿಯೋಗಳು ದೇಶದ ಕೊನೆಯ ಜನರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ AIR ಇಂದು ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಪ್ರಯೋಜನಕ್ಕಾಗಿ ಜಾಗೃತಿ ಸಂದೇಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ರೇಡಿಯೋದಲ್ಲಿನ ನಾವೀನ್ಯತೆ ಮುಖ್ಯವಾಗಿದೆ ಎಂದು ಹೇಳಿದರು. ಬ್ರೆಜಿಲ್ನ ಬ್ರೆಸಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಔಷಧೀಯ ಆಯೋಗದ ನಿಗಮವು ಈ ತಿಂಗಳ 15-17ರವರೆಗೆ ನಡೆದ 3 ದಿನಗಳ ಸಭೆಯಲ್ಲಿ ಭಾಗವಹಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಹೀರೋ ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್ ಹಾಗೂ ಮನ್ಹರ್ ಇವರ ಧ್ವನಿಗಳಲ್ಲಿ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್, ಸಾಹಿತ್ಯ ಆನಂದ್ ಬಕ್ಷಿ.

ಆನಂದ್ ಬಕ್ಷಿಯವರು ಗೀತ ರಚಿಸಿ ಆರ್ ಡಿ ಬರ್ಮನ್ ಇವರು ಸಂಗೀತ ನಿರ್ದೇಶಿಸಿರುವ ಹರೇರಾಮ ಹರಿಕೃಷ್ಣ ಚಿತ್ರದ ಗೀತೆಯನ್ನು ಈಗ ಕೇಳಿ. ಕೇಳಿಬರುವ ಸ್ವರಗಳು ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರದು.

ಇದುವರೆಗೆ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರಗಮಿಯವರ ಯುಗಗಳ ಸ್ವರಗಳಲ್ಲಿದ್ದ ದಿಲ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಂಗೀತ ಆನಂದ್ ಮಿಲಿನ್, ಸಾಹಿತ್ಯ ಸಮೀರ್ ಅವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಕಯಾಮತ್ ಸೆ ಕಯಾಮತ್ ಕಯಾಮತ್ತ ಚಿತ್ರದಿಂದ. ಹಾಡಿರುವವರು ಉದಿತ್ ನಾರಾಯಣ್ ಮತ್ತು ಸಂಗಡಿಗರು. ಸಂಗೀತ ಆನಂದ್ ಮಿಲಿನ್, ಸಾಹಿತ್ಯ ಮಜ್ರು ಸುಲ್ತಾನ್ಪುರಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕುಮಾರ್ ಸಾನು ಹಾಗೂ ಅನುರಾಧಾ ಪೌಡ್ವಾಲ್ ಇವರ ಧ್ವನಿಗಳಲ್ಲಿ ದಿಲ್ ಹೈ ಕಿ ಮಾನ್ ತನ್ಹಿ ಚಿತ್ರದ ಗೀತೆ, ಸಂಗೀತ ನದೀಮ್ ಶ್ರವಣ್, ಸಾಹಿತ್ಯ ಫಯಜ್ ಅನ್ವರ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ಈಗ ಜನಪದ ಸಂಗೀತ. ರಾಯಚೂರಿನ ಕಾಳಿದಾಸನಗರದ ನರಸಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 8:45. ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ಗಂಟೆಗೆ ನ್ಯೂಸ್ ಅಟ್ 9 ದೆಹಲಿ ಕೇಂದ್ರದಿಂದ.

0: ದೊರೆಯಲಿದ್ದು ಗಾಳಿ ಮತ್ತು ನೀರಿನ ಮೂಲಕ ಸಸ್ಯಗಳಿಗೆ ಲಭ್ಯವಾಗುತ್ತವೆ.
1: ಸಿ ಅಶ್ವಥ್ ಇವರ ಧ್ವನಿಯಲ್ಲಿದ್ದ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯನ್ನು ಕೇಳಿದ್ರಿ. ಈಗ ಕೆಎಸ್ ನಿಸಾರ್ ಅಹಮದ್ ಇವರ ರಚನೆ ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಯಲ್ಲಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30 ವಾಗುತ್ತಿದ್ದು ಕನ್ನಡ ಭಾರತಿ ಕಾರ್ಯಕ್ರಮ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಭಾರತಿ. ಆತ್ಮೀಯ ಕೇಳುಗರೆ, ಕನ್ನಡ ಭಾರತಿ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ ತೊಂಬತ್ತು ತುಂಬಿದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಆಯೋಜಿತವಾಗ್ತಾ ಇದೆ, ಅದನ್ನು ನೀವು ಗಮನಿಸಿದ್ದೀರಿ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗಾಯನ ಸಮಾಜದಲ್ಲಿ ಮೇ 30ನೇ ತಾರೀಕು ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಸಾಹಿತ್ಯ, ಸಂಗೀತ, ನಾಟಕ ಮತ್ತು ಕೇಳುಗರು ಈ ಎಲ್ಲ ವಿಷಯಗಳ ಬಗ್ಗೆ ತಜ್ಞರು ವಿಷಯಗಳನ್ನು ಮಂಡಿಸಿದರು. ಈ ದಿನ ಆ ಕಾರ್ಯಕ್ರಮದಿಂದ ಆಯ್ದ ಭಾಗಗಳನ್ನು ನೀವು ಆಲಿಸಲಿದ್ದೀರಿ. ಮೊದಲು ಕೇಳೋಣ ಆಕಾಶವಾಣಿ ಮತ್ತು ಸಾಹಿತ್ಯ. ಈ ವಿಷಯವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಸಾದರ್ ಅವರ ಮಾತುಗಳು.
1: ಸಾಹಿತ್ಯ ನಮ್ಮೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ಸಾಹಿತ್ಯದ ಬಗ್ಗೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿ, ಸಹಿತವಾದದ್ದು ಅಂತ. ಈ ಸಹಿತ ಅನ್ನೋದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವುದಕ್ಕೂ ನಾವು ಸಿಕ್ವಲ್ ಆಗಿ ಬಳಸಿದರೆ ಆಕಾಶವಾಣಿ ಪ್ರಸಾರ ಮಾಡ್ತಾ ಇರುವಂಥ ಸಂಗೀತ, ಸಾಹಿತ್ಯ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳು ಬಹುಜನರ ಹಿತವನ್ನು ಬಹುಜನರ ಸುಖವನ್ನು ಬಯಸುವಂಥ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ನಾವೆಲ್ಲ MA ಓದ್ತಾ ಇರುವಾಗ ನನಗೆ ಬಹಳ ನೆನಪಿರುವಂಥ ಒಂದು ಸಂದರ್ಭ, ಅಡಿಗರ ಭೂಮಿಗೀತವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅಡಿಗರ ಭೂಮಿಗೀತವನ್ನು ಅಭ್ಯಾಸ ಮಾಡುವಾಗ ನಮ್ಮ ಕಲಿಸೋರು ಅದರ ಪ್ರತಿ ಶಬ್ದದ ಒಂದೊಂದು ಅರ್ಥವನ್ನು ಬಿಡಿಸಿ ಅದರ ಆಳಕ್ಕೆ ಹೋಗಿ ಹೇಳುವಾಗ ಆ ಶಬ್ದಗಳನ್ನಿಲ್ಲಿ ಹೇಳಕ್ಕೆ ಹೋದ್ರೆ ಸಮಯ ಹೋಗುತ್ತೆ. ಅಡಿಗರು ಭೂಮಿಯ ಒಳಕ್ಕೆ ಒಳಕ್ಕೆ ಕುಕ್ಕಿ ಕುಕ್ಕಿ ಆಳಕ್ಕೆ ಹೆಕ್ಕಿ ತೆಗೆದಂತೆ ಗರಿ ಮಿದಿರುವ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಅದಿರು ಸಿಗತ್ತೆ, ಅದನ್ನು ಪುಟಕ್ಕಿಟ್ಟು ಚಿನ್ನ ಮಾಡುತ್ತೆ. ಈ ಕವಿ ಹೆಂಗಿರಬೇಕು ಅಂತ ಹೇಳಿ ಒಂಥರದ ನಿಜವಾಗಿ ಅವಾಗ ಊಹೆ ಮಾಡ್ಕೊಳ್ತಿದ್ವಿ. ಅಡಿಗರ ಭೂಮಿಗೀತ ಕವಿತೆ ಎಷ್ಟು ಅದ್ಭುತವಾದದ್ದಿದೆ, ಈ ಭೂಮಿಗೀತ ಕವಿತೆ ಹುಟ್ಟಿದ್ದೆ ಆಕಾಶವಾಣಿ ಮೈಸೂರಿನಿಂದ ಅಂತ ಕೇಳಿದಾಗ ನಿಜಕ್ಕೂ ನನಗೆ ರೋಮಾಂಚನ. ಭುವಿ ನೀಡಿದ ಬೆಳಕು ಅಂತ ಮೈಸೂರು ಆಕಾಶವಾಣಿ ಒಂದು ಕವಿಗೋಷ್ಠಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷತೆಗೆ ಅಡಿಗರನ್ನು ಕರೆದಾಗ ಅವರು ಬರೆದ ಗೀತೆ ಮೊದಲಿದ್ದು ಭೂಮಿಗೀತೆ. ನೋಡಿ, ಒಂದು ನಮ್ಮೆ ಘಟ್ಟದ ಪ್ರವರ್ಧಮಾನಕ್ಕೆ ಕಾರಣರಾದ ಅಡಿಗರು ಆ ಕವಿತೆಯನ್ನು ಬರೆದಿದ್ದು ಆಕಾಶವಾಣಿಯಿಂದ. ಆಕಾಶವಾಣಿಯನ್ನು ಆರಂಭಿಸಿದ ಎಂ ಇ ಗೋಪಾಲಸ್ವಾಮಿಯವರು ಪ್ರಸ್ತಾಪ ಮಾಡಿದರು. ಆಕಾಶವಾಣಿಯ ಆರಂಭದಲ್ಲಿ ಮೊಟ್ಟ ಮೊದಲು ಪ್ರಸಾರ ಆದ ಭಾಷಣ ಕುವೆಂಪು ಅವರ ಸಾಹಿತ್ಯದ ಭಾಷಣ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಸೊ ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳು ಅನ್ನೋದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಮಾಡಿದ ಸಾಹಿತ್ಯದ ಕಾರ್ಯಕ್ರಮಗಳ ಒಂದು ದೊಡ್ಡ ಯಾದಿಯನ್ನು ಕೊಟ್ಟುಕೊಳ್ತಾ ಹೋದರೆ

0: ಒಂದು ತಿಂಗಳವರೆಗೆ ಅದನ್ನು ಹೇಳಬಹುದು. ಅಷ್ಟು ಸಮೃದ್ಧವಾದದ್ದು. ಆಕಾಶವಾಣಿ ಮಾಡಿರುವಂತಹ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದಿದೆ, ನಮ್ಮ ಹಿಂದಿನವರು ಮಾಡಿ ಹೋಗಿದ್ದಿದೆಯಲ್ಲ, ಅದನ್ನು ನಾವು ಕೇಳಿ ಕೂಡ ನಾವು ಅದನ್ನು ಸಂತೋಷಪಟ್ಟಿದ್ದೇವೆ. ಉದಾಹರಣೆಗೆ ನಮ್ಮ ಆರ್ಕೇವ್ ಅಲ್ಲಿ ಇರುವಂತಹ ಎಷ್ಟೆಷ್ಟು ಮಾಸ್ತಿಯವರದು, ಕುವೆಂಪು ಅವರದು, ಬೇಂದ್ರೆ ಅವರ ಸಂದರ್ಶನಗಳು, ಅವರ ಭಾಷಣಗಳನ್ನು ಕೇಳಿಬಿಟ್ರೆ ಆ ವ್ಯಕ್ತಿಗಳನ್ನು ನಾವು ನೋಡ್ಬೇಕಿತ್ತಲ್ಲ ಅನ್ನುವಷ್ಟು. ನನ್ನ ಭಾಗ್ಯ ಅಂದರೆ ಆಕಾಶವಾಣಿ ಸೇರಿದ್ದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕುವೆಂಪು ಮತ್ತು ಮಾಸ್ತಿ ಅವರು ಇಬ್ಬರನ್ನು ಬಿಟ್ಟರೆ ಉಳಿದ 6 ಜನ ಜ್ಞಾನಪೀಠ ಪ್ರಶಸ್ತಿ ವಿದೇಶರನ್ನು ಸಂದರ್ಶನ ಮಾಡೋ ಭಾಗ್ಯ ನನಗೆ ಆಕಾಶವಾಣಿಯಲ್ಲಿ ಸಿಕ್ಕಿತು. ಇದು ಸಂದರ್ಶನ ಮಾಡೋ ಭಾಗ್ಯ ಅಷ್ಟೇ ಅಲ್ಲ, ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು. ಇದೆಲ್ಲದರಿಂದ ಪ್ರೇರಿತನಾಗಿ ನಾನು ಆಕಾಶವಾಣಿಯಲ್ಲಿ ಮಾಡಿದ ಸಾಹಿತ್ಯಿಕ ಪ್ರಯೋಗಗಳನ್ನು ಒಂದೆರಡನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. 1992 ಆಕಾಶವಾಣಿಯ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲನೇ ಪ್ರಯೋಗವನ್ನು ಮಾಡಿದ್ವಿ. ಅದರ ಹೆಸರು ನೇರ ನಗೆಜಾಲ ಅಂತ. ಬಹುಶಃ ನಮ್ಮ ಇಂಜಿನಿಯರ್ ವಿಭಾಗದಲ್ಲಿ ಇದ್ದಾರೆ ಅನಿಲ್ ಕುಮಾರ್ ಅಂತ ಒಬ್ಬ ಇಂಜಿನಿಯರ್ ಇದ್ರು, ಅಸಿಸ್ಟೆಂಟ್ ಇಂಜಿನಿಯರು. ಕರ್ನಾಟಕದಲ್ಲಿ ಅವತ್ತು 6 ಕೇಂದ್ರಗಳಿದ್ವು. 6 ಕೇಂದ್ರಗಳನ್ನು ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಪ್ರಸಾರ ಮಾಡಬೇಕು ಅನ್ನೋದೊಂದು ಚಾಲೆಂಜ್ ಅನ್ನು ಅವ್ರಿಗೆ ಹೇಳಿದ್ದೀನಿ. ಇವತ್ತು ತಾಂತ್ರಿಕ ಯುಗದಲ್ಲಿ ಇದು ಸುಲಭ ಆಗ್ಬಹುದು. ಅದು ಎಂಥ ದೊಡ್ಡ ಸಾಧನೆ ಅಂದರೆ ನಮ್ಮ ಡಾಕ್ಟರ್ ಜೋತ್ಸ್ನಾ ಕಾಮತ್ ಅವರು ಇದನ್ನು ಹೆಂಗೆ ಮಾಡ್ತೀರಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು. ನೀವು ಬಂದು ಸ್ಟುಡಿಯೋದಾಗ ಕುಂತ ನೋಡ್ರಿ ಅಂತ ಹೇಳ್ತಿದ್ದೆ. ಎಷ್ಟು ಸಕ್ಸಸ್ಫುಲ್ ಆಯ್ತಂದ್ರೆ 6 ಕೇಂದ್ರಗಳನ್ನು ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಒನ್ ಸ್ಟೇಷನ್ ಟು ಅನದರ್ ಸ್ಟೇಷನ್ ಹಿಂಗೆ ಹೋಗಿ ನಮ್ಮ ಹಲವಾರು ಕಲಾವಿದರು ಕೂಡ ಅದನ್ನು ನೋಡಿದ್ದಾರೆ. ಆ ಕಾರ್ಯಕ್ರಮ ಪ್ರಸಾರ ಆದ್ಮೇಲೆ ಅವಾಗ AR ಸಿಂಧೆ ಅಂತೇಳಿ ನಮ್ಮ ಡೈರೆಕ್ಟರ್ ಜನರಲ್ ಇದ್ರು. ಅದ್ರದ್ದೊಂದು ರಿಪೋರ್ಟ್ ನಮ್ಮ ಚಂದ್ರಮೌಳಿ ಅವರು ಕಳಿಸಿದಾಗ ಆಕಾಶವಾಣಿ ಬೆಂಗಳೂರು ಮಾಡಿದ ಈ ಕಾರ್ಯಕ್ರಮದ ರೀತಿಯಲ್ಲಿನೇ ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಮಾಡಬೇಕು ಅಂತ ಹೇಳಿ ಒಂದು ಪರಮಾನ ಹೊಂದಿಸಿ. ಇದು ಆಕಾಶವಾಣಿಯ ಕೊಡುಗೆ. ಇಂಥ ಹಲವಾರು ಕಾರ್ಯಕ್ರಮಗಳು. ಇನ್ನೊಂದು ನನಗೆ ನೆನಪಾಗ್ತಾ ಇದೆ, ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಾನು ಧಾರವಾಡದಲ್ಲಿದ್ದೆ. ಒಂದು 100 ವರ್ಷಕ್ಕೆ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿ ಒಂದು 100 ವರ್ಷಕ್ಕೆ 100 ನಿಮಿಷದ ಕಾರ್ಯಕ್ರಮ, 100 ಶ್ರೋತೃಗಳನ್ನು ಕರೆಯೋದು ಸ್ಟುಡಿಯೋದಲ್ಲಿ, ಇದು ಒಂದು ಹಾಲಲ್ಲಿ 100 ನಿಮಿಷಕ್ಕೆ ಪ್ರಸಾರ ಮಾಡೋದು. ಆಮೇಲೆ ನೇರ ಪ್ರಸಾರ ಅಲ್ಲಿಂದನೇ, ಎಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಅರೇಂಜ್ ಮಾಡಿ ಅಲ್ಲಿಂದ ಲೈವ್ ಮಾಡೋದು. ಬಹುಶಃ ಭಾರತದ ಪ್ರಸಾರ ಇತಿಹಾಸದಲ್ಲಿ ಅದು ಕೂಡ ಒಂದು ಮೈಲಿಗಲ್ಲಾಗಿ ಉಳಿತು. ಇವೆಲ್ಲವನ್ನು ನೆನೆಸಿಕೊಂಡಾಗ ಆಕಾಶವಾಣಿಯಿಂದ ಕಾರ್ಯಕ್ರಮ ಮಾಡುವಾಗ ಏನೇನು ಸಾಧ್ಯತೆಗಳಿದ್ದಾವೆ, ಒಂದು ಮಾಡಿದ್ಮೇಲೆ ಹಳತಾಗತ್ತೆ ಇನ್ನೊಂದು ಬರ್ತದೆ. ಇದರ ಜೊತೆಗೆ ಹಲವಾರು ನಾಟಕಗಳನ್ನು ಪ್ರೊಡ್ಯೂಸ್ ಮಾಡುವಾಗ ನಮ್ಮ ಸಂಗೀತ ವಿಭಾಗದ ಹಲವಾರು ಕಲಾವಿದರನ್ನು ನಾನು ಬಳಸ್ಕೊಂಡಿದ್ದೇನೆ. ಮಾಲ್ತಿಯವರಿದ್ದಾರೆ ನೆನಪಾಗತ್ತೆ, ಒಂದು ಜೇನಹನಿ ಅಂತ ಕೇವಲ ಒಂದೇ ಒಂದು ನಿಮಿಷದ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದ್ದೆ. ಈ ಜೇನಹನಿಯನ್ನು ಕೇಳೋದಕ್ಕೆ ಲಕ್ಷಾಂತರ ಜನರ ಕಿವಿಗಳು ಕಾಯ್ತಿದ್ವು ಅನ್ನೋದನ್ನು. ಅಪರ್ಣ ಮತ್ತು ನಾನು 1 ವರ್ಷದವರೆಗೆ ಒಂದು ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ, ಬರೀ ಸಾಹಿತ್ಯ ಆಧಾರಿತ. ಆ ಕಾರ್ಯಕ್ರಮ ರಾತ್ರಿ 10 ಆ ವೇಳೆಯಲ್ಲಿಯೂ ಕೂಡ ಎಚ್ಚರಿದು ಕೇಳುವಂಥ ಒಂದು ಕೇಳುವ ವರ್ಗ ನಿರ್ಮಾಣ ಆಯಿತು. ಸಾಹಿತ್ಯದ ಶಕ್ತಿಯಷ್ಟು. ಬೆಂಗಳೂರು ಮತ್ತು ಕರ್ನಾಟಕದ ಆಕಾಶವಾಣಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಏನಂತಂದರೆ, ಆಕಾಶವಾಣಿಯಲ್ಲಿ ಪ್ರಸಾರ ಮಾಡೋದಿದೆ, ಪ್ರಕಟಣೆಯ ಒಂದು ಪ್ರಯೋಜನ ಇಲ್ಲ ನಮ್ಮಲ್ಲಿ. ಆದರೆ ಈ ಬ್ಯಾರಿಯರನ್ನು ಮುರಿದು ಬೆಂಗಳೂರು ಆಕಾಶವಾಣಿ ಪ್ರಸಾರ ಪ್ರಕಟಣೆ ಅನ್ನುವ ಯೋಜನೆಯನ್ನು ಆರಂಭಿಸಿ ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ, ಆಕಾಶವಾಣಿಯ ಚರಿತ್ರೆಯಲ್ಲಿ 10-12 ಪುಸ್ತಕಗಳನ್ನು 1992, 1993, 1994 ವರ್ಷಗಳಲ್ಲಿ 12 ಪುಸ್ತಕಗಳನ್ನು, ಆಕಾಶವಾಣಿಯ ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ. ಇದು ಬಹಳ ಮುಖ್ಯವಾದದ್ದು. ಇದೇ ಮುಂದುವರೆದ ಭಾಗವಾಗಿ ಗುಲ್ಬರ್ಗ ಆಕಾಶವಾಣಿಯಲ್ಲಿದ್ದಾಗ 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು ಅಂತ ಒಂದು ಸೆಮಿನಾರ್ ಮಾಡಿ 7 ದಿವಸ, ಆ 7 ದಿವಸದ ಸೆಮಿನಾರ್ ಲೈವ್ ಮಾಡಿ ಅವೆಲ್ಲ ಭಾಷಣಗಳನ್ನು ಪ್ರಕಟಿಸಿದ್ದೇವೆ. ಅದು ಇವತ್ತು 450 ಪುಟದ ಒಂದು ಪುಸ್ತಕ ಇದೆ, 3 ಮುದ್ರಣಗಳನ್ನು ಕೊಂಡಿದೆ. ಇವತ್ತು ಕನ್ನಡ ಓದುವ ವಿದ್ಯಾರ್ಥಿಗಳಿಗೆ, IAS KAS ವಿದ್ಯಾರ್ಥಿಗಳಿಗೆ ಅದು ಟೆಕ್ಸ್ಟ್ ಆಗಿದೆ, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಟೆಕ್ಸ್ಟ್ ಆಗಿದೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ಆಕಾಶವಾಣಿಯ ಸಾಹಿತ್ಯ ಕಾರ್ಯಕ್ರಮಗಳು ಬರೀ ಕೇಳುವುದಕ್ಕಾಗಿಲ್ಲ, ಮುಂದಿನ ತಲೆಮಾರಿಗೆ ತಲುಪಿಸುವ ಒಂದು ಕೆಲಸವನ್ನು ಮಾಡುತ್ತೆ. ಈ ಪರಂಪರೆಯ ಮುಂದುವರಿಕೆ ಇದೆಯಲ್ಲ, ಇದು ಆಕಾಶವಾಣಿ ಸಾಹಿತ್ಯದ ಮೂಲಕ ಮಾಡ್ತಾ ಇದೆ. ಒಂದು 2 ಸಂದರ್ಭಗಳನ್ನು ಹೇಳಬೇಕು. GS ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಾಗ ಬೆಂಗಳೂರು ಆಕಾಶವಾಣಿಯವರು 1 ವಾರ ಪರ್ಯಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿ ಆಕಾಶದೀಪ ಅಂತ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದು ಇವತ್ತಿಗೂ ಕೂಡ ಅವರ ಒಂದು ಸಮಗ್ರ ವ್ಯಕ್ತಿತ್ವ ಕಟ್ಟಿಕೊಡೋದು. ಸುಮತಿಯವರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ, ಬಾನುಲಿಯನ್ನು ಕಟ್ಟಿ ಬೆಳೆಸಿದವರ ಒಂದು ದೊಡ್ಡ ಸರಣಿಯನ್ನು ಪ್ರಸಾರ ಮಾಡಿದರು. ಹೀಗೆ ಹೇಳ್ತಾ ಹೋದರೆ ಮುಗಿಯಲಾರದ ಕತೆ. ನಮ್ಮ ಆರ್ಕೇವಲಲ್ಲಿ ಇರುವಂಥ ಅಶರೀರವಾಣಿಯ ಧ್ವನಿಗಳೇನದವಲ್ಲ, ಅವು ಮುಂದಿನ ತಲೆಮಾರಿಗೆ ದೊಡ್ಡ ಸಂಪತ್ತು. ಅದರ ಜೊತೆಗೆ ಸಂಗೀತದ ಜೊತೆಗೆ ಜನಪದ ಸಾಹಿತ್ಯವನ್ನು ಪ್ರಿಸರ್ವ್ ಮಾಡಿರುವ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಆಕಾಶವಾಣಿ ಮಾತ್ರ. ಇವತ್ತು ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಸಂಗ್ರಹಿತವಾದಂಥ ಧ್ವನಿಮುದ್ರಿತವಾದಂಥ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದರೆ ಬಹುಶಃ 700-800 ತಾಸುಗಳಿಗಿಂತ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಂಗೀತ ಈ ಥರದ್ದೆಲ್ಲ ಕಾರ್ಯಕ್ರಮಗಳು. ಬಹಳ ಮುಖ್ಯವಾಗಿ ಏನಂದ್ರೆ ಆಕಾಶವಾಣಿ ಅನ್ನೋ ಶಬ್ದ ಇದೆಯಲ್ಲ, ಗೋಪಾಲಸ್ವಾಮಿ ಅವರು ಕಾಯಿನ್ ಮಾಡಿದ್ರು ಅಂತ ಹೇಳ್ತೇವೆ ನಾ ಕಸ್ತೂರಿ ಅವರು. ಅದಕ್ಕೂ ಮುಂಚೆ ನಮ್ಮ ರಾಮಾಯಣ ಮಹಾಭಾರತ ಪುರಾಣ ಮಹಾಕಾವ್ಯಗಳಲ್ಲಿ ಆಕಾಶವಾಣಿ ಶಬ್ದ ಇದೆ. ಇದು ನನ್ನ ಕೊನೆಯ ಮಾತು. ಆಕಾಶವಾಣಿ ಅನ್ನೋ ಶಬ್ದ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ನೀವು ಗಮನಿಸ್ರಿ ಆಕಾಶವಾಣಿ ಯಾವಾಗಿದೆ ಆ ಸಂದರ್ಭಗಳನ್ನ ಯೋಚಿಸಿ. ಮನುಷ್ಯನಿಗೆ ಯಾವ್ದಾದ್ರು ಒಂದು ಗಂಡಾಂತರ ಬಂದಾಗ, ಏನಾದ್ರೂ ಒಂದು ಅವಘಡ ಆದಾಗ, ಸೀತೆಯನ್ನ ರಾವಣ ಹೊತ್ಕೊಂಡು ಹೋಗಾಕತ್ತಾನೆ ಅನ್ನುವಾಗ, ಅಥವಾ ಇಂಥ ಸಂದರ್ಭದಲ್ಲಿ ಶರೀರವಾಣಿ ಆಕಾಶವಾಣಿಯಾಗಿ ಈ ಸಂದರ್ಭವನ್ನು ಹೇಗೆ ಗೆಲ್ಲಬೇಕು, ಈ ಸಂದರ್ಭವನ್ನು ಹೇಗೆ ಎದುರಿಸ್ಬೇಕು ಅನ್ನುವ ಹಿನ್ನೆಲೆಯೊಳಗೆ ಆಕಾಶವಾಣಿ ಆಗ್ತಿತ್ತು. ಆ ಆಕಾಶವಾಣಿಯ ಆ ಧ್ವನಿಯನ್ನು ಇವತ್ತು ನಾವು ನಮ್ಮ ವರ್ತಮಾನಕ್ಕೆ ತಂದು ಹಚ್ಚಿಕೊಂಡ್ರೆ ಎಂಥ ಕೆಟ್ಟ ಸಂದರ್ಭಗಳಲ್ಲಿ, ದುರ್ದರ ಸಂದರ್ಭಗಳಲ್ಲಿನೂ ಆಕಾಶವಾಣಿ ಪ್ರತಿಪಾದಿಸುವ ಸತ್ಯ, ನ್ಯಾಯ ಮತ್ತು ಸಮಾನತೆ, ಇವುಗಳಿಗೆ ಆಕಾಶವಾಣಿ ನಿಂತಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವ ಪರಂಪರೆಯನ್ನು ನಮ್ಮ ಆಕಾಶವಾಣಿ ಮಾಡಲಿ, ಇದು ಬೆಳೆಯಲಿ ಅಂತ ಹಾರೈಸ್ತೇನೆ ಅಷ್ಟೇ. 90 ವರ್ಷ ಏನು ದೊಡ್ಡದಲ್ಲ, ಮನುಷ್ಯನೇ 100 ವರ್ಷ ಬದುಕ್ತಾ ಇದ್ದಾನೆ, ಒಂದು ಸಂಸ್ಥೆ ಬಾಳೋದೇನು ಕಷ್ಟ ಅಲ್ಲ. ಆ ಬೆಳವಣಿಗೆಯನ್ನು ನಾವೆಲ್ಲ ನೋಡಬೇಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಇದ್ದೇವೆ. ಇಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ ಬೆಂಗಳೂರು ಆಕಾಶವಾಣಿ ನಿಮಗೆಲ್ಲ ಧನ್ಯವಾದಗಳು. ಕೇಳಿದ್ದಕ್ಕೆ ಎಲ್ಲ ಪ್ರೀತಿಯ ಸಹೃದಯರಿಗೂ ನಮಸ್ಕಾರ.
1: ಇದುವರೆಗೆ ಆಕಾಶವಾಣಿ ಮತ್ತು ಸಾಹಿತ್ಯ ಈ ವಿಷಯವಾಗಿ ವಿಷಯ ಮಂಡನೆ ಮಾಡಿದವರು ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ ಸಾದರ್ ಅವರು. ಈಗ ಆಕಾಶವಾಣಿ ಮತ್ತು ಸಂಗೀತ ಈ ವಿಷಯದ ಮಂಡನೆಯನ್ನ ಕೇಳೋಣ. ಸಂಗೀತ ತಜ್ಞರು ಮತ್ತು ಆಕಾಶವಾಣಿ ದೂರದರ್ಶನ ದಕ್ಷಿಣ ವಲಯದ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರಿಂದ.
2: ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. 1955 ನವೆಂಬರ್ 2 ವಿದ್ಯುಕ್ತವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ, ಆ ಮೊದಲು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು, ಕೇಂದ್ರದೊಂದಿಗೆ ಸಿಬ್ಬಂದಿಗಳು ಸ್ಥಳಾಂತರಗೊಂಡು ಬೆಂಗಳೂರಿಗೆ ಬಂದದ್ದು ಇಲ್ಲಿನ ರಸಿಕ ಕಲಾವಿದ ವಿದ್ಯಾರ್ಥಿಗಳ ಭಾಗ್ಯೋದಯ ಆಯಿತು ಅಂತಲೇ ಹೇಳಬೇಕು. ರಾಜಭವನದ ಎದುರಿಗಿನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮಗನ ಮನೆಯನ್ನು ಬಾಡಿಗೆಗೆ ಪಡ್ಕೊಂಡು ಅದರಲ್ಲೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಧ್ವನಿ ಮುದ್ರಣ ಸ್ಟುಡಿಯೋಗಳನ್ನು, ಪ್ರಸಾರ ಸ್ಟುಡಿಯೋಗಳನ್ನು ನಿರ್ಮಾಣ ಮಾಡಿಕೊಂಡು ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸಿದಾಗ ಬೆಂಗಳೂರಿನ ಸ್ಥಳೀಯ ಸಾಹಿತಿ ಕಲಾವಿದರಿಗೆ ಉನ್ನತ ತಂತ್ರಜ್ಞಾನ ಒದಗಿಸಿಕೊಟ್ಟ ಸಾಮಾಜಿಕ ವೇದಿಕೆ ಒಂದು ದೊರಕಿದ ಹಾಗಾಯಿತು. ಇವತ್ತು ಸಾಮಾಜಿಕ ಮಾಧ್ಯಮ ಏನು ಮಾಹಿತಿ ಕ್ರಾಂತಿ ಮಾಡಿದೆಯೋ ಅದಕ್ಕಿಂತಲೂ ಹೆಚ್ಚು ಗುಣಾತ್ಮಕವಾದ ಮೌಲ್ಯಾಧಾರಿತ ಸಾಂಸ್ಕೃತಿಕ ಕ್ರಾಂತಿಗೆ ಬೆಂಗಳೂರು ಆಕಾಶವಾಣಿ ಮುನ್ನುಡಿ ಬರೀತು, ಸಾಕಷ್ಟು ಅದ್ಭುತಗಳನ್ನು ಸಾಧಿಸಿತು ಕೂಡ. ಆಗಿನ ಕಾಲದಲ್ಲಿ ಆಕಾಶವಾಣಿಯ ಪ್ರಸಾರದ 60% ಗಮನಿಸಿ, 60% ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳೇ ಆಗಿದ್ದುದು ಗಮನಾರ್ಹವಾದ ಸಂಗತಿ. ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಉಳಿದಂತೆ ವಾದ್ಯವೃಂದ, ಭಕ್ತಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತಗಳ ಜೊತೆಗೆ ಚಲನಚಿತ್ರ ಗೀತೆಗಳು ಮೂಡಿ ಬರ್ತಾ ಇತ್ತು. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದ ಸುಗಮ ಸಂಗೀತ ಆ ಹೊತ್ತಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಪಡೆಯದೇ ಇದ್ದ ಒಂದು ನವೀನ ಸಂಗೀತ ಪ್ರಕಾರ. ಬೆಂಗಳೂರಿನಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಾವಿದರು, ಕೇಳುಗರು ಕೇವಲ ಬೆರಳಿಕೆಯಲ್ಲಿ ಇದ್ದ ಕಾಲ ಅದು. ಇಂಥ ಒಂದು ಸಂಕೀರ್ಣ ಸಂಕ್ರಮಣ ಸ್ಥಿತಿಯಲ್ಲಿ ಬೆಂಗಳೂರು ಆಕಾಶವಾಣಿ ಭಾರತೀಯ ಸಂಗೀತದ ವಿವಿಧ ಪ್ರಕಾರಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸಿಕೊಡೋದ್ರ ಮೂಲಕ ಆ ಎಲ್ಲ ಪ್ರಕಾರಗಳಿಗೂ ಕೇಳುಗರನ್ನು ಹುಟ್ಟು ಹಾಕಿದ ಪರಿ ಒಂದು ದೊಡ್ಡ ಯಶೋಗಾಥೆ. ಬೆಂಗಳೂರು ಆಕಾಶವಾಣಿಯ ಸಂಗೀತ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಿಲಯದ ಕಲಾವಿದರು, ಕಾರ್ಯಕ್ರಮ ನಿರ್ಮಾಪಕರು, ಕಾರ್ಯಕ್ರಮ ನಿರ್ವಾಹಕರು ಮತ್ತು ಸಾಹಿತಿಗಳು. ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಶಲ್ಲುಪಿಳ್ಳೆ ಅಯ್ಯಂಗಾರ್, ಪಿಟೀಲು ಚೌಡಯ್ಯನವರ ಸಹೋದರಿ ಗಾಯಕಿ ಟಿ ನಾಗಮ್ಮ, ಮೃದಂಗದ ಎಂಎಸ್ ರಾಮಯ್ಯ, ವಯಾಪುರಿ ದೇವರ್, ವಿ ಎಸ್ ರಾಜಗೋಪಾಲ್, ಘಟ ವಿದ್ವಾಂಸರಾದ ಕೆ ಎಸ್ ಮಂಜುನಾಥ್, ಸೀತಾರಾಮ ಶಾಸ್ತ್ರಿ, ಖಂಜಿರ ವಿದ್ವಾಂಸರಾದ ಸೋಸಲೆ ಶೇಷಗಿರಿದಾಸ್, ಕೊಳಲು ವಿದ್ವಾಂಸರಾದ ಎಸ್ ಪಿ ನಟರಾಜನ್, ವಯಲಿನ್ ವಿದ್ವಾಂಸರಾದ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್ ಅವರು, ಟಿ ಎಸ್ ತಾತಾಚಾರ್, ಜೆ ಎಲ್ ಕಾಶಿನಾಥ್ ಶಾಸ್ತ್ರಿ ಜಕರಯ್ಯ, ಗೋಟುವಾದ್ಯದ ಎಂ ವಿ ವರಹಸ್ವಾಮಿ, ಮುಖವೀಣೆ ನಾಗೇಂದ್ರಪ್ಪ, ಸೆಲ್ಲೋ ನಾಗೇಂದ್ರಪ್ಪ, ದಿಲ್ರೂಬ ಕಲಾವಿದ ನಾಗರಾಜ್ ಶಾಸ್ತ್ರಿ, ಇವರೆಲ್ಲ ಹಿರಿ ತಲೆಮಾರಿನ ಕಲಾವಿದರು. ಇವರೆಲ್ಲ ಬೆಂಗಳೂರಿನಲ್ಲೇ ನೆಲೆಸಿದ್ರಿಂದ ಇವರ ಶಿಷ್ಯ ಪರಂಪರೆ ಬೆಳೆದು ಇಲ್ಲಿನ ಸಂಗೀತ ಕ್ಷೇತ್ರವನ್ನು ಸಮೃದ್ಧಗೊಳಿಸಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನು ನೀಡೋಕೆ ಸ್ಥಳೀಯ ಕಲಾವಿದರಿಗೆ ಈ ಹಿರಿಯ ಕಲಾವಿದರು ಸಹಕಾರ ಕೊಡ್ತಾ ಇದ್ದಿದ್ದರಿಂದ ಕಿರಿಯ ಕಲಾವಿದರಿಗೆ ಇವರೆಲ್ಲರ ಅನುಭವದ ಮಾರ್ಗದರ್ಶನ ನೇರವಾಗಿ ದೊರಕ್ತಾ ಇದ್ದಿದ್ದು ಅವರ ಅಹೋಭಾಗ್ಯ ಅಂತಾನೆ ಅವರೆಲ್ಲರ ಭಾವನೆ ಆಗಿತ್ತು. ಶಲ್ವಪಿಳ್ಳ ಅಯ್ಯಂಗಾರ್ ಮತ್ತು ಆರ್ ಕೆ ಶ್ರೀಕಂಠನ್ ಜೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅತ್ಯುಚ್ಚ ಮಟ್ಟವನ್ನು ಕೇಳುಗರಿಗೆ ಪರಿಚಯಿಸೋದರಲ್ಲಿ ಸಫಲವಾಯಿತು ಅಂತ ಆ ಕಾಲದ ಕೇಳುಗರು ಹಿರಿಯರು ಅವರು ಹೇಳ್ತಾರೆ. ಅದು ಅವರ ಹಾಗೂ ಈಗಿನವರ ಅನುಭವ ಸಿದ್ಧವಾದ ಮಾತು. ಆಗ್ಗೆ ಪ್ರಸಾರ ಆಗ್ತಾ ಇದ್ದ ವಿಶೇಷ ಸಂಗೀತ ಸಂಚಿಕೆಗಳು ಶೋಧಪೂರ್ಣ ಮಾಹಿತಿಯಿಂದ ತುಂಬಿರ್ತಾ ಇದ್ವು ಅನ್ನೋದಕ್ಕೆ ಇವತ್ತಿಗೂ ಲಭ್ಯವಿರುವಂಥ ಹಲವಾರು ಧ್ವನಿಮುದ್ರಣಗಳೇ ಪ್ರಮಾಣ. ಆ ಕಾಲದಲ್ಲೇ ನಿರ್ಮಾಣ ಮಾಡಿದಂಥ 77 ಮೇಳ ರಾಗಮಾಲಿಕೆಯ ವಿವರಣಾತ್ಮಕ ಕಾರ್ಯಕ್ರಮ ಇವತ್ತಿಗೂ ಶ್ರೋತೃಗಳಿಗೆ ಮೆಚ್ಚುಗೆಯಾಗುವಂಥದ್ದು. ನಿಲಯದ ಕಲಾವಿದರ ಪ್ರತಿಭೆಗೆ ಸಾಣೆ ಹಿಡಿತಾ ಇದ್ದಿದ್ದು ಸ್ಥಳೀಯ ಸಾಹಿತಿಗಳು ರಚಿಸುತ್ತಾ ಇದ್ದ ಸಂಗೀತ ರೂಪಕಗಳು. ಹಿರಿಯ ಕವಿ ಡಾಕ್ಟರ್ ಪುತಿ ನರಸಿಂಹಾಚಾರ್ಯರ ಬಹುಪಾಲು ಎಲ್ಲ ಸಂಗೀತ ರೂಪಕಗಳು ಆಕಾಶವಾಣಿಗಾಗಿಯೇ ಬರೆದಂಥವು. ಅವು ಆ ಕಾಲಕ್ಕೆ ಜನಮಾನಸದಲ್ಲಿ ನಲಿದಾಡಿದ್ವು. ಆಕಾಶವಾಣಿ ಅಂದ ಕೂಡಲೇ ಇವತ್ತಿಗೂ ಹಿರಿಯರು ತಾವು ಕೇಳಿದ ಆ ಸಂಗೀತ ರೂಪಕಗಳ ಹೆಸರನ್ನು ಮೆಲುಕು ಹಾಕ್ತಾರೆ. ಕಾರ್ಯಕ್ರಮ ನಿರ್ವಾಹಕರು ಬಹುಶ್ರುತ ವಿದ್ವಾಂಸರು ಆಗಿದ್ದ ನಾರಾಯಣ ಸಂಗಮ, ಇವರು ಶಾಂತಿನಿಕೇತನದಲ್ಲಿ ಕಲಿತು ಬಂದವರು. ಮೂಲ ಬಂಗಾಳಿಯಿಂದ ಗುರುದೇವ ರವೀಂದ್ರನಾಥ ಠಾಗೂರ್ ವಿರಚಿತ ಆಮ್ರಪಾಲಿ ಸಂಗೀತ ರೂಪಕವನ್ನು ಕನ್ನಡಕ್ಕೆ ಪದ್ಯಾನುವಾದ ಮಾಡಿದರು. ಬೆಂಗಳೂರಿನ ಆಗಿನ ಹಿರಿಕಿರಿಯ ಕಲಾವಿದರು ಸೇರಿದಂತೆ ನಿಲಯದ ಕಲಾವಿದರ ಶ್ರದ್ಧಾಪೂರ್ಣ ಕೊಡುಗೆಯಾಗಿ ಈ ರೂಪಕ ಮೂಡಿಬಂದಿದೆ. ಖ್ಯಾತ ವಿದ್ವಾಂಸರಾಗಿದ್ದ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಶ್ರೀ ಎಸ್ ಕೃಷ್ಣಮೂರ್ತಿ ಆಕೆ ಕಾರ್ಯಕ್ರಮ ನಿರ್ವಾಹಕರಾಗಿದ್ದವರು. ಸಂಗೀತ ಸಂಯೋಜಿಸಿ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಗಿರಿಜಾ ಕಲ್ಯಾಣ ರೂಪಕ ಇವತ್ತಿಗೂ ಪ್ರಸಾರ ಯೋಗ್ಯವಾಗಿದೆ. ರೇಡಿಯೋ ನಾಟಕಗಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾದ ಬಹುಶ್ರುತ ವಿದ್ವಾಂಸ ಡಾಕ್ಟರ್ ವಸಂತ ಕವಲಿ ಅವರ ಒಲವು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಇದ್ದರೂ ಅಧ್ಯಯನದ ಆಸಕ್ತಿಯಿಂದ ಅವರು ಎರಡೂ ಪದ್ಧತಿಗಳ ಕೊಳ್ಳುಕೊಡುಗಳನ್ನು ಗಮನಿಸಿ ಹಲವು ವಿದ್ವತ್ಪೂರ್ಣ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದರು. ಮರಾಠಿ ನಾಟ್ಯ ಸಂಗೀತದ ಮೂಲ ಪ್ರೇರಣೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೀರ್ತನೆಗಳ ಮಟ್ಟುಗಳಲ್ಲಿದೆ ಅನ್ನೋದನ್ನು ಸಾಧಾರವಾಗಿ ತೋರಿಸಿಕೊಟ್ಟಿರುವಂಥ ವಿಶೇಷ ಕಾರ್ಯಕ್ರಮ ಇದು. ಇದರಲ್ಲಿ ಆ ಕಾಲದ ಪ್ರಸಿದ್ಧ ಕಲಾವಿದರೆಲ್ಲರೂ ಭಾಗವಹಿಸಿರೋದು ಮತ್ತೊಂದು ವಿಶೇಷ. ಇಂತಹ ಅನರ್ಘ್ಯ ರೂಪಕಗಳು ಅದೆಷ್ಟೋ ಇವೆ. ಬೆಂಗಳೂರಿನ ಹಿರಿಯ ಸಂಗೀತ ವಿಮರ್ಶಕ ಬಿ ವಿ ಕೆ ಶಾಸ್ತ್ರಿಗಳು ರಚಿಸಿ ನಿರ್ದೇಶಿಸಿದ್ದ ಮತ್ತೊಂದು ರೂಪಕದಲ್ಲಿ ರವೀಂದ್ರ ಸಂಗೀತದ ಮೇಲೆ ಕರ್ನಾಟಕ ಸಂಗೀತದ ಪ್ರಭಾವದ ಅಪೂರ್ವ ದಾಖಲೀಕರಣ ಇದೆ. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದು ಆ ನಂತರದ ದಿನಗಳಲ್ಲಿ ಸುಗಮ ಸಂಗೀತ ಅಂತ ಹೆಸರು ಪಡೆದ ನವೀನ ಸಂಗೀತ ಪ್ರಕಾರಕ್ಕೆ ಹೆಚ್ಚಿನ ಮಹತ್ವ ನೀಡಿ ಅದಕ್ಕೊಂದು ಸ್ವರೂಪ ಸಿದ್ಧಿಯನ್ನು ಒದಗಿಸಿದ ಹೆಮ್ಮೆ ಬೆಂಗಳೂರು ಆಕಾಶವಾಣಿಯಿದೆ. ಮೈಸೂರಿನಲ್ಲಿ ಈ ಮಹತ್ ಕಾರ್ಯಕ್ಕೆ ಬೀಜಾವಾಪನೆ ಮಾಡಿದ ಪದ್ಮಚರಣರು ಬೆಂಗಳೂರಿಗೆ ಬಂದ ಮೇಲೂ ಈ ಕಾರ್ಯವನ್ನು ಅತ್ಯುತ್ಸಾಹದಿಂದ ಮುಂದುವರೆಸಿದರು. ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಉಡುಗಣ ವೇಷ್ಟಿತ ಕವಿತೆಯನ್ನು ಪದ್ಮಚರಣರ ರಾಗ ಸಂಯೋಜನೆಯಲ್ಲಿ ಹಾಡಿ ಹಿರಿಯ ಗಾಯಕಿ ಮತ್ತು ಸಂಗೀತ ಸಂಯೋಜಕರಾದ ಎಚ್ ಆರ್ ಲೀಲಾವತಿಯವರು ಪ್ರಸಿದ್ಧಿಗೆ ತಂದರು. ಸುಮಾರು 1959 ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಲೈಟ್ ಮ್ಯೂಸಿಕ್ ಅಂತ ನಿಯುಕ್ತರಾಗಿದ್ದ ಸಂಗೀತ ಭೂಷಣಂ ಎಂ ಡಿ ಪಾರ್ಥಸಾರಥಿ ಮದ್ರಾಸಿನ ಚಿತ್ರರಂಗದಿಂದ ಬಂದಿದ್ದವರಾದರೂ ಮೂಲತಃ ಕನ್ನಡದವರೇ. ಕನ್ನಡ ಸುಗಮ ಸಂಗೀತದ ಸ್ವರೂಪ ಸಿದ್ಧಿಗೆ ಇವರು ನೀಡಿದ ಕೊಡುಗೆ ಅಪಾರವಾದದ್ದಾದರೂ ಇವತ್ತಿನ ಪೀಳಿಗೆಯ ಬಹಳಷ್ಟು ಜನರಿಗೆ ಅದು ತಿಳಿದಿಲ್ಲ ಅನ್ನುವಂಥದ್ದು ಖೇದದ ಸಂಗತಿ. ಎಚ್ ಕೆ ನಾರಾಯಣ, ಸಿ ಕೆ ತಾರ, ವೈ ಎಸ್ ಇಂದಿರ ಈ ರೀತಿಯ ಬೆಂಗಳೂರಿನ ಪ್ರತಿಭೆಗಳು ತಯಾರಾಗಿದ್ದು ಇವರ ಗರಡಿಯಲ್ಲೇ. ಹೀಗೆ ಹೇಳ್ತಾ ಹೋದರೆ ನಮ್ಮ ಆರ್ಕೈವ್ನಲ್ಲಿರುವಂಥ ಸಾಮಗ್ರಿ ಎಷ್ಟು ಹೇಳಿದ್ರೂ ಮುಗಿದೇ ಇರುವಂಥದ್ದು, ಎಷ್ಟು ಕೇಳಿದ್ರೂ ನಮಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಇಷ್ಟೆಲ್ಲದರ ಮಧ್ಯೆ ನಮ್ಮ ಮಾಧ್ಯಮ ಬೇರೆ ದಿಕ್ಕಿಗೆ ಹೊರಳ್ತಾ ಇದ್ದಾಗ ಅಮೃತ ವರ್ಷಿಣಿ ಅಂಥ ಒಂದು ಸಂಗೀತ ವಾಹಿನಿಯನ್ನು ಬೆಂಗಳೂರು ಆಕಾಶವಾಣಿ ಕೊಡಮಾಡಿದ್ದು ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಬಹಳಷ್ಟು ಉತ್ಸಾಹವನ್ನು ತಂದುಕೊಡ್ತು. ಮೊದಲಿಗೆ ಕೇವಲ ಒಂದೇ ಪ್ರಸಾರಕ್ಕೆ ಸೀಮಿತವಾಗಿದ್ದದ್ದನ್ನು ನಾವು ನಂತರ ಬೆಳಗ್ಗಿನ ಮತ್ತು ಸಂಜೆ ಪ್ರಸಾರಕ್ಕೆ ಮಾಡಿದಾಗ ಅದರಲ್ಲಿ ಸಂಗೀತ ಸಂಬಂಧಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡಿ ಅದಕ್ಕೆ ಅಂತಲೇ ಪ್ರಸಾರ ಮಾಡಿದ್ವಿ. ಇದಕ್ಕೆ ನಮ್ಮ ಕೇಳುಗರಿಂದ ಬಂದಂಥ ಪ್ರತಿಕ್ರಿಯೆ ಬಹಳ ದೊಡ್ಡದು. ಇದನ್ನು ಆಧಾರವಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ರಾಗಂ 24/7 ಆ ಡಿ ಟಿ ಎಚ್ ವಾಹಿನಿಯನ್ನು ನಾವು ಪ್ರಾರಂಭ ಮಾಡಿದಾಗ ಇದಕ್ಕೂ ಕೂಡ ಕೇವಲ ರಾಷ್ಟ್ರದಾದ್ಯಂತ ಅಲ್ಲ, ವಿದೇಶಗಳಿಂದ ಕೂಡ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬಂದು ಇವತ್ತಿಗೂ ವಿದೇಶಗಳಲ್ಲಿ ಕೂಡ ವಾಹಿನಿಯನ್ನು ನಮ್ಮ ಕೇಳುವರು ಕೇಳ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಮೂಲ ಸಾಮಗ್ರಿಯನ್ನು ಒದಗಿಸಿಕೊಡೋಕ್ಕೆ ಕಾರಣರಾದವರು ನಮ್ಮ ಕಲಾವಿದರು. ಆಕಾಶವಾಣಿಯೊಂದಿಗಿನ ನಮ್ಮ ಕಲಾವಿದರ ಒಂದು ಸಂಬಂಧ ಹೇಗಿದೆ ಅಂತಂದರೆ ಕರಳುಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ ಆ ರೀತಿಯಂಥದ್ದು. ಈ ಸಂಬಂಧವನ್ನು ಸದಾಕಾಲಕ್ಕೂ ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಕಲಾವಿದರ ಅಪೇಕ್ಷೆ, ಅದೇ ಅಪೇಕ್ಷೆ ಆಕಾಶವಾಣಿಯದ್ದು ಆಗಿದೆ. ಅದು ಸಂದರ್ಭ, ಸಾಧ್ಯತೆ ಇವನ್ನೆಲ್ಲಾನು ನೋಡಿಕೊಂಡು ನಾವು ಇದನ್ನು ಮುಂದುವರೆಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಸಂಖ್ಯೆಯ ಆಡಿಷನ್ಗಳನ್ನು ನಮ್ಮ ಬೆಂಗಳೂರು ಕೇಂದ್ರ ನಿರ್ವಹಿಸ್ತಾ ಇದೆ. ಕೋವಿಡ್ ನಂತರದ ಸಂದರ್ಭದಲ್ಲಿ ಕೆಲವೊಂದು ಸ್ಥಿತ್ಯಂತರಗಳು ಆಗಿರೋದ್ರಿಂದ ಈ ರೀತಿಯ ಕಲಾವಿದರಿಗೆ ಕೆಲವೊಂದು ಅವಕಾಶಗಳು ಕಡಿಮೆ ಆಗಿರೋದು ಒಂದು ಸಂದರ್ಭಗಳು ಇರೋದು ನಿಜವೇ ಇಲ್ಲ ಅಂತಲ್ಲ. ಇದು ಕೇವಲ ಬೆಂಗಳೂರು ಆಕಾಶವಾಣಿಗೆ ಮಾತ್ರ ಸೀಮಿತ ಅಲ್ಲ, ರಾಷ್ಟ್ರದಾದ್ಯಂತದ ಎಲ್ಲ ಆಕಾಶವಾಣಿಗಳಲ್ಲೂ ಈ ರೀತಿಯ ಒಂದು ಸ್ಥಿತ್ಯಂತರ ಆಗಿದೆ. ಆದರೆ ಅದು ಸಹಜ ಸ್ಥಿತಿಗೆ ಬರೋದರಲ್ಲಿ ಹೆಚ್ಚು ಕಾಲ ಬೇಕಾಗಿಲ್ಲ. ಎಲ್ಲ ಕಾರ್ಯಕ್ರಮ ನಿರ್ವಾಹಕರು ಹಾಗೆ ಕಾರ್ಯಕ್ರಮ ಸಿಬ್ಬಂದಿ ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದ ಹಾಗೆ ನಮ್ಮ ಉಳಿವಿಗೆ ಅಥವಾ ನಮ್ಮ ಯಶಸ್ಸಿಗೆ ಮೂಲ ಕಾರಣರಾದವರು ನಮ್ಮ ಕಲಾವಿದರೇ. ಹೀಗಾಗಿ ಕಲಾವಿದರಿಗೆ ಯಾವತ್ತಿಗೂ ಆಕಾಶವಾಣಿಯಲ್ಲಿ ಸ್ವಾಗತ ಇದ್ದೇ ಇದೆ. ಮತ್ತೆ ಮತ್ತೆ ಆಕಾಶವಾಣಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಆಕಾಶವಾಣಿ ಮತ್ತು ಸಂಗೀತ ಈ ಬಗ್ಗೆ ಕೇಳಿದರಲ್ಲ, ಮಾತನಾಡಿದವರು ಸಂಗೀತ ತಜ್ಞರು ಹಾಗೂ ಆಕಾಶವಾಣಿ ಮತ್ತು ದೂರದರ್ಶನ ದಕ್ಷಿಣ ವಲಯದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರು. ಕೇಳ್ತಾ ಇದ್ದೀರಿ ಬೆಂಗಳೂರು ಗಾಯನ ಸಮಾಜದಲ್ಲಿ ಮೇ 30ನೇ ತಾರೀಕು ಆಯೋಜಿತವಾಗಿದ್ದ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮದ ಧ್ವನಿ ಮುದ್ರಣ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಆಕಾಶವಾಣಿ ನಾಟಕ ಮತ್ತು ಕೇಳುಗರು ಈ ವಿಷಯದ ಮಂಡನೆಯನ್ನ ಕೇಳೋಣ. ಪ್ರಸ್ತುತಪಡಿಸಿದ್ದಾರೆ ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರೂ ಆದ ಡಾಕ್ಟರ್ MS ವಿದ್ಯಾ ಅವರು.
3: ಈ ಆಕಾಶವಾಣಿ ಮತ್ತು ಕೇಳುಗ ಅಂತ ಬಂದಾಗ ಆಗಿನ ಕೇಳುಗರ ಒಂದು ಸಂತತಿಯೇ ಬೇರೆ ಥರ, ಬಹಳ ವಿಶಿಷ್ಟವಾದ ವಿಭಿನ್ನವಾದ ಸಂತತಿ. ಯಾಕೆಂದರೆ ಇವಾಗಿನ ಥರ ಅನೇಕ ಮಾಧ್ಯಮಗಳು ಇರಲಿಲ್ಲ. ಅವಾಗ ಆಕಾಶವಾಣಿನ ದೊಡ್ಡ ಮಾಧ್ಯಮ, ಆಕಾಶವಾಣಿಯಲ್ಲಿ ನಾವು ಕೆಲಸ ಮಾಡೋದೊಂದು ಹೆಮ್ಮೆ ವಿಚಾರ, ಒಂದು ರೀತಿ ಸ್ಟಾರ್ಡಮ್ ಅಂತ ಅನ್ಬೋದು. ಯಾರ್ಯಾರು ಆಕಾಶವಾಣಿ ಧ್ವನಿಯನ್ನು ನೀಡ್ತಾ ಬಂದರು ಅವರೆಲ್ಲರಿಗೂ ಈ ಕೇಳುಗ ಅನ್ನೋನು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂದರೆ ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ. ಆಕಾಶವಾಣಿಯಲ್ಲಿ ಆ ವಾಣಿಯ ಮುಖಾಂತರ ಕಿವಿಗೆ ನಾವು ಕೇಳಿಸ್ಕೊಂಡು ಆ ನಾಟಕ ಅನ್ನುವುದು ವಾರ್ತೆಗಳ ಜೊತೆಗೆ ಹೇಳ್ತಾರೆ, ವಾರ್ತೆಗಳಷ್ಟೇ ಜನಪ್ರಿಯವಾಗಿದ್ದು ಆಕಾಶವಾಣಿ ನಾಟಕಗಳು ಅಂತ. ಅವರು ನಮ್ಮಮ್ಮ ಮೊದಲು ನಾಟಕ ವಿಭಾಗ ತೋರಿಸ್ಕೊಂಡಾಗ ರಚನೆ ನಿರ್ದೇಶನ, ಆಮೇಲೆ ರಾಷ್ಟ್ರೀಯ ನಾಟಕಗಳ ಅನುವಾದ ಇದೆಲ್ಲ ಬಗ್ಗೆ ತುಂಬ ಬರೆದಿದ್ದಾರೆ, ಲೇಖನಗಳು ಬರೀತಾ ಇರುವಾಗ. ಆವಾಗ ಹೇಗೆ ಮೊದಲಿಂದ 58ನೇ ವಯಸ್ಸಿಂದ ಅವ್ರ ನಾಟಕಗಳನ್ನ ನೋಡಿದ್ರೋದ್ರಿಂದ ಎಷ್ಟು ಮಟ್ಟಿಗೆ ಅದು ವ್ಯತ್ಯಾಸ ಆಗ್ತಾ ಬಂತು ಅಂತ. ನಾನು ಸುಮಾರು 9ನೇ ಕ್ಲಾಸಲ್ಲಿ ಇದ್ದಾಗ ಮೊದಲು ಬಾರಿ KS ನರಸಿಂಹಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿ ಬಂತು, ಅಂದರೆ ನಮ್ಮ ಸಹಪಾಠಿಗಳ ಜೊತೆ ವಿಜಯ ಸ್ಕೂಲಿಂದ. ಅದು ನನ್ನ ಮೊದಲ ರೆಕಾರ್ಡಿಂಗು. ಈ ಥರ ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ಟೆ, ಸೊ ಹೀಗಾಗಿ ಬೇರೆ ಕಾರ್ಯಕ್ರಮನ ನಾನು ತೊಡಗಿಸ್ಕೊಳ್ಳೋಕ್ಕಾಗಲಿಲ್ಲ. ನಂತರ ಆಕಾಶವಾಣಿ ಆಡಿಷನ್ ಆದಾಗ ನಾಟಕದಲ್ಲಿ ನಾಟಕಗಳ ಜೊತೆಗೆ ಆ MS ಸತ್ಯು, ಅರುಂಧತಿ ನಾಗ್ ಅಥವಾ ಉಷಾ ನರೋತ್ರಮ್ ಇಂಥವ್ರನ್ನ ಇಂಟರ್ವ್ಯೂ ಮಾಡುವಂಥ ಒಂದು ಅವಕಾಶ, ನನಗೆ ಪ್ರತಿಭಾವಂತ ಇಂಟರ್ವ್ಯೂ ಮಾಡುವಂಥ ಅವಕಾಶ ಆಕಾಶವಾಣಿ ಒದಗಿಸ್ತು. ಒಂದು ರೀತಿಯಲ್ಲಿ ಎಲ್ಲಾದರಲ್ಲೂ ನಾಟಕದ ವಿಭಾಗದಲ್ಲಿ ಟ್ಯಾಬ್ಯುಲೇಷನ್ ಅಂತ ಆಗ್ಬೋದು, ಯಾವುದೇ ಆಗ್ಬೋದು, ಒಂದು ರೀತಿ ತೊಡಗಿಸಿಕೊಂಡಂಥ ಒಂದು ಉತ್ಸಾಹ ನನಗೆ ಮೊದಲಿಂದನು. ಈಗಲೂ ಅಷ್ಟೇ, ಆಕಾಶವಾಣಿ ಅಂದ ತಕ್ಷಣ ಬೇರೆ ಯಾವುದೇ ಕೆಲಸ ಇದ್ರೂ ಬಿಟ್ಟು ಮೊದಲು ಬರುವಂಥವಳು ನಾನು. ಹೀಗಾಗಿ ಮೊದಲಿಂದಲೂ ನನಗೆ ರೇಡಿಯೋ ಅನ್ನುವುದು ಒಂದು ಆಪ್ತವಾದ ಸ್ನೇಹಿತ ಅಥವಾ ಗೆಳತಿ ಅಂತ ಕರೀಬೇಕು ಹೇಳ್ಬೋದು. ನಾವಷ್ಟೇ ಅಲ್ಲ, ನಮ್ಮ ಮನೆಯವ್ರು ಎಲ್ಲರಿಗೂ. ಆಗ ನಾವು ಕಾಯ್ತಾ ಇದ್ದಿದ್ದೇನು ವಾರದ ಕಾರ್ಯಕ್ರಮ, ಪಕ್ಷಿ ನೋಟ ಆಗಿರ್ಬೋದು, ಸೌಂಡ್ ಟ್ರ್ಯಾಕ್ ಆಗಿರ್ಬೋದು, ಸಿನಿಮಾ ಸೌಂಡ್ ಟ್ರ್ಯಾಕು ಅಥವಾ ಸಿನಿಮಾ ಗೀತೆಗಳಾಗಿರ್ಬೋದು ಅಥವಾ ನಾಟಕಗಳು. ಅವಾಗ ನಾಟಕಗಳಂತೂ ವಾರಕ್ಕೆ 2 ಸಲ ಪ್ರಸಾರ ಆಗ್ತಿತ್ತು, ಆಮೇಲೆ ಅಲ್ಲದೆ ರಾಷ್ಟ್ರೀಯ ನಾಟಕಗಳು 3 ತಿಂಗಳಿಗೆ 1 ಸಲ. ಇದೆಲ್ಲರಿಂದ ನಮಗೆ ಆಕಾಶವಾಣಿ, ನಾನೊಬ್ಳು ಕೇಳುಗಳಾಗಿ ನಾನು ಹೇಳ್ತಾ ಇರೋದು, ಕೇಳುಗಳಾಗಿ ನಮಗೊಂದು ರೀತಿಯ ಆತ್ಮೀಯ ವಾತಾವರಣ. ರೇಡಿಯೋ ಇಲ್ಲದೆ ನಮ್ಮ ಮನೆ ಉದಯ ಆಗ್ತಾನೆ ಇರಲಿಲ್ಲ. ಮನೆ ಆಮೇಲೆ ಸುಪ್ರಭಾತ ಆಗ್ತಿದ್ದೆ ಅವ್ರು ಹೇಳಿದಂಗೆ ರೇಡಿಯೋಯಿಂದ. ನಮ್ಮನೆ ಮಾತ್ರನೇ ಅಂತ ಅಲ್ಲ, ಸುತ್ತಮುತ್ತಲೂ ಸುಪ್ರಭಾತ ನಡೀತಾ ಇದ್ದಿದ್ದೆ ರೇಡಿಯೋ ಮುಖಾಂತರ. ಇವಾಗ ಇವ್ರು ಹೇಳ್ದಂಗೆ FM ಅಂತ ಬಂದಿರ್ಬೋದು, ನಾವು ವೆಹಿಕಲ್ ಹೋಗ್ತಾ ಬರ್ತಾ ಹಾಕ್ಕೊಳ್ಬೋದು ಬೇರೆ ವಿಚಾರ. ಆದರೆ ಈ ಒಂದು ಮೂಲ ನಮಗೆ ಆಕಾಶವಾಣಿಯಿಂದ ಸಿಗುವಂಥ ಒಂದು ವಿಚಾರಗಳಿದೆಯಲ್ಲ, ವೈಚಾರಿಕ ಮನೋಭಾವ ಇದೆಯಲ್ಲ, ಅದು ಆಕಾಶವಾಣಿಯಿಂದ ದೊರಕದಂಗೆ ಬೇರೆ ಎಲ್ಲೂ ದೊರಕೋದಿಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಇದ್ರ ಮುಖಾಂತರ ನಾಟಕಗಳೇ ಆಗಿರ್ಬೋದು, ನಾಟಕ ಯಾವುದೇ ಒಂದು ನಾವು ಒಂದು ವಸ್ತು ಅಂತ ತೆಗೆದುಕೊಂಡಾಗ ಗಂಭೀರವಾಗಿ ತೊಡಸ್ಕೊಳ್ಳುವಂತೆ ಮಾಡುವುದು ಆಕಾಶವಾಣಿ. ನನ್ನ ನೆನಪಿನ ಅಂಗಳದಿಂದ ಆಕಾಶವಾಣಿ ನಾಟಕ ಮತ್ತು ಕೇಳುಗ ಅಂತ ಹೋಗೋದಕ್ಕೆ ನನಗೆ ಮನಸ್ಸು. ಕಿವಿಯಿಂದ ಮೂಲಕ ಮನಸ್ಸನ್ನು ಹೊಕ್ಕು ಕಣ್ಣಿನ ಮುಂದೆ ದೃಶ್ಯನ ಏರ್ಪಾಡು ಮಾಡುವುದು ನಾಟಕ, ಯಾವುದು ಅದು ರೇಡಿಯೋ ನಾಟಕ. ಹೀಗಾಗಿ ಒಂದು ರೀತಿಲಿ ಮನೋರಂಗಕ್ಕೆ ಸೀಮಿತವಾದದ್ದು. ಸೀಮಿತ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಮ್ಮ ಒಂದು ಕಲ್ಪನೆ ಸಾಮರ್ಥ್ಯ ಎಷ್ಟು ಬೆಳೆಯುತ್ತೋ ಅಷ್ಟು ದೃಶ್ಯಗಳನ್ನ ಆ ರೀತಿ ನಾವು ಕಲ್ಪಿಸ್ಕೊಳ್ತಾ ಹೋಗ್ಬೋದು ಆಕಾಶವಾಣಿಯ ನಾಟಕಗಳ ಮುಖಾಂತರ. ಆಮೇಲೆ ಮೊದಲು ರಂಗಭೂಮಿ ನಾಟಕಗಳೇ ಆಕಾಶವಾಣಿ ನಾಟಕಗಳಾಯಿತು, ಯಾಕೆಂದ್ರೆ ರೇಡಿಯೋ ನಾಟಕಗಳನ್ನ ಯಾರು ಮೊದಲು ಬರ್ದಿರಲಿಲ್ಲ. ಮಾಧ್ಯಮ ಶುರು ಆದ್ಮೇಲೆ ತಾನೇ ಎಲ್ಲ ರಚನೆ ಮಾಡೋಕ್ಕೆ ಸಾಧ್ಯ. ಅದರಲ್ಲಿ ಆ ರೇಡಿಯೋ ನಾಟಕ ಬರೆಯುವಾಗ 10 ನಿಮಿಷದಿಂದ 1 ಗಂಟೆವರೆಗೂ ಕೇಳುಗರನ್ನು ನಾವು ಹಿಡ್ಕೊಳ್ಬೋದಾದಂಥ ವಿಚಾರ. ಯಾವುದೇ ರೇಡಿಯೋ ನಾಟಕ ಇರಲಿ, ಅದಕ್ಕೆ ಧ್ವನಿ ಮುಖ್ಯ ಪಾತ್ರ ವಹಿಸುತ್ತೆ. ಧ್ವನಿ ತಂತ್ರ, ಸಂಗೀತ

0: ತಕ್ಕಾಗಿರಬೇಕು. ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಆಗೋಗೆ ಆ ತಂತ್ರಗಳು ಇರಬಾರ್ದು ಅಂತ ನನ್ನ ಭಾವನೆ. ನಂದು ಅಂತಾನೆ ಅಲ್ಲ, ಜನರಲ್ ಆಗಿ ಎಷ್ಟೋ ಸಲ ಏನಾಗುತ್ತೆ, ನೀರು ಕುಡಿಯೋದ ಸುಮ್ಮ ಸುಮ್ಮನೆ ನೀರು ಕುಡಿಯೋ ಶಬ್ದ, ಸುಮ್ಮನೆ ನಡೆಯೋ ಶಬ್ದ, ಸುಮ್ಮನೆ ಬಾಗಿಲು ತೆಗೆಯೋ ಶಬ್ದ, ಅನ್ನೆಸರಿ ಶಬ್ದಗಳನ್ನ ಮಾಡ್ತಿದ್ರೆ, ಅನಾವಶ್ಯಕವಾದ ಶಬ್ದಗಳನ್ನ ಮಾಡ್ತಿದ್ರೆ ಅದು ನಾಟಕಕ್ಕೆ ಪೂರಕವಾಗಲ್ಲ, ಮಾರಕ ಆಗುತ್ತೆ. ಆ ವಿಚಾರ ಅಲ್ಲಿಗೆ ಬೇಕೇ ಬೇಕು ಅನ್ನೋ ಒಂದು ವಿಚಾರ ಬರೋತ್ನ ಕೆಲವರು ಸುಮ್ಮನೆ ಹೇಳ್ತಾ ಆಹಾ ಹೌದಾ ಓಹೋ ಏಹೆ ಅಂತಿರ್ತಾರೆ, ಅನಗತ್ಯ ಅಂತ ನನ್ನ ಭಾವನೆ. ಶ್ರೀ ರಂಗನಾಥ್ ಒಂದ್ಸಲಿ ದಪ್ಪ ಹಾಳೆಯನ್ನ ಮೈಕಿನ ಮುಂದೆ ಅಲ್ಲಾಡಿಸಿ ಗುಡುಗಿದ ಶಬ್ದವನ್ನು ಸೃಷ್ಟಿ ಮಾಡುತ್ತಿದ್ದು ನನಗೆ ನಾಪಕ ಇದೆ ಅಂತ ಬರೀತಾರೆ. ದಪ್ಪ ಹಾಳೆಗಳನ್ನ ಇಟ್ಕೊಂಡು ಶಬ್ದ ಮಾಡಿದ್ರಂತೆ ಅದು ಗುಡುಗಿನ ಶಬ್ದ, ಯಾಕಂದ್ರೆ ಇವಾಗಿನ ತರ ಅವಾಗ ಇನ್ನೂ ಇದು ಬಂದಿರ್ಲಿಲ್ವಲ್ಲ, ರೆಕಾರ್ಡೆಡ್ ಅಲ್ಲ ಅಷ್ಟಿರ್ಲಿಲ್ವಲ್ಲ ಅದನ್ನ. ಅಂದ್ರೆ ಆಗಿನ ಸಮಯದಲ್ಲಿ ನಮ್ಮನಲ್ಲಿ ಇನ್ನೋವೇಟಿವ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ ಸೃಷ್ಟಿ ಮಾಡೋದಕ್ಕೆ ಒಂದ್ ರೀತಿ ನಮ್ಮ ಮುಂದೆ ಒಂದು ನಮ್ಮ ಬುದ್ಧಿಮತ್ತೆಗೆ ಸವಾಲನ್ನು ಒದಗಿಸ್ತಾ ಇದ್ದಂಥದ್ದು ಆಕಾಶವಾಣಿ. ಇನ್ನೊಂದು ಆಕಾಶವಾಣಿ ಮುಖ್ಯ ಉದ್ದೇಶ ಸಾಮಾನ್ಯ ಮನುಷ್ಯನ ಹಿಡಿದು ಅತ್ಯಂತ ಮೇಧಾವಿಯವರೆಗೂ ತಲುಪುವಂಥದ್ದು. ಆಮೇಲೆ ಮೊದಲು ನಮ್ಮ ರೇಡಿಯೋ ನಾಟಕಗಳನ್ನ ಬರೆಯೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಎಷ್ಟೋ ಸಲ ಮೊದಲು ಕತೆ ಕಾದಂಬರಿಗಳನ್ನ ರೇಡಿಯೋ ನಾಟಕಗಳಾಗಿ ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಮಹಾಸತಿ ಸರಸ್ವತಿ ಇರ್ಬೋದು, ಚೋಮನ ದುಡಿ ಇರ್ಬೋದು, ಮೂಕಜ್ಜಿ ಕನಸುಗಳು, ನಾಯಿ ನೆರಳು, ಭಟ್ಟರಮಗಳು, ಈ ಕಡೆ ಹೀಗೆ ಲಿಸ್ಟ್ ಬೆಳೀತೋಗುತ್ತೆ. ರೇಡಿಯೋ ತಂತ್ರ ಅಷ್ಟು ರಚನಾ ತಂತ್ರ ಅಷ್ಟು ಸುಲಭ ಅಲ್ಲ, ಆಸಕ್ತಿ ಬೆಳೆಸೋದಕ್ಕೆ ಅದು ತಕ್ಕಾಗಿ ಒಂದು ತರಬೇತಿ ಕೊಟ್ಟರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಂದೆರಡು ಸಲ ಮಾಡಿದ್ರು ವರ್ಕ್ಶಾಪ್ಗಳನ್ನ. ಇನ್ನೊಂದು ಬಹಳ ಮುಖ್ಯವಾದ ವೃತ್ತಪತ್ರಿಕೆಯಲ್ಲಿ ಬಂದಂತ ಒಂದು ಸುದ್ದಿಯನ್ನ ನರತ್ನರಾಮ್ ಅವರು ಅರಿಶಿನ ಅಳಿಸಬೇಡಮ್ಮ ಅಂತ ಒಂದು ನಾಟಕ ಮಾಡಿದ್ರಂತೆ. ಒಂದು ಸುದ್ದಿ ಬಂತಂತೆ, ನಾಲ್ಕೇ ಸಾಲಿನ ಸುದ್ದಿ. ಒಬ್ಬ ಮಗ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾಳೆ, ಅವಳು ಏನ್ ಮಾಡ್ತಾಳೆ ಅತ್ತೆ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದ್ವೆ ಮಾಡ್ತಾಳೆ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಬಂತಂತೆ. ಅದನ್ನ ನವರತ್ನರಾಮ್ ತಗೊಂಡು ರೇಡಿಯೋ ನಾಟಕಾಗಿ ಅರಿಶಿನ ಅಳಿಸಬೇಡಮ್ಮ ಅಂತ ಅಂದ್ಬಿಟ್ಟು ಅದನ್ನ ಅಳವಡಿಸಿದ್ರಂತೆ. ಒಟ್ಟಿನಲ್ಲಿ ಇಷ್ಟು ಅನೇಕ ವಿಚಾರಗಳನ್ನ ನಾವು ಆಕಾಶವಾಣಿಯಲ್ಲಿ ಯುನೈಟೆಡ್ ಆಡಿಯನ್ಸ್ ಕಾರ್ಯಕ್ರಮ ಮಾಡ್ತಿದ್ದೆ, ಈ ಥರ ಅಲೆಗಳು ಇರ್ಬೋದು ಅಥವಾ ನಗಬೇಡಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಅಮ್ಮಮ್ಮ ಅವರ ಕಾವೇರಮ್ಮನ ಹಾಕೋರು ಸ್ವಂತ ಅನುಭವ ತೆಗೆದುಕೊಂಡು ಬರೆದಂಥದ್ದು, ಶವದ ಮನೆ ಬಗ್ಗೆ ಹೇಳ್ತಾರೆ, ಶವದ ಮನೆ ಮಾಡಿದಾಗ ಎಷ್ಟು ಹೆದರಿಕೆ ಆಗ್ತು ಆಡಿಯನ್ಸ್ ಕೇಳಿದಾಗ, ಚದುರಂಗರ ಶವದ ಮನೆ ಕೇಳಿದಾಗ ಎಷ್ಟು ಹೆದರಿಕೆ ಪಟ್ಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಮತ್ತೆ ಅದಲ್ಲದೆ ರಂಗನಾಟಕ ತಂಡವನ್ನ ಕಲಿಸಿ ಆಕಾಶವಾಣಿಯಲ್ಲಿ ಆ ರಂಗನಾಟಕವನ್ನು ರೇಡಿಯೋ ನಾಟಕ ಅವರೇ ತಂಡದವರೇ ಬಂದು ರಂಗನಾಟಕ ಮಾಡಿದ್ರು ಆಕಾಶವಾಣಿಯಲ್ಲಿ. ಆಮೇಲೆ ಕಾರ್ಖಾನೆಗಳು ಕಾರ್ಮಿಕರ ನಾಟಕ ಮಾಡ್ತಾ ಇದ್ದಿದ್ದು. ಆಮೇಲೆ ರಾಷ್ಟ್ರೀಯ ನಾಟಕಗಳು ಬಹಳ ಮುಖ್ಯವಾಯಿತು, 1958 ಇಸ್ವಿಯಿಂದ ಪ್ರಾರಂಭ ಆಯ್ತಂತೆ. ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ, ಹಲವಾರು ಭಾಷೆಗಳಿವೆ, ಅವೆಲ್ಲ ಭಾಷೆಗಳನ್ನ ಹೇಗೆ ಅನುವಾದ ಮುಖಾಂತರ ಎಲ್ಲ ಪ್ರಾಂತ್ಯದವರೆಗೂ ತಲುಪಿಸ್ಬೋದು, ಅಲ್ಲ ಸವಾಲು ಸಂಸ್ಕೃತಿನ ಪರಿಚಯ ಮಾಡಿಸುವಂಥದ್ದು ಒಂದು ಗುರಿ ಸ್ವಾತಂತ್ರ್ಯ ಬಂದಮೇಲೆ ಬಹಳ ಮುಖ್ಯವಾಯಿತು ಅಂತ ಅದು ಆಕಾಶವಾಣಿ ಅದ ಒಂದು ಸವಾಲನ್ನು ಅದನ್ನು ಸ್ವೀಕರಿಸ್ತು. ಆಮೇಲೆ ಲಂಕೇಶ್ ನಾಟಕ ಸಪ್ತಾಹ, ಗಿರೀಶ್ ಕಾರ್ನಾಡ್ ನಾಟಕ ಸಪ್ತಾಹ ಇರ್ಬೋದು, ಪತ್ಯದ ನಾಟಕ ಸಪ್ತಾಹ, ವಿಜ್ಞಾನ ನಾಟಕ ಸಪ್ತಾಹ, ಹೀಗಾಗಿ ಅನೇಕ ನಾಟಕಗಳನ್ನ ಮಾಡಿ ಒಂದು ರೀತಿಲಿ ಜನರಿಗೆ. ಆಮೇಲೆ ಇವರು ಶಂಕರ್ ನಾರಾಯಣ್ ಸರ್ ಹೇಳ್ದಂಗೆ 97 ಸುವರ್ಣ ಸಂಭ್ರಮ ಅಂತ, ಅವಾಗ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ 7 ಸ್ಟೇಷನ್ಗಳು ಅದನ್ನ ಇಟ್ಕೊಂಡು ಆಕಾಶವಾಣಿಯ ನಾಟಕ ಮಾಡಿದ್ದು. ಏನು ಅಂದ್ರೆ ಒಟ್ಟಿನ ಸಮಾಜದಲ್ಲಿ ಆಗುವಂತ ರಾಜಕೀಯದಲ್ಲೂ ಆಗು ಹೋಗುಗಳನ್ನ ಒಂದು ವಸ್ತುವಾಗಿ ಸ್ವೀಕರಿಸಿ ಅದನ್ನ ಆಕಾಶವಾಣಿಯ ನಾಟಕಗಳ ಮುಖಾಂತರ ಬಿತ್ತರಗೊಳಿಸಿದ್ದು ಬಹಳ ಮುಖ್ಯವಾದ ವಿಚಾರ.
1: ಆಕಾಶವಾಣಿ ನಾಟಕ ಮತ್ತು ಕೇಳುಗರು, ಇದುವರೆಗೆ ಮಾತನಾಡಿದವರು ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರಾದ ಡಾಕ್ಟರ್ ಎಂಎಸ್ ವಿದ್ಯಾ ಅವರು. ಆತ್ಮೀಯರೇ, ಇವತ್ತಿನ ಕನ್ನಡ ಭಾರತಿ ಸಂಚಿಕೆಯಲ್ಲಿ ಆಕಾಶವಾಣಿ 90 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ತಾರೀಕು ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಆಯೋಜಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಆಶಾ, ನಿರ್ವಹಣೆ KL ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10 ಗಂಟೆ. ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಡಿ ರಾಮನಾಥನ್ ಅವರಿಂದ ಹಾಡುಗಾರಿಕೆಯ ಧ್ವನಿಮುದ್ರಿಕೆಯನ್ನು.

Pot conta. ಬೇಂದ್ರೆ ಸಾಹಿತ್ಯವನ್ನು ಇಡಿಯಾಗಿ ನೋಡಿ, ಒಂದು

ಕಾರಣಾಂತರಗಳಿಂದ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಬೇಕಿದ್ದ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಅರ್ಧದಲ್ಲಿ ಕಡಿತಗೊಂಡವು, ಅದಕ್ಕಾಗಿ ವಿಷಾದಿಸುತ್ತೇವೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಈ ರೀತಿಯಾಗಿವೆ. ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ ಆನಂದಕಂದ ಅವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಾಳಿವರಿಂದ, 6:45 ಜನಪದ ಗೀತೆಗಳು, 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 7:45 ಚಿತ್ರಗೀತೆಗಳು, 9:05 ವಂದೇ ಮಾತರಂ, 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 9:30 ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಇನ್ನು ನಾಳೆಯ ಮಧ್ಯಾಹ್ನದ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ ಪ್ರಸಾರಗೊಳ್ಳಲಿದೆ. 1:30 ಚೈತ್ರವನ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಹಾಗೂ ಯುವಕರಿಗೆ ಯೋಗದ ಅಗತ್ಯತೆ ಕುರಿತು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬ್ರಾವ್ ಅವರೊಡನೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಹೂಗಾರ್. 6:15 ವಿಜ್ಞಾನ ರಶ್ಮಿ ಕಾರ್ಯಕ್ರಮ, 6:51 ಹೆಲೋ ಕೃಷಿರಂಗ, ಕೃಷಿ ಇಲಾಖೆಯು ಪ್ರಾಯೋಜಿಸಿದ ಕಾರ್ಯಕ್ರಮ, ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು, ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:45 ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ, 9:30 ಕರೆಂಟ್ ಅವರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ, 10:30 ಎನ್ಡಿಎ ಸರ್ಕಾರದ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರಗೊಳ್ಳಲಿದೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರೆ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:11. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಭೇಟಿಯಾಗೋಣ ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ, ಎಂದಿನಂತೆ 5:55. ಅಲ್ಲಿಯವರೆಗೂ ವಿಜಯಶ್ರೀಯ ನಮಸ್ಕಾರಗಳು, ಶುಭರಾತ್ರಿ, ಜೈ ಹಿಂದ್.